107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM. Radio Saran. Ega app nalu kuda labhya.

0: You're listening to Radio Sarang, 107.8 FM.
1: Radio Sarang, 107.8 FM.
2: Radio Sarang, Iga app nalu kuda labhya.
3: Radio Sarang, 107.8 FM.
4: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
5: ನಾನು ಡಾಕ್ಟರ್ ಗುರುರಾಜ್ ಕರಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
6: ಕೈ ಹಿಡಿದು ನಡೆಸೆನ್ನನು.
5: ಎಲ್ಲ ಸಹೃದಯರಿಗೆ ನಮಸ್ಕಾರ. ಮುಂದೆ 13 ವರ್ಷ ಮಾತ್ರ ಸಿದ್ಧಾರ್ಥನ ಜೀವನದಲ್ಲಿ ಅತ್ಯಂತ ಸಂತೋಷದ ಸಮಯ ಅದು. ಮದುವೆ ಆದಾಗ 16 ವರ್ಷ ಅವನಿಗೆ. 16 ರಿಂದ 29 ವಯಸ್ಸು ತನಕ 13 ವರ್ಷ ತುಂಬ ಸಂತೋಷದಲ್ಲಿದ್ದ ಸಿದ್ಧಾರ್ಥ. ಒಳ್ಳೆ ಮನೆ, ಅಪ್ಪ ಅಮ್ಮ ಪ್ರೀತಿಯಿಂದ ನೋಡ್ಕೊಳ್ಳೋರು, ಸುಂದರಳಾದ ಹೆಂಡತಿ, ವಾತಾವರಣ, ಮನೆಯಲ್ಲಿ ಶ್ರೀಮಂತಿಕೆ ಇದೆ, ಸಂತೋಷ ಇದೆ. ಅದು ಅಲ್ಲದೆ ಶುದ್ಧೋಧನ ಏನು ಮಾಡಿದ ವ್ಯವಸ್ಥೆ ಅಂದರೆ, ನನ್ನ ಮಗ ಯಾವಾಗಲೂ ಸ್ವಲ್ಪ ಅನ್ಯ ಮನಸ್ಸನ ಒಬ್ಬನೇ ಕೂತ್ಕೊಂಡು ವಿಚಾರ ಮಾಡ್ತಿದ್ನಲ್ಲ, ಅವನು ಎಲ್ಲಿ ಸನ್ಯಾಸಿ ಆಗಿಬಿಡ್ತಾನೋ ಅಂತ ಹೆದರಿಕೆ ಇತ್ತಲ್ಲ, ಅದಕ್ಕೆ ಅವನು ಆಗಲಾರದ ಹಾಗೆ, ಅವನ ಮನಸ್ಸು ಅಧ್ಯಾತ್ಮದ ಕಡೆ ಹೋಗಲಾರದ ಹಾಗೆ ಸಂತೋಷವನ್ನು ತುಂಬಿಬಿಟ್ಟಿದ್ದ ಜೀವನದಲ್ಲಿ. ಬರೀ ಸಂತೋಷ ಸಿಗಬೇಕು ಅವನಿಗೆ. 13 ವರ್ಷ ಬುದ್ಧನೇ ಮುಂದೆ ಹೇಳುವ ಹಾಗೆ ಸುಖಲೋಲಪತಿಯಲ್ಲಿ ಮೆಂದು ಹೋಗಿದ್ದೆ ನಾನು ಅಂತ ಹೇಳ್ತಾ, ಅಷ್ಟು ಸಂತೋಷ ಇತ್ತು. 13 ವರ್ಷ ಚೆನ್ನಾಗಿದ್ದ. ಆದರೆ ಇದು ಯಾವುದನ್ನು ಒತ್ತಾಯ ಮಾಡಿ ಬರ್ಸೋಕ್ಕಾಗಲ್ಲ. ನೀವೆಷ್ಟೇ ಹೊರಗಡೆ ವಾತಾವರಣ ಕೊಟ್ಟರು, ಒಳಗಡೆ ಒಂದು ಚೈತನ್ಯ ಚಿಲ್ಮೆ ಇರ್ತದೆ. ಬುದ್ಧ ಇಷ್ಟೆಲ್ಲ ಸಂತೋಷ ಇದ್ದರೂ ಅಲ್ಲಲ್ಲಿ ದುಃಖದ ಎಳೆಗಳನ್ನು ನೋಡ್ತಿದ್ದ. ಈ ಹೊತ್ತಿಗೆ ಇನ್ನೊಂದು ಘಟನೆ ಆಯಿತು, ಅವನ ಮನಸ್ಸಿನ ಮೇಲೆ ಪ್ರಭಾವ ಆಗುವಂಥದ್ದು ಅಂದರೆ, ಅವನ ಅಜ್ಜಿ ಸುಲಕ್ಷಣೆ ತಾಯಿ ತಾಯಿ ತೀರ್ಕೊಂಡಾಗ ಅಲ್ಲಿ ಹೋಗ್ತಾನೆ, ದೇವಹದಕ್ಕೆ ಹೋದಾಗ ನೋಡ್ತಾನೆ ಅಜ್ಜ ಒಂದೇ ಸಲ 20 ವರ್ಷ ಜಾಸ್ತಿ ವಯಸ್ಸಾದಂಗೆ ಆಗಿಬಿಟ್ಟಿದ್ದಾರೆ. ಇದು ಸಾಮಾನ್ಯವಾಗಿ ಎಲ್ಲ ಮನೆಯಲ್ಲಿ ಆಗೋದು. ಬಹಳ ವರ್ಷ ಜೊತೆಯಾಗಿದ್ದಂಥ ದಂಪತಿಗಳಲ್ಲಿ ಯಾರಾದರೂ ಒಬ್ಬರು ಹೋದರೆ ಇನ್ನೊಬ್ಬರಿಗೆ ಬಹಳ ಬೇಗ ವಯಸ್ಸಾದಾಗ್ಬಿಡ್ತಾಗ್ಬಿಡುತ್ತೆ, ಭಾಳ ಬೇಗ ವಯಸ್ಸಾದಂಗೆ ಅನಿಸ್ಬಿಡುತ್ತದೆ. ಯಾಕಂದರೆ ದಿ ಪಾರ್ಟ್ನರ್ಶಿಪ್ ಈಸ್ ಸೋ ಲಾಂಗ್, ಅದು ಭಾಳ ಕಷ್ಟ ಆಗಿಬಿಡ್ತದೆ. ಆ ಅಂಜನ ಶಾಖ್ಯ ಪೂರ್ತಿ ಕುಸಿದು ಹೋಗ್ಬಿಟ್ಟಿದ್ದಂತೆ. ಅಜ್ಜ ಯಾಕೆ ಹಿಂಗಾಗಿದ್ದಿ ಅಂತ ಅಜ್ಜ ಒಂದೇ ಮಾತು ಹೇಳ್ದ, ನಾನು ಹೋಗಬೇಕಾಗಿತ್ತು ಆಕೆ ಜೊತೆಗೆ, ಆಗಲಿಲ್ಲ ಹೋಗೋದಕ್ಕೆ. ಅಂದರೆ ಮನುಷ್ಯ ಸಾವಿನ ಅಪೇಕ್ಷೆ ಮಾಡ್ತಾನೆ ಅನ್ನೋದೇ ಬುದ್ಧನಿಗೆ ಆಶ್ಚರ್ಯ ಆಗೋಯ್ತು. ಸಿದ್ಧಾರ್ಥನಿಗೆ ಆಶ್ಚರ್ಯ ಆಗೋದು, ಮನುಷ್ಯ ಸಾವನ್ನು ತಪ್ಪಿಸ್ಕೋತಾನೆ ಅಂತ ಅಂದ್ಕೊಂಡಿದ್ದ, ಅದು ಸಾವನ್ನು ಅಪೇಕ್ಷೆ ಮಾಡ್ತಾನಲ್ಲ, ಮನುಷ್ಯ ವಿಚಿತ್ರ ಅಲ್ವಾ ಇದು ಅನ್ನಿಸ್ತು. ಆ ನಂತರ ಹಾಗೆ ನೋಡ್ತಾ ಇರಬೇಕಾದ್ರೆ ಆ ಭದ್ರ ಅಂತಿದ್ದ ಚಂದಕನ ತಂದೆ, ಅವನು ಇನ್ನೂ ಕುಗ್ಗು ಹೋಗಿದ್ದಾನೆ, ಮೈಯೆಲ್ಲ ಶರೀರ ಹಿಂಡಿ ಹಿಪ್ಪೆ ಹಾಕಿದಂಗೆ ಆಗಿದೆ. ಅವನ ಹೇಳ್ತಾನೆ, ನಾನು ಯಾಕೆ ಸಾವು ಬರ್ತಾ ಇಲ್ಲ, ನನಗೆ ನಾನು ಯಾಕೆ ಕೂತಿದ್ದೀನಿ ಇಲ್ಲಿ ನೋಡು, ನಿನ್ನ ತಾಯಿ ಹೋಗ್ಬಿಟ್ಲು ಸಿದ್ಧಾರ್ಥ, ನಾನು ಹಿಂಗೆ ಉಳ್ಕೊಂಡಿದ್ದೀನಿ ನೋಡಿ, ನಾ ಯಾಕೆ ಉಳ್ಕೊಂಡಿದ್ದೀನಿ ಅನ್ನೋನು. ಅದನ್ನೆಲ್ಲ ನೋಡಿದಾಗ ಸಿದ್ಧಾರ್ಥರಿಗೆ ಅನಿಸೋದು, ನಾವು ಬಂದದ್ದೆಲ್ಲೋ ಟೆಂಪ್ರರಿ ಗೆಸ್ಟ್ ಹೌಸಿಗೆ ಬಂದಿದ್ದೀವಿ ಅನ್ಸೋಕೆ ಶುರು ಆಯಿತು ಅವನಿಗೆ. ನಾವು ಭಾಳ ದಿವಸ ಇರೋರಲ್ಲ ಇಲ್ಲಿ, ಹಾಗಾದ್ರೆ ಯಾಕೆ ಬಂದ್ವಿ ಇಲ್ಲಿ? ಶಂಕರಾಚಾರ್ಯರು ಕೇಳಿದ ಪ್ರಶ್ನೆ ಅದೇನೆ, ಕೋಹಂ ಕುತ ಆಯಾತಃ, ನಾನು ಯಾರು ಇಲ್ಲಿ ಯಾಕೆ ಬಂದೆ? ಅದನ್ನು ಸಿದ್ಧಾರ್ಥ ಕೇಳ್ಕೊತಾನೆ, ಹಾಗಾದ್ರೆ ಯಾಕೆ ಬಂದ್ವಿ ನಾವಿಲ್ಲಿ, ಇಷ್ಟು ಜನ ದುಃಖ ಪಡೋ ಕಾರಣ ಏನು ಹಾಗಾದರೆ ಅಂತ ಮತ್ತೆ ಶುರು ಆಯಿತು. ಆಂತರ್ಯದಲ್ಲಿ ಬಂದಂಥ ಪ್ರಶ್ನೆಗಳಿದ್ದಾವಲ್ಲ, ಇವಕ್ಕೆ ಹೊರಗಿನ ಯಾವ ವಾತಾವರಣ ಏನೂ ಮಾಡಲ್ಲ, ಒಳಗಿನ ಕುದಿಯೋಕೆ ಶುರು ಆದರೆ. ಅದಕ್ಕೆ ನನಗೆ ಅಲ್ಲಮ್ಮನ ಮಾತು ಭಾಳ ಮುಖ್ಯ ಅನಿಸುತ್ತೆ. ಪ್ರಣತೆ ಇದೆ, ಬತ್ತಿ ಇದೆ, ಜ್ಯೋತಿ ಬೆಳಗುವಡೆ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ. ಎಂಥ ಚೆನ್ನಾಗಿದೆ ನೋಡಿ, ಪ್ರಣತೆ ಇದೆ, ಹಣತೆ ಇದೆ, ಬತ್ತಿ ಇದೆ. ಬರೀ ಹಣತೆ ಬತ್ತಿ ಇದ್ರೆ ಉರಿಯಲ್ಲ ಅದು. ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ, ಒಳಗಿನ ಎಣ್ಣೆ ಇಲ್ಲದೆ ಹೋದರೆ ಅದು ಹೇಗೆ ಬರ್ತದೆ? ಮುಂದೆ ಹೇಳ್ತಾರೆ, ಗುರುವಿದೆ ಲಿಂಗವಿದೆ, ದೈವ ಇದೆ ಗುರು ಇದ್ದಾನೆ, ಶಿಷ್ಯನ ಸುಜ್ಞಾನ ಅಂಕುರಿಸದನ್ನಕ್ಕರ, ಶಿಷ್ಯನ ಸುಜ್ಞಾನ ಬೆಳೆಯೋ ತನಕನೂ ಭಕ್ತಿ ಎಲ್ಲಿಯದು. ಎಷ್ಟು ಚಂದದ ಮಾತಪ್ಪ, ಅಲ್ಲಂಬ ಪ್ರಭುಗೆ ಅಲ್ಲಂಬ ಪ್ರಭುನೂ ಸರಿ. ಅವನು ಹೇಳ್ತಾನೆ, ಗುರು ಇದ್ದಾನೆ, ಭಗವಂತ ಇದ್ದಾನೆ, ಆದರೆ ನಿನ್ನ ಮನಸ್ಸಿನೊಳಗೆ ಸುಜ್ಞಾನ ಅನ್ನೋದು ಬೆಳೀದೇ ಹೋದರೆ ಯಾವ ಲಿಂಗನೂ ಮಾಡೋಕ್ಕಾಗಲ್ಲ, ಯಾವ ಗುರುನೂ ಮಾಡೋಕ್ಕಾಗಲ್ಲ. ಇದು ಮುಖ್ಯ, ಒಳಗಿಂದ ಬರಬೇಕು ಅಂತ. ಇದು ಒಳಗಡೆ ತುಡಿತಾ ಇತ್ತು ಸಿದ್ಧಾರ್ಥನಿಗೆ, ಆ ಕಡೆ ಮನಸ್ಸು ತುಡಿತಾ ಇತ್ತು. ಒಂದು ಸಣ್ಣ ನೋವು ಕಾಣಿಸಿದ್ರೂ ಸಾಕು, ಅಯ್ಯೋ ಹಾಗಾದ್ರೆ ಹುಡುಕ್ಬೇಕು, ನೋವಿಗೆ ಕಾರಣ ಹುಡುಕ್ಬೇಕು ಅಂತ. ಆ ಒಳಗಿನ ಪ್ರಭೆ ಉಕ್ತಾ ಇತ್ತಲ್ಲ, ಅದಕ್ಕೆ ಹೇಳ್ತಾರೆ, ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದರೆ ಅತಿಗೆಳುವ ಗುಹೇಶ್ವರ ಅಂತ.

0: रेडियो सारंग 107.8 FM।
1: ಆ ಹೊತ್ತಿಗೆ ಅವನಿಗೊಬ್ಬ ಸುಂದರನಾದ ಮಗ ಹುಟ್ಟಿದ. ಅವನಿಗೆ ರಾಹುಲ ಭದ್ರ ಅಂತ ಹೆಸರಿಟ್ಟರು. ಪ್ರೀತಿಯಿಂದ ರಾಹುಲ ಅಂತ ಕರೀತಾ ಇದ್ರು. ಈ ಹೊತ್ತಿಗೆ ತಂದೆ ಆರೋಗ್ಯ ಕೆಡ್ತಾ ಇತ್ತು, ಶುದ್ಧೋಧನ ಆರೋಗ್ಯ ಕೆಡ್ತಾ ಇತ್ತು. ಅವನಲ್ಲಿ ವೃದ್ಧಾಪ್ಯದ ದಟ್ಟ ಲಕ್ಷಣಗಳು ಕಾಣಿಸ್ತಾ ಇತ್ತು. ಒಂದ್ಸಲ ಸಿದ್ಧಾರ್ಥ ವಿಚಾರ ಮಾಡಿದ, ನಮ್ಮಪ್ಪ ಎಷ್ಟು ಚೆಂದಾಗಿದ್ದರು ನೋಡಿದಾಗ, ನಾನು ಈ ತುಂಬ ವಯಸ್ಸಾದಂಗೆ ಕಾಣಿಸ್ತಾ, ಬಹುಶಃ ನನಗೂ ವಯಸ್ಸಾಗಿಬಿಡುತ್ತೆ ಸ್ವಲ್ಪ ದಿವಸಕ್ಕೆ, ನಾನು ಸತ್ತು ಹೋಗ್ಬಿಡ್ತೀನಿ. ಆದರೆ ಮನುಷ್ಯನ ದುಃಖಕ್ಕೆ ಕಾರಣ ಏನು, ಅದನ್ನು ತೆಗೆಯೋದು ಹೇಗೆ ಅಂತ ಕಂಡು ಹಿಡಿಯೋದು ಯಾವಾಗ, ನಾನು ಹಿಂಗೆ ಕೂತ್ಕೊಂಡ್ಬಿಟ್ರೆ, ಇಲ್ಲಿ ಕೂತ್ಕೊಂಡ್ರೆ ಆಗಲ್ಲ,

ಬ್ರಾಹ್ಮಣಕ್ಕೆ ಹೋಗ್ಬಿಡ್ತೀನಿ ನಾನು, ಹೊರಗೆ ಹೋಗ್ಬೇಕಿನ್ನ ದಾಟಿ ಹೋಗ್ಬೇಕು. ಸನ್ಯಾಸಿನ ಕಂಡಿದ್ದ ಹುಡುಗಾಗಿದ್ದ ಒಬ್ಬನ್ನ ನಾನು ಹಾಗಾಗ್ಬಿಡಬೇಕು ಅಂತ ಅನ್ನಿಸ್ತು. ಅವನು ಹೇಳಿದ, ಪ್ರಯತ್ನ ಮಾಡಿದರೆ ಆಗೋಲ್ಲ ಸನ್ಯಾಸ, ಇದು ಬಹಳ ಮುಖ್ಯ. ಗಂಡ ಹೆಂಡತಿ ಇದ್ರು, ಹೆಂಡತಿ ಬಂದು ದಿನ ಹೇಳೋ ಗಂಡನಿಗೆ, ನನ್ನ ತಮ್ಮನಿಗೇನಾದರೂ ಹೇಳ್ರಿ, ನನ್ನ ತಮ್ಮನಿಗೇನಾದರೂ ಹೇಳ್ರಿ. ಯಾಕೆ ನಿನ್ನ ತಮ್ಮನಿಗೇನಾಗಿದೆ ಅಂತ ಕೇಳಿದ. ಸನ್ಯಾಸ ತಗೋತೀನಿ ಅಂತಾನೆ, ಸನ್ಯಾಸ ತಗೋತೀನಿ ಅಂತಾನೆ. ನೀನು ಹೇಳಬೇಕು, ನಾ ಹೇಳಿ ಹೇಳಿ ಸಾಕಾಯ್ತು, ಅಪ್ಪ ಅಮ್ಮ ಹೇಳಿದರು, ನಾನು ಹೇಳಿದೆ ಬೇಡ ಕಣೋ ಸನ್ಯಾಸ ಅಂತ ಹೇಳ್ತೀನಿ, ಕೇಳಲ್ಲ ತಗೋತೀನಿ ಅಂತಾನೆ ಅಂತ. ಗಂಡ ಹೇಳಿದೆ, ಏನು ಹೇಳೋಕೋಬೇಡ, ಸನ್ಯಾಸ ತಗೋತೀನಿ ತಗೋತೀನಿ ತಗೊಳ್ಳಲ್ಲ ಅವ್ರು ಯಾರು. ಹೇಳಿದೆ, ಹೇಳಿ ಹೇಳಿ ಅಂತ ಹೆಂಡತಿ ಭಾಳ ಕಾಡ್ತಾ ಇದ್ಲಲ್ಲ,

ರಾತ್ರಿ ಎದ್ದ, ಅದು ಹೇಳಿದ್ನಲ್ಲ ಬುದ್ಧ ಬುದ್ಧ ಜಗವೆಲ್ಲ ಮಲಗಿಲ್ಲರು ಇವನೊಬ್ಬನೆದ್ದ ಅಂತ. ರಾತ್ರಿ ಎದ್ದ, ಹೊರಟು ಬಿಡಬೇಕು. ಆದರೂ ಮನಸ್ಸು ಎಳೀತದಲ್ಲ, ಹೆಂಡತಿ ಮಗು ಮಲ್ಕೊಂಡಿದ್ದಾರೆ ಹಾಸಿಗೆ ಮೇಲೆ, ಒಂದ್ಸಲ ನೋಡಬೇಕು ಅನ್ನಿಸ್ತು. ಕೋಣೆಯಲ್ಲಿ ಹೋಗಿ ನೋಡಿದ, ಮಲ್ಕೊಂಡಿದ್ದಾರೆ, ನಿಶ್ಚಿಂತೆಯಿಂದ ಮಲ್ಕೊಂಡಿದ್ದಾಳೆ ಯಶೋಧರೆ. ಪಕ್ಕದ ಸುಂದರವಾದ ಮಗು ಮಲ್ಕೊಂಡಿದೆ, ಮಾತಾಡಿಸ್ಲಾ ಅಂತ ಅನ್ಕೊಂಡ. ಮಾತಾಡಿಸಿದ್ರೆ ಹೆಂಡತಿ ಬಿಡ್ತಾಳ, ಅಳ್ತಾಳೆ, ದುಃಖದ ಅಳ್ತಾಳೆ, ಹಾಗಾಯ್ತು ಹೀಗಾಯ್ತು ಅಂತಾಳೆ. ಅಪ್ಪ ಅಮ್ಮ ಬರ್ತಾರೆ, ಅವರು ಅಳ್ತಾರೆ. ದುಃಖದ ಕಟ್ಟೆಯನ್ನು ಒಡ್ಡಿ ಬಿಟ್ಟು ನಾನು ಹೋಗೋದಕ್ಕೆ ಬಿಡಲ್ಲ, ಇವರು ಅಡ್ಡ ಆಗಿಬಿಡ್ತಾರೆ. ಅಲ್ಲೇ ಮನಸ್ಸಲ್ಲೇ ಕ್ಷಮೆ ಕೇಳಿದ ಯಶೋಧರೆಗೆ, ಹೊರಟುಬಿಟ್ಟ. ಹೊರಟುಬಿಟ್ಟು ಹೊರಗಡೆ ಹೋಗಿ ಆ ಚಂದಕ ಇದ್ನಲ್ಲ ಸಾರಥಿ, ಅವನ ಕಡೆ ಹೋಗಿ, ಚಂದಕ ಕಂಥಕ ಅಂತ ಒಂಬಪ್ಪ, ಕಂಥಕ ಅಂದ್ರೆ ಅವನ ಪ್ರೀತಿ ಕುದುರೆ, ಮರಿಯದ್ದಾಗಿನಿಂದ ಬೆಳೆದದ್ದು ಅವನ ಜೊತೆಗೆ, ಕಂಥಕ ತೊಗೊಂಡ್ ಬಾ ಅಂತ. ಯಾಕೀಗ ಅಂತ, ನೀ ಪ್ರಶ್ನೆ ಕೇಳಬೇಡ, ಬಂದ್ಬಿಡು, ತಕ್ಷಣ ಬರಬೇಕು. ಆ ಕುದುರೆ ತಂದ, ಕಂಥಕನಿಗೂ ಚಂದಕನಿಗೂ ಗೊತ್ತಿಲ್ಲ ಎಲ್ಲಿ ಹೋಗ್ತಿದ್ದೀವಿ ಅಂತ. ನನ್ನ ಹಿಂದೆ ಕೂತ್ಕೊ ನೀನು ಕುದುರೆ ಮೇಲೆ ಅಂತ ಹೇಳಿ ಇವನೇ ಓಡಿಸೋಕೆ ಶುರು ಮಾಡಿದ ಕುದುರೆ.

Sarang 107.8 FM. ಬೆಳಗಾಗುವವರೆಗೂ ಕುದುರೆ ಓಡಿಸಿದ್ದಾನೆ. ಅನೋಮ ಅಂತ ಒಂದು ನದಿ ಬರ್ತದೆ. ಅನೋಮ ನದಿ ದಂಡೆಗೆ ಬಂದು ಅಲ್ಲಿ ನಿಂತ್ಕೊಂಡು ಚಂದಕ್ಕೆ ಹೇಳಿದ, ಇಳಿಯನ್ನ, ನಾನು ನಿನ್ನ ಮುಂದೆ ಹೋಗಲ್ಲ, ಈ ಒಂದು ಕ್ಷಣ ನೀನು ಮಾತು ಕೇಳ್ಕೊಂಬಿಡು, ನಾನೀಗ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ಸನ್ಯಾಸ ತೊಗೊಂಡು ಹೋಗ್ತಾ ಇದ್ದೀನಿ, ಇರು ನೀನು ಅಂತ ಹೇಳಿ ತನ್ನ ಹಾಕ್ಕೊಂಡಂಥ ರಾಜ ಪೋಷಾಕಗಳನ್ನೆಲ್ಲ ಬಿಚ್ಚಿ ಆವತ್ತಿನಿಗೆ ಕೊಟ್ಟು ಚೀಲದಲ್ಲಿ ತಾನು ಕಷಾಯ ವಸ್ತ್ರ ತಂದುಬಿಟ್ಟಿದ್ದಾನೆ. ಕಷಾಯ ವಸ್ತ್ರ ಹಾಕ್ಕೊಂಡ, ಒಂದು ಕಿರುಗತ್ತಿ ಇತ್ತು ಅದರೊಳಗೆ, ಅದರಿಂದ ತನ್ನ ಕೂದಲ ಎಲ್ಲ ಕತ್ತರಿಸ್ಕೊಂಬಿಟ್ಟ, ಸೊಟ್ಟ ಸೊಟ್ಟ ಹೇಗೋ ಕತ್ತರಿಸ್ಕೊಂಬಿಟ್ಟ, ಸನ್ಯಾಸಿ ಆಗಬೇಕಲ್ಲ, ಅಷ್ಟು ಚಂದದ ಹುಡುಗ, ಎಷ್ಟು ಚಂದ ಕಾಣಿಸೋನು. ಕೂದಲೆಲ್ಲ ಕತ್ತರಿಸ್ಕೊಂಡು ಕಷಾಯ ವೇಷ ಹಾಕ್ಕೊಂಡು ಆ ಚೀಲದಲ್ಲಿ ಭಿಕ್ಷಾ ಪಾತ್ರೆಯನ್ನು ತಂದುಬಿಟ್ಟಿದ್ದಾನೆ. ಆ ಚೀಲ ಕೂಡ ಕೊಟ್ಬಿಟ್ಟ, ಇದ್ರಲ್ಲಿ ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾನೆ ಬಟ್ಟೆ ಎಲ್ಲ. ಮನೆಗೆ ಹೋಗಿ ಎಲ್ರಿಗೂ ಹೀಗೆ ನಾನು ಹೋಗಿದ್ದೀನಿ, ಸನ್ಯಾಸಿಯಾಗಿ ಹೋಗ್ತೀನಿ, ನಾನು ಹುಡುಕೋದಕ್ಕೆ ಯಾರೂ ಬರಬೇಡಿ ಅಂತ ಹೇಳಿ ಎಲ್ರಿಗೂ ನನ್ನ ಕ್ಷಮೆ ಕೇಳು ಅಂತೇಳಿ ಅವನು ಚಂದಕ್ಕೆ ಬಿಕ್ಕಿ ಬಿಕ್ಕಿ ಕೇಳೋಕೆ ಶುರು ಮಾಡಿದ. ಹುಡುಗನಾಗಿದ್ದು ಎತ್ತಿ ಆಡಿಸಿದಂಥ ಮನುಷ್ಯ ಆತ. ಯಾಕೆ ಹೋಗ್ತೀಯಪ್ಪ, ಹೋಗ್ಬೇಡ, ಇಲ್ಲೇ ತಪಸ್ ಮಾಡು ಅಂದ. ಇಲ್ಲಿ ಆಗೋಲ್ಲ ನನ್ನ ಕಡೆಯಿಂದ, ಈ ಪ್ರೀತಿಯೊಳಗೆ ಬಂಧದೊಳಗೆ ನನಗೆ ಆಗೋಲ್ಲ, ಬಂಧ ಬಿಟ್ಕೊಂಡು ಹೋದಾಗಲೇ ಆಗ್ಬೇಕು ನಾನು ಅಂತ ಹೇಳಿ ಹೊರಟೇ ಬಿಟ್ಟು ಚಂದಕ್ಕೆ ಹತ್ಕೊಂಡು ಆ ಕಂತಕ್ಕನ್ನು ತೊಗೊಂಡು ಬರ್ತಾನೆ, ಊರಿಗೆ ಬರ್ತಾನೆ. ಬೆಳಗ್ಗೆ ವಾಪಸ್ ಬರೋ ತನಕ ಮಧ್ಯಾಹ್ನ ಆಗಿರುತ್ತೆ. ಅಷ್ಟೊತ್ತಿಗೆ ಬೆಳಗ್ಗೆ ಎದ್ದು ನೋಡ್ತಾರೆ, ಯಶೋಧರಿ ಇಲ್ಲ, ಇಲ್ಲಿ ಹೋಗಿದ್ದಾನೆ. ಸಾಮಾನ್ಯವಾಗಿ ನೋಡೋ ಸ್ಥಳದಲ್ಲಿ ನೋಡಿದರು, ಎಲ್ಲ ಕಡೆ ಹುಡುಕಾಡಿದರು, ಎಲ್ಲೂ ಇಲ್ಲ. ಆಗ ಬಂದ ಚಂದಕ, ಶುದ್ಧೋಧನ ಕೇಳ್ತಾ, ನೀನು ನೋಡಿದೇನೋ ಅನ್ನ ಅಂತ. ನೋಡೋದಲ್ಲ, ಅವನ ಜೊತೆಗೆ ಇದ್ದೆ ನಾನು ಇಷ್ಟು ತನಕನೂ ಅಂತ ಹೇಳ್ತಾನೆ. ಹೇಳಿ ಹಿಂಗಾಯಿತು, ಮಗ ಸನ್ಯಾಸಿಯಾಗಿ ಹೋದ ಅಂದಾಗ ಕಲ್ಪನೆ ಮಾಡಿಕೊಳ್ಳಿ, ಆ ಮೂರು ಜನರ ಮನಸ್ಸಲ್ಲಿ ಏನೇನಾಗಿರಬೇಕು ಅಂತ. ಮೊದಲನೇದು ಅಪ್ಪ, ಅವನಿಗೆ ದುಃಖ ಆಯಿತು, ಅದಕ್ಕಿಂತ ಹೆಚ್ಚು ಪಟ್ಟು ಕೋಪ ಬಂತು. ಇವನು ಶಾಕ್ಯಮನೆತನದ ಚಕ್ರವರ್ತಿ ಆಗ್ತಾನೆ ಅಂತ ನಾನು ಅನ್ಕೊಂಡ್ರೆ ಹೇಳಿ ಹಾಗೆ ಸನ್ಯಾಸಿಯಾಗಿ ಹೋದ ಅವನು, ನಮ್ಮ ಮನೆತನಕ್ಕೆ ನಾಲ್ಕು ಲಾಯಕ್ಕೆ ನಾಲ್ಕಕ್ಕೆ ಅವನು ಅಂತ ಅನ್ನೋ ಹಾಗೆ ಬೇಜಾರಾಯ್ತು ಅವನಿಗೆ. ಅದು ಸಂಕಟನೂ ಇದೆ, ಮಗ ಹೋಗ್ಬಿಟ್ನಲ್ಲ, ಎಲ್ಲಿ ಹೋದ, ಹೆಂಗೆ ಒದ್ದಾಡ್ತಾನ ಅವನು, ಇಷ್ಟು ಸುಕುಮಾರವಾಗಿ ಬೆಳೆದಂಥ ಮನುಷ್ಯ ಎಲ್ಲಿ ಕಾಡಲ್ಲಿ ಹೇಗಿರ್ತಾನೆ ಅಂತ ದುಃಖ ಇದೆ, ಕೋಪ ಇದೆ. ತಾಯಿಗೆ ದುಃಖ ಮಾತ್ರ ಇದೆ, ಪ್ರಜಾಪತಿ ಗೌತಮಿಗೆ ದುಃಖ ಮಾತ್ರ, ಯಾಕೆ ಹೋದ ನನ್ನ ಮಗ, ನಮ್ಮ ಪ್ರೀತಿ ಕಡಿಮೆ ಆಯಿತು, ಏನಾಯಿತು ಅಂತ ಒದ್ದಾಡ್ತಾಳೆ. ಯಶೋಧರ ಪರಿಸ್ಥಿತಿ ಏನಾಗಿರಬೇಕು, ಸಣ್ಣ ವಯಸ್ಸಿನ ಹೆಂಗಸು, ಮಗು ಇದೆ, ಹೆಂಗೆ ಬಿಟ್ಟು ಹೋದ ನನ್ನ ಅಂತ. ಆಕೆಗೆ ಆಘಾತ ಆಗಿರ್ಬೇಕಲ್ಲ, ಬರೀ ದುಃಖ ಒಂದೇ ಅಲ್ಲ, ಆಘಾತ, ಕಲ್ಪನೆ ಕೂಡ ಮಾಡಿಲ್ಲ ಆಕೆ ಗಂಡ ಬಿಟ್ಟು ಹೋಗ್ತಾನೆ ಅಂತ. 13 ವರ್ಷ ಸಂತೋಷವಾಗಿದ್ದಾರೆ, ಅಂತೂ ಸಂತೋಷವಾಗಿದ್ದಾಗ ಟಕ್ ಅಂತ ಮನೆ ಬಿಟ್ಟು ಹೋಗ್ಬಿಟ್ರೆ ಏನು ಹೇಳದೆ ಕೇಳದೆ ಆಕೆ ಇನ್ನೊಂದು ತನಗೆ ಬಹಳ ಅಪಚಾರ ಆಯಿತು ಅನ್ನಿಸ್ತು. ಆಕೆಗೆ ಹೋಗುವಾಗ ಒಂದು ಮಾತು ಹೇಳಿ ಹೋಗಲಿಲ್ಲ, ನನಗೆ ಹೋಗಬೇಕಾದ್ರೆ ತನಗೆ ಮೋಸ ಆಯಿತು ಅನ್ನಿಸ್ತು. ಆ ದುಃಖ, ದುಗುಡ, ದುಮ್ಮಾನ, ಆತಂಕ ಎಲ್ಲರೂ ಹೊದ್ಕೊಂಡು ಮನೆ ಅನ್ನೋದು ಸ್ಮಶಾನ ಮೌನ ಆಗೋಯ್ತು. ಎಲ್ಲ ದುಃಖದಲ್ಲಿದ್ದಾರೆ ಎಲ್ಲರೂ, ಏನು ಪಾರ್ ಮಾಡೋದು. ಇದನ್ನು ಮಹಾಭಿನಿಷ್ಕ್ರಮಣ ಅಂತ ಕರೀತಾರೆ ಬೌದ್ಧ ಧರ್ಮದಲ್ಲಿ. ಮನೆ ಬಿಟ್ಟು ಹೋಗುವಂಥದ್ದು ಮಹಾಭಿನಿಷ್ಕ್ರಮಣ ಅಂತ ಹೋದ. ಸಿದ್ಧಾರ್ಥ ಹೋದ, ಇಲ್ಲಿ ಒದ್ದಾಟ ನಡೆದಿತ್ತು, ಮುಂದೆ ಹೋಗಿ ಎಲ್ಲಿ ಹೋಗಬೇಕು ಅವನು. ನಾನು ಮೊನ್ನೆ ಹೇಳಿದ ಹಾಗೆ ಉಪನಿಷತ್ ಪರಂಪರೆಯ ಹಾಗೆ ಅವನು ಅದರಲ್ಲೇ ಬೆಳೆದವನು. ಆದ್ದರಿಂದ ಗೋಯಿಂಗ್ ಫ್ರಾಮ್ ದ ನೋನ್ ಟು ದ ಅನ್ನೋನ್, ತನಗೆ ಗೊತ್ತಿರೋ ಪದ್ಧತಿಯಿಂದ ಗೊತ್ತಿಲ್ಲದನ್ನು ಹುಡುಕಬೇಕು. ಅವನು ಹೇಳಿದ, ಮೊದಲು ಗುರುಗಳ ಕಡೆ ಹೋಗಬೇಕು. ನಾನು ಯಾರು ಗುರುಗಳು ಹೋಗಬೇಕು, ಶುದ್ಧೋಧನಗೂ ಗುರುಗಳಾಗಿದ್ದಂಥ ಆರಾಢ ನಮ್ಮ ಕಾಲಾಮನ ಕಡೆ ಹೋದ. ಕಾಲಾಮ ಸಾಂಖ್ಯಶಾಸ್ತ್ರದಲ್ಲಿ ಪ್ರವೀಣನಾಗಿದ್ದವನು. ಅವನು ಹೋಗಿ ಹೇಳ್ಕೊಂಡ, ನಾನು ಬಂದಿದ್ದೀನಿ, ನಾನು ಮನೆ ಬಿಟ್ಟು ಬಂದಿದ್ದೀನಿ, ಸನ್ಯಾಸಿಯಾಗಿ ಬಂದಿದ್ದೀನಿ, ಆದ್ದರಿಂದ ನನಗೆ ಸಾಂಖ್ಯಶಾಸ್ತ್ರ ಕಲಿಸು. ಅವನು ಸಾಕಷ್ಟು ಚೌಕಾಸಿ ಮಾಡ್ತಾನೆ, ಯಾಕೆ ಬಿಟ್ಟು ಬಂದೆಪ್ಪ ನೀನು, ಸಾಂಖ್ಯ ಕಲಿಬೇಕಂದ್ರೆ ಅಲ್ಲೇ ಕಲಿಸ್ಬೋದಾಗಿತ್ತಲ್ಲ, ಇಲ್ಲಿ ಯಾಕೆ ಬಂದೆ ನೀನು ಅಂತ. ಇಲ್ಲ, ನನ್ನ ಉದ್ದೇಶ ಹಿಂಗಿದೆ ಅಂತ. ಗುರುಗಳು ಎಷ್ಟು ಒಳ್ಳೆಯವರಿದ್ದರು ನೋಡಿ ಆಗಿನ ಕಾಲದಲ್ಲಿ. ಕಾಲಾಮ ಹೇಳ್ತಾನೆ, ನೋಡು ಮಗು, ನೀನೇನೋ ಕಲಿಬೇಕು ಅಂತ ಬಂದಿದ್ದೀಯ, ಜನರ ನೋವನ್ನು ಹೇಗೆ ತಣಿಸ್ಬೇಕು ಅಂತ ಕಂಡ್ಕೊಳ್ಳೋಕೆ ಬಂದಿದ್ದೀಯ ನೀನು, ಆದರೆ ಔಷಧಿ ನನ್ನ ಕಡೆ ಇಲ್ಲ ಮಗು. ನಾನು ಕಲಿಸೋದು ಸಾಂಖ್ಯವನ್ನು ಮಾತ್ರ ಕಲಿಸ್ತೇನೆ, ಇದು ಬೇಕಾದರೆ ಕಲಿ, ಇಲ್ಲ ಕಲಿತೀನಿ ಸ್ವಲ್ಪ ಅಂದ. ಒಂದು 2 ತಿಂಗಳು ಅವ್ರ ಜೊತೆಗಿದ್ದ, ಸಾಂಖ್ಯವನ್ನು ಸ್ವಲ್ಪ ಕಲಿತ. ಆದ್ರೆ ಅನ್ನಿಸ್ತು, ನಾ ಕಲ್ತಂಥ ವಿದ್ಯೆ ನನ್ನ ಮನಸ್ಸಿಗೆ ಜ್ಞಾನ ಕೊಡುತ್ತೆ ವಿನಃ ನೋವಿಗೆ ಪರಿಹಾರವನ್ನು ಕೊಡೋದಿಲ್ಲ ಇದು. ಅವ್ರು ಕೈ ಮುಗಿದು ಹೇಳ್ತಾನೆ, ನೀವು ದೊಡ್ಡವರು ಗುರುಗಳೇ, ಆದರೆ ನನಗೆ ಈ ವಿದ್ಯೆ ಪ್ರಯೋಜನ ಇಲ್ಲ, ದಯವಿಟ್ಟು ನಾನು ಬಿಡಿ ಅಂತ ಹೊಡ್ತಾನೆ.

0: Radio Sarang 107.8 FM.
1: ಇನ್ನೊಬ್ಬ ರುದ್ರಕ ರಾಮಪುತ್ರ ಇದ್ದಾನೆ, ಇನ್ನೊಬ್ಬ ಅವನ ಕಡೆ ಹೋಗ್ತಾನೆ. ಅವನು ಯೋಗ ಶಾಸ್ತ್ರದಲ್ಲಿ ನಿಪುಣ ಆಗಿದ್ದವನು. ಅಲ್ಲಿ ಹೋಗ್ತಾನೆ, ಯೋಗದಿಂದ ಏನಾಗ್ತದೆ, ಚಿತ್ತವೃತ್ತಿ ನಿರೋಧ, ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳಕಾಗತ್ತೆ, ಆದ್ದರಿಂದ ನೀನು ಸಾಧನೆ ಮಾಡಬಹುದು, ಸಂತೋಷ ಸಿಗ್ತದೆ ಅಂತ. ಅವನು ಹೇಳಿದಷ್ಟು ನಾನು ಸಂತೋಷಕ್ಕೆ ಬರಲಿಲ್ಲ, ನಾನು ಇಲ್ಲಿ ದುಃಖದ ಕಾರಣ ಹುಡುಕಬೇಕಾಗಿದೆ, ನನಗೆ ಆ ದುಃಖಕ್ಕೆ ಔಷಧಿ ಹುಡುಕಬೇಕಾಗಿದೆ. ಅಲ್ಲಿ ಒಂದು 3-4 ತಿಂಗಳು ಕಲಿತ, ಬಹಳ ವೇಗವಾಗಿ ಕಲಿತ ಕಲಿಯೋದನ್ನೆಲ್ಲ. ಆಮೇಲೆ ಇದು ನನಗೆ ಪ್ರಯೋಜನ ಇಲ್ಲ ಅಂತ ಹೊರಟ. ಇದು ದಯವಿಟ್ಟು ಗಮನಿಸಬೇಕಾದದ್ದು, ಅಧ್ಯಾತ್ಮ ಮಾರ್ಗದಲ್ಲಿ ಬಹಳ ಮುಖ್ಯವಾದದ್ದು. ಗುರು ಒಂದು ಹಂತದವರೆಗೆ ಮಾತ್ರ ಮಾರ್ಗದರ್ಶನ ಮಾಡಬಲ್ಲರು, ಆಮೇಲೆ ನಿಮ್ಮ ಹಾದಿ ನೀವೇ ಕಂಡುಕೋಬೇಕು. ಅದಕ್ಕೆ ಹೇಳ್ತಾರೆ, ಗುರು ಪುಸ್ತಕ ಇದ್ದ ಹಾಗೆ ಮಾರ್ಗದರ್ಶನ ಮಾಡುತ್ತೆ, ನಿಮ್ಗೆ ಹಾದಿ ತೋರಿಸಲ್ಲ. ಗೈಡ್ ಇದ್ದ ಹಾಗೆ, ಟೂರಿಸ್ಟ್ ಗೈಡ್ ಇದ್ದ ಹಾಗೆ, ಟೂರಿಸ್ಟ್ ಗೈಡ್ನಲ್ಲಿ ಮ್ಯಾಪ್ ಕೊಟ್ಟಿರ್ತಾರೆ, ಇಲ್ಲಿ ಹೋದ್ರೆ ಇದೆ, ಇಲ್ಲಿಂದ ಇಲ್ಲಿ ಹೋದ್ರೆ ಹಿಂಗಿದೆ, ಇಲ್ಲಿ ಹೋದ್ರೆ ಜಾಗ ಇದೆ ಅಂತ ಹೇಳ್ತಾರೆ, ನಿಮ್ಮನ್ನೇ ಕರ್ಕೊಂಡು ಹೋಗಲ್ಲ ಅದು. ಗುರುಗಳು ಮಾರ್ಗದರ್ಶನ ಮಾಡ್ತಾರೆ, ಆದರೆ ಹಾದಿ ಅಂಡಿಸ್ಬೇಕಾದ ದೇವರೇನೆ. ಆತ ಅನ್ಕೊಂಡ, ಗುರುಗಳು ಬೇಡ, ಇನ್ನು ನಾನೇ ಮಾಡ್ತೀನಿ, ತಾನು ತಿಳಿದ್ವಿಪ್ಪ ನೋಡ್ದ. ಈ ದೇಹ ಇದೇನು ಪ್ರಯೋಜನ ಇಲ್ಲ ದೇಹ, ಅವನು ಅನ್ಕೊಂಡದ್ದು. ಆ ದಂಡಿಸ್ಬೇಕಿದ್ದಾನ, ದಂಡಿಸಿದಾಗ ಮನಸ್ಸು ಬಿಗಿಗೆ ಬರ್ತದೆ ಅಂತ ಶುರು ಮಾಡಿದ. ತಾನೇ ಕಂಡುಕೊಂಡಂಥ ವಿಧಾನ ಅದು, ದೇಹ ದಂಡನೆ ಶುರು ಮಾಡಿದ. ಒಂದು ದಿವಸ ಅಲ್ಲ ಸ್ವಾಮಿ, ಸುಮಾರು 6 ವರ್ಷ ಏನು ದೇಹ ದಂಡಿಸಿದ ದಂಡಿಸಿದ ದಂಡಿಸಿದ. ದೇಹ ಅಂದರೆ ತನ್ನ ವೈರಿಯನ್ನು ಹಾಗೆ ದಂಡಿಸ್ಬಿಟ್ಟ, ಅದು ತಪ್ಪು ಅಂತ ಗೊತ್ತಾಗಲಿಲ್ಲ ಅವನಿಗೆ. ದಂಡಿಸಿ ದಂಡಿಸಿ ಯಾವ ಪರಿಸ್ಥಿತಿಗೆ ಬಂದಿದ್ದ ಅಂದರೆ, ಕಣ್ಣುಗಳು ಎಲ್ಲೋ ಬಾವಿಯಲ್ಲಿ ಚೂರು ಮಿಣುಕು ಮಿಣುಕು ಕಾಣಿಸುವಂಗೆ ಗುಳಿ ಆದಂಗೆ ಆಗ್ಬಿಡ್ತು, ಮೈಯೆಲ್ಲ ಎಲುಬಿನ ಹಂದ್ರ, ಹೊಟ್ಟೆ ಕೈ ಹಾಕಿದರೆ ಬೆನ್ನೆಲುಬು ಕೈಗೆ ಸಿಗಬೇಕು, ಏನಿಲ್ಲ, ನಡಿಬೇಕಾದ್ರೆ 3 ಸಲ ಬೀಳಬೇಕು, ಯಾವುದಕ್ಕೂ ಶಕ್ತಿ ಇಲ್ಲ. ಏಕಾಗ್ರ ಕೂಡ್ತಾನೆ, ಬಿದ್ದುಬಿಡ್ತಾನೆ, ಎಚ್ಚರ್ತ ಬೀಳ್ತಾನೆ. ಈ ಪರಿಸ್ಥಿತಿ ಆಯಿತು. ಈ ಹೊತ್ತಿಗೆ ಆತ ಒಂದು ಪ್ರದೇಶಕ್ಕೆ ಬಂದ, ಉರುವಿಲ್ಲ ಅಂತ ಅನ್ನೋ ಪ್ರದೇಶಕ್ಕೆ ಬರ್ತಾನೆ. ಉರುವಿ ಅಂದರೆ ಈಗ ನಮ್ಮ ಬೋಧಗಯ ಹತ್ತಿರದ ಏರಿಯಾಗೆ. ಅಲ್ಲಿ ಕಾಡಿತ್ತು, ದಟ್ಟವಾದ ಕಾಡಿತ್ತಂತೆ. ಅಲ್ಲಿ ನಿರಂಜನ ನದಿ, ಆ ನದಿ ದಂಡೆ ಮೇಲೆ ಬಂದ. ಅಲ್ಲಿ ಸ್ವಲ್ಪ ಸಾಧನೆಗಳನ್ನು ಮಾಡ್ತಾ ಇದ್ದ. ಒಂದು ಗ್ರಾಮಕ್ಕೆ ಹೋದಾಗ ಭಿಕ್ಷೆ ಬೇಡ್ತಿದ್ದ ನಾನು ಸ್ವಲ್ಪ ಸ್ವಲ್ಪ. ಮೊದಲು ಅವ್ರು ಬರೀತಾರೆ ಏನು ಮಾಡ್ತೀವಿ, ಮೊದಲು ಒಂದು ಮುಷ್ಟಿ ಕಾಳಂತೆ, ಆಮೇಲೆ 4 ಕಾಳಂತೆ, ಆಮೇಲೆ 1 ಕಾಳು ತಿಂದು ಬದುಕೋದು, ಇದೆಲ್ಲ ಪ್ರಯೋಗ ಮಾಡಿದ್ದಾನೆ. ಬರೀ ಗಾಳಿ ತಿಂದಿರೋದು ಇದೆಲ್ಲ ಪ್ರಯೋಗ ಮಾಡಿದ. ಅಲ್ಲಿ ಒಂದು ಜನ, 5 ಜನ ಶ್ರಮಣಕರು ಬಂದಿದ್ದರು, ಪರಿವರಾಜಕರು, 5 ಜನ ಹುಡುಗರು. ಅವರು ಇವನು ಗಮನಿಸಿದರು, ಇವನು ಭಾರಿ ಸಾಧನೆ ಮಾಡ್ತಾನೆ ಮನುಷ್ಯ, ಬಹುಶಃ ಇವನಿಗೆ ಬುದ್ಧತ್ವ ಆದರೂ ಆಗ್ಬೋದು. ಹೋಗಿ ಮಾತಾಡಿಸಿದರು, ನೀವು ಯಾರು ಎಲ್ಲಿದ್ದು ಬಂದಿದ್ದೀರಿ ಅಂತ. ಏನು ಮುಚ್ಚುಮರೆಯಲ್ಲದೆ ಹೇಳಿದೆ, ನಾನು ಶುದ್ಧೋದ ನನ್ನ ಮಗ ರಾಜಕುಮಾರ ಆಗಿದ್ದವನು, ಬಿಟ್ಟು ಬಂದಿದ್ದೀನಿ ಅಂತ. ಅವರಂದರು, ಯಾಕೆ ಬಿಟ್ಟು ಬಂದ್ರಿ, ಆರಾಮಿದ್ದಿರಲ್ಲ. ಅಲ್ಲ, ಆರಾಮಿರಬೇಕು ಅಂತಿರಲಿಲ್ಲ, ನನಗೆ ದುಃಖದ ಕಾರಣ ಹುಡುಕಬೇಕು ಅಂತಿತ್ತು, ಬಂದಿದ್ದೀನಿ ನಾನು ಅಂತ. ಅವರಂತಾರೆ, ಇವನು ಗುರು ಅಂತ ಒಪ್ಕೊಳ್ಳೋಣ ಅಂತ. ನೋಡಿ, ಇವನೇ ತಾನು ಗುರು ಆಗಿಲ್ಲ ಇನ್ನು, ಅವ್ರು ಗುರು ಒಪ್ಕೊಂಡ್ಬಿಟ್ರು. ಅವ್ರು 5 ಜನ, ಅವ್ರ 5 ಜನ ಬಹಳ ಪ್ರಪ್ರಥಮ ಶಿಕ್ಷಿಷ್ಯರು ಅವನಿಗಾಗಿದ್ದವರು, ಕೌಂಡಿನ್ಯ, ಮಹಾನಾಮ, ಭದ್ರಕ, ವಾಷ್ಪ ಮತ್ತು ಅಶ್ವಜಿತ ಅಂತ 4 ಜನ, 5 ಜನ ಇವರು.

0: You're listening to Radio Sarang, 107.8 FM.
1: ಐದು ಜನ ಅವನ ಜೊತೆಗಿದ್ರು, ಅವನಿಗೆ ಎಲ್ಲ ಸೇವೆ ಮಾಡಬೇಕು. ಒಂದು 15 ದಿವಸ ಆದ್ಮೇಲೆ ನೋಡಿದ್ರು ಇವನಿಗೆ ಸೇವೆ ಮಾಡೋದೇನು ಇಲ್ಲೇ ಇಲ್ಲ. ಇವನೇ ನೀರು ಕೇಳಲ್ಲ, ಊಟ ಕೇಳಲ್ಲ, ಏನು ಕೇಳಿ ಸೇವೆ ಏನು ಮಾಡೋದು ಇವನಿಗೆ? ಅವನಿಗೆ ವಿಚಿತ್ರ ವಿಚಿತ್ರ ಆಗೋಕೆ ಶುರು ಆಯ್ತು ಇವನ ಸಾಧನೆಗಳು. ಅವನ ಮನಸ್ಸಲ್ಲಿ ಭಯ ಬರ್ತಿತ್ತಂತೆ. ಸಿದ್ಧಾರ್ಥನ ಮನಸ್ಸಲ್ಲಿ ನಾನು ದುಃಖದ ಕಾರಣ ಹುಡುಕೋದ್ಕಿಂತ ಮೊದಲೇ ಸತ್ತು ಹೋದ್ರೆ ಏನು ಮಾಡೋದು ಅಂತ ಭಯ ಬಂದಾಗ, ಭಯ ನಿವಾರಣೆ ಆಗಬೇಕಂದ್ರೆ ಎಲ್ಲಿ ಹೋಗಬೇಕು? ಅದಕ್ಕೆ ಅವನಂದ, ಭಯ ಎಲ್ಲಿ ಹೆಚ್ಚಿದೆಯೋ ಅಲ್ಲೇ ಹೋಗಬೇಕು. ಅವನೇನು ಮಾಡೋಕೆ ಶುರು ಮಾಡಿದೆ ಗೊತ್ತಾ? ಸ್ಮಶಾನಕ್ಕೆ ಹೋಗ್ಬಿಡೋನು ರಾತ್ರಿ. ಸ್ಮಶಾನಕ್ಕೆ ಹೋಗಿ ಎಲ್ಲಿ ದೇಹಗಳನ್ನು ಸುಡ್ತಾ ಇದ್ರೋ, ಎಲ್ಲಿ ದೇಹಗಳನ್ನು ನೆಲದಲ್ಲಿ ಹಾಕ್ತಾ ಇದ್ರೋ ಅಲ್ಲೇ ಕೂತ್ಕೋಬೇಕು, ರಾತ್ರಿ ಎಲ್ಲ ಧ್ಯಾನ ಮಾಡೋದು. ಶಿಷ್ಯರು ಅಂದರು, ಇದೇನು ಅನಾಹುತ ಅಂದ್ರು ಅವರು. ಅಲ್ಲ್ಯಾಕೆ ಹೋಗಿ ಕೊಡ್ಬೇಕು ನೀವು ಧ್ಯಾನ ಮಾಡೋದಕ್ಕೆ? ಅವನದು ಭಯ ಕಳ್ಕೊಬೇಕು. ಅವರು ಅಂದರು, ಇವನು ಸಾಧನೆ ಮಾಡ್ತಾನ್ರಿ, ಇವನು ಇಷ್ಟು ಗಟ್ಟಿಯಾಗಿ ಮಾಡ್ತಾನೆ, ಛಲದಿಂದ ಮಾಡ್ತಾನೆ ಅಂತಾಯ್ತು. ಈ ನಡೆದಾಗ ಒಂದು ಘಟನೆ ಆಯಿತು. ಒಂದು ದಿವಸ ಅವನು ಎದ್ದು ನಡ್ಕೊಂಡು ಹೋಗಬೇಕು ಅಂತಾನೆ. ದೇಹದಲ್ಲಿ ಏನೇನೂ ಇಲ್ಲ, ಏನೇನೂ ಇಲ್ಲ. ಅವ್ರು ಹೇಳ್ತಾರೆ, ಹೇಗಿತ್ತು ಅವನ ದೇಹ ಅಂತಂದರೆ, ಪ್ರಾಣಕ್ಕೆ ಕಂಟಿಕೊಂಡ ಶವ ಇದ್ದಂಗಿತ್ತು ಅಂತ. ಶವಕ್ಕೆ ಪ್ರಾಣ ಅಂಟ್ಕೊಂಡ್ರೆ ದೇಹ ಆಗಿಬಿಡುತ್ತೆ, ಮನುಷ್ಯ ಆಗಿಬಿಡ್ತಾನೆ. ಇದು ಪ್ರಾಣ ಕಂಡುಕೊಂಡು ಶವ ಇದ್ದಂಗಿತ್ತು ಅಂತ. ಅವನು ಎದ್ದು ನಿಂತ್ಕೊಂಡ, ಧಪ್ಪ ಅಂತ ಬಿದ್ದ, ಮೂರ್ಛೆ ಹೋಗ್ಬಿಟ್ಟ. ಅಲ್ಲಿ ಕುರಿ ಕಾಯವನು ಇದ್ದ, ಒಬ್ಬ ಮನುಷ್ಯ ಕುರಿ ತೊಗೊಂಡು ಹೋಗ್ತಾ ಇದ್ದ. ನೋಡ್ದ, ಎಲ್ಲ ಇವನ ಬಿದ್ದುಬಿಟ್ಟಲ್ಲಪ್ಪ, ಇವನು ದೊಡ್ಡವನು, ಏನಾಯ್ತು ಇವನಿಗೆ ಅಂತ ಓಡ್ ಬಂದ. ಒಂದು ಕ್ಷಣ ಹೆದರ್ಕೊಂಡ, ಸನ್ಯಾಸಿ ಬೇರೆ ಮುಟ್ಬೋದೋ ಇಲ್ಲೋ ನಾನು ಕುರಿಗ. ಅವನು ಅವನಂದ, ಏನಾದರೂ ಆಗಲಿ, ಅವನು ಸತ್ತು ಹೋಗ್ತಾನೆ, ಬದುಕಿಸೋಣ ಅವನ ಅಂತ ಹೇಳಿ ನೋಡ್ದ. ಕಂಗಾಲಾಗಿದ್ದಾನೆ ಇವನು. ಅದಕ್ಕೆ ಅವನೇನು ಮಾಡ್ದ, ಮೇಕೆ ಹಿಡ್ಕೊಂಬಂದ. ಮೇಕೆ ತಂದು ಇವನು ಬಾಯಿ ಅಗಲು ಮಾಡಿ ಬಾಯಲ್ಲೇ ಹಾಲು ಹಿಂಡಿಬಿಟ್ಟ. ಒಂದು ಎರಡು ಗುಟ್ಟು ಕುಡಿದ ಮೇಲೆ ಸ್ವಲ್ಪ ಜೀವ ಬಂದಂಗಾಯ್ತು ಇವನಿಗೆ. ಎದ್ದು ಕೂತ್ಕೊಂಡ. ಯಾಕಪ್ಪ ಅಂತ ಕೇಳ್ದ. ಇಲ್ಲ, ನನಗೆ ಏನೂ ಗೊತ್ತಾಗ್ತಿ, ಏನೋ ಸ್ವಲ್ಪ ಹಾಲು ಕೊಡಪ್ಪ ನನಗೆ ಅಂದ. ಇನ್ನು ಸ್ವಲ್ಪ ಹಾಲು ಇಸ್ಕೊಂಡು ಕುಡ್ದ, ಸ್ವಲ್ಪ ಜೀವ ಮರಳಿ ಬಂದಂಗೆ ಅನ್ನಿಸ್ತು. ಆವತ್ತು ತಾನು ಇರುವಂಥ ವಾಸ ಕಟ್ಟೆ ಮೇಲೆ ಕೂತ್ಕೊಂಡು ವಿಚಾರ ಮಾಡಿದ್ದಂತೆ, ನಾ ಏನು ಮಾಡಿದೆ ಇಷ್ಟು ವರ್ಷ ಅಂತ ವಿಚಾರ ಮಾಡಿದೆ. ಏನು ಮಾಡಿದೆ ನಾನು? 29 ವರ್ಷ ಬರೀ ಸಂತೋಷದಲ್ಲಿ ಕಳೆದೆ, 6 ವರ್ಷ ಬರೀ ದಂಡನೆಯಲ್ಲೇ ಕಳೆದೆ. ಆವಾಗಲೂ ಸುಖ ಸಿಗಲಿಲ್ಲ, ಈಗೂ ಸಿಗಲಿಲ್ಲ. ಹಾಗಾದ್ರೆ ಏನು ತಪ್ಪು ಮಾಡ್ತಿದ್ದೇನೆ ನಾನು? ಹಾಗಾದರೆ ದೇಹ ದಂಡನೆ ಪ್ರಯೋಜನ ಇಲ್ಲ. ಅವನು ಹೇಳ್ತಾನೆ, ದೇಹ ಅಂದರೆ ಒಂದು ವೀಣೆ ಇದ್ದ ಹಾಗೆ, ಆ ತಂತಿಗಳನ್ನು ತುಂಬ ಜೋರಾಗಿ ಎಳೆದ್ರೆ ಕತ್ತರಿಸಿ ಹೋಗ್ತಾರೆ, ಸಡಿಲವಾಗಿ ಕಟ್ಟಿದರೆ ಸುಸುರು ಅದು ಧ್ವನಿ ಬರೋಲ್ಲ. ಆದ್ದರಿಂದ ದೇಹ ಹದವಾದ ವೀಣೆ ಇದ್ದಂಗೆ ಇರಬೇಕು. ಕಲ್ಮಷದ ವಲ್ಮೀಕವೆಂದೊಡಲ ಜರೆಯದಿರು, ಬ್ರಹ್ಮಪುರಿ ಎಂದಿದನು ಋಷಿಗಳು ವರದಿಹರೋ. ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ, ನಿಮ್ಮ ಗುರಿಗೈದಿಪುದು ಮಂಕುತಿಮ್ಮ ಅಂತ. ಕಲ್ಮಷದ ವಲ್ಮೀಕವೆಂದೊಡಲ ಜರೆಯದಿರು, ಇದು ಕಸದೊಂದು ಹುತ್ತಿದ್ದಾಗೆ ಅಂತ ಅನ್ಬೇಡ. ದೇಹಕ್ಕೆ ಏನಿದೆ ಇದರೊಳಗೆ? ಬರೀ ಕಲ್ಮಷ ಇದೆ ಅಂತ ಅನ್ಬೇಡ. ಕಲ್ಮಷದ ವಲ್ಮೀಕವೆಂದ್ ಒಡಲ ಜರೆಯದಿರು, ದೇಹ ಕಂಡೆ ಮಾಡಬೇಡ. ಬ್ರಹ್ಮಪುರಿ ಎಂದಿದನು ಋಷಿಗಳು ವರದಿಹರು, ಇದು ಬ್ರಹ್ಮನ ಸ್ಥಳ ಅದ ಅಂತ ಹೇಳ್ತಾರೆ ಭಗವದ್ ದೊಡ್ಡವರು. ಯಾಕೆ ಹೇಳ್ತಾರೆ ಅಂದರೆ, ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ, ಇದು ಕುದುರೆ, ಇದು ಶಕ್ತಿ ಇರುವಂಥ ಕುದುರೆ. ಹಮ್ಮುಳ್ಳ ಹಯ, ಶಕ್ತಿ ಇರುವಂಥ ಹಯ, ಅದಕ್ಕೇನು ಮಾಡಬೇಕು? ಹಾಗೆ ಬಿಟ್ಟರೆ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಮುಗುದಾಣ ಹಾಕಬೇಕು, ಕಡಿವಾಣ ಹಾಕಬೇಕು. ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸಿ ಅದನ್ನು ಚೆನ್ನಾಗಿ ಮೈ ತೊಳೆದು ಆಹಾರ ಕೊಟ್ಟು ಚೊಡ್ಕೋಬೇಕು ಅದನ್ನು. ಆಗ ನಿಮ್ಮ ಗುರಿಗೈದಿಪ್ಪುದು ಮಂಕುತಿಮ್ಮ, ಅದು ಗುರಿ ಹೋಗೋದಕ್ಕೆ ಒಂದು ವಾಹನ ಬೇಕೇ ಬೇಕು, ಅದನ್ನು ಚೆನ್ನಾಗಿ ಸುದೃಢವಾಗಿ ಇಟ್ಕೋಬೇಕು. ಆವಾಗಂದ, ನಾನು ಮಾಡ್ತಿರೋ ತಪ್ಪಿದೆ, ಇನ್ನು ಅತಿಯಾದ ದಂಡನೇನೂ ತಪ್ಪು, ಅತಿಯಾದ ಸುಖವೂ ತಪ್ಪು, ಮಧ್ಯಮ ಮಾರ್ಗವನ್ನು ಹೋಗ್ತೇನೆ ಅಂತ ಹೇಳಿ ಮರುದಿವಸ ಭಿಕ್ಷೆಗೆ ಹೋಗ್ಲಿಕ್ಕೆ ಶುರು ಮಾಡಿದ.

0: रेडियो सारंग 107.8 FM।
1: ಇವನ್ ಯಾವಾಗ ಭಿಕ್ಷೆಗೆ ಹೋಗಕ್ ಶುರು ಮಾಡಿದ್ನೋ, ಐದು ಜನ ಶಿಷ್ಯಂದಿರ್ತಾರ ನೋಡಿದ್ರು, ಎಲ್ಲ ಇವನ್ ಕಪಟಿ ಕಾಣುತ್ತದೆ. ಅವನು ಛಲದಿಂದ ಸಾಧಿಸೇ ಬಿಡ್ತಾನೆ, ಅದು ಹಠದಿಂದ ಮಾಡ್ತಾನೆ ಅನ್ಕೊಂಡಿದ್ವಿ. ಮತ್ತೆ ಭಿಕ್ಷೆಗೆ ನಮ್ಮಂಗೆ ಬಂದ್ಬಿಟ್ನಲ್ಲ ಇವನು, ಇವನಾಗಲ್ಲ ಬಿಡಿ, ಬುಟಾಟಿಕೆ ಸನ್ಯಾಸಿ ಇವನು ಅಂತೇಳಿ ಐದು ಜನ ಇವನು ಹೇಳಿ ಬಿಟ್ಟು ಹೋಗ್ಬಿಟ್ರು. ಅವರು ಇನ್ ಬಿಟ್ಟೇ ಹೋಗ್ಬಿಟ್ರು, ಬೇಡ ಬೇಡ ನೀನು ಮೋಸ ಮಾಡ್ತೀಯ ಅಂತ. ಇವನಿಗೊಂದು ಎರಡು ದಿವಸ ಸ್ವಲ್ಪ ಇದಾಯಿತು, ಯಾರೂ ಇಲ್ಲ ನನ್ನ ಜೊತೆಗೆ ಅನ್ನಿಸ್ತು, ಒಂದು ರೂಢಿ ಆಗಿಬಿಡ್ತು ಅವನಿಗೆ. ಹೀಗಿದ್ದಾಗ ಅವ್ರು ಹೋಗ್ಬಿಟ್ರು, ಒಂದು ದಿವಸ ಅಂದ, ನಿರಂಜನ ನದಿಯಲ್ಲಿ ಸ್ನಾನ ಮಾಡ್ತಾನೆ, ಎಷ್ಟು ಚಂದ ಬರೀತಾರೆ ಅಂದರೆ ಅದನ್ನು. ನದಿಯಲ್ಲಿ ಸೆಳವಿಲ್ಲ, ನೀರು ಜಾಸ್ತಿ ಇಲ್ಲ, ಆದರೆ ಇವನ ದೇಹ ಎಷ್ಟು ಹಗುರ ಆಗಿಬಿಟ್ಟಿದೆ ಅಂದರೆ ಬೆಂಡ್ ಆದಂಗಾಗಿದೆ. ಸ್ನಾನಕ್ಕೆ ಹೋದ, ಮುಣುಗ್ದ, ಆ ನೀರಿನ ಪ್ರವಾಹಕ್ಕೆ ಸೆಳ್ಕೊಂಡು ಹೋಗ್ಬಿಡ್ತು, ಸಾಯ್ತೀನಿ ಅನಿಸ್ಬಿಡ್ತು. ಗಾಬರಿಯಾಗಿ ಹಿಂಗೆ ಕೈ ಚಾಚದ, ಯಾವುದೋ ಒಂದು ಗಿಡದ ಬೇರು ಸಿಕ್ಬಿಡ್ತು ಕೈಯಲ್ಲಿ, ಅಂತ ಆಳ ನೀರಲ್ಲ ಅದು, ಇಟ್ಕೊಂಡ್ಬಿಡ್ತು ಬೇರೆ ಇಟ್ಕೊಂಡ. ಆಗ ಒಂದು ಕ್ಷಣದಲ್ಲಿ ತನ್ನ ಇಡೀ ಜೀವನ ಕಣ್ಣು ಮುಂದೆ ಬಂತು ಅವನಿಗೆ, ತನ್ನ ಬಾಲ್ಯದಿಂದ ಇಲ್ಲಿವರೆಗೂ ವಿಚಾರ ಮಾಡಿದ, ಇಷ್ಟು ವರ್ಷ 35 ವರ್ಷ ಆಗೋಗಿ ಬಂತು ನನಗೆ, ಜ್ಞಾನ ಸಿಗಬೇಕು ಅಂತ ಒದ್ದಾಡ್ತಾ ಇದ್ದೀನಿ, ಬಹುಶಃ ನಾನು ಹಾದಿ ತಪ್ಪಿ ಬೇರೆ ಹಾದಿಗೆ ಹೋಗ್ತಾ ಇದ್ದೀನಿ, ನನಗೇನು ಬೇಕೋ ಅದು ಗೊತ್ತಾಗ್ತಾ ಇಲ್ಲ, ನಾನು ಹುಡುಕ್ತೀನಿ ಬೇರೆ. ಇನ್ನು ದೇಹದಿಂದ ಆಗೋ ಕೆಲಸ ಅಲ್ಲ ಇದು, ನೋಡಿ ಎಷ್ಟು ಚಂದ ಅದು ಹೇಳೋದು, ದೇಹದಿಂದ ಆಗೋದಲ್ಲ ಇದು, ಇದನ್ನು ಬೇರೆ ಮಾಡಬೇಕು, ನಾನು ಧ್ಯಾನದಿಂದ ಮಾಡಬೇಕು ಅಂತ ಹೇಳಿ ಸ್ನಾನ ಮಾಡಿ ಎದ್ದು ಬಂದವನು ಆ ಬೋಧಿ ವೃಕ್ಷದ ಕೆಳಗೆ ಕೂತ್ಕೊಂಡ.

0: Radio Sarang 107.8 FM.
1: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆ್ಯಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
2: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ
3: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
4: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ನಮಸ್ಕಾರ, ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಇದೀಗ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ಸುದ್ದಿಗಳನ್ನು ಓದುತ್ತಿರುವುದು ನಾನು, ನಿಮ್ಮ ಆರ್ ಜೆ ಸೈಫುಲ್ಲ ಕುತ್ತಾರ್. ಸೊ ಹಾಗೆಯೇ ನನ್ನ ಜೊತೆಗೆ
1: ನಿಧಿ.
0: ಎಸ್ ಶ್ರೋತೃಗಳೇ, ಇವತ್ತಿನ ಒಂದಿಷ್ಟು ಸುದ್ದಿಗಳನ್ನು ಇದೀಗ ನಾವು ಕೇಳ್ತಾ ಬರೋಣ. ಬೆಂಗಳೂರಿನಲ್ಲಿ ದೇಶದ ಮೊದಲ ಸರ್ಕಾರಿ AIVV ಎಂದಿದೆ ಎಂದಿದ್ದಾರೆ DKC CM ಅವರು. ಬೆಂಗಳೂರಿನಲ್ಲಿ ದೇಶದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾನಿಲಯ, ನಾವೀನ್ಯತಾ ಕೇಂದ್ರ ಮತ್ತು ಮುಂದಿನ ಪೀಳಿಗೆಯ ಹಸಿರು ದತ್ತಾಂಶ ಕೇಂದ್ರ ಪ್ರಾರಂಭಿಸುವುದಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಘೋಷಿಸಿದರು. ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಮಂಗಳವಾರ ನಡೆದ ಗೂಗಲ್ IO ಕನೆಕ್ಟ್ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕರ್ನಾಟಕವನ್ನು AI ನೇಟಿವ್ ರಾಜ್ಯವನ್ನಾಗಿ ರೂಪಿಸುವುದು ಮತ್ತು ಆಡಳಿತ ಹಾಗೂ ಸಾರ್ವಜನಿಕ ಸೇವೆಯ ವಿತರಣೆಯಲ್ಲಿ AI ತಂತ್ರಜ್ಞಾನವನ್ನು ಸಂಯೋಜಿಸುವುದು ನಮ್ಮ ಗುರಿ. AI ಪ್ರತಿಭೆಯನ್ನು ಅಭಿವೃದ್ಧಿಪಡಿಸಲು, ಸುಧಾರಿತ ಸಂಶೋಧನೆಯನ್ನು ಉತ್ತೇಜಿಸಲು ಮತ್ತು ಶಿಕ್ಷಣ ಸಂಸ್ಥೆಗಳು, ಉದ್ಯಮ ಹಾಗೂ ಸರ್ಕಾರದ ನಡುವೆ ಸಹಯೋಗವನ್ನು ಬೆಳೆಸುವ ಉದ್ದೇಶದಿಂದ AIVV ಸ್ಥಾಪಿಸಲಾಗುವುದು ಎಂದರು.
1: ಮಂಗಳೂರು July 11 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆಯು ಪ್ರಗತಿಯಲ್ಲಿದ್ದು 18,30,766 ಮತಗಳಿದೆ. ಜುಲೈ
0: ಎಲ್ನಿನೋ ಪರಿಣಾಮದಿಂದಾಗಿ %30 ಮಳೆ ಕೊರತೆ ಆಗಿದ್ದು ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ತಜ್ಞರ ತಂಡವನ್ನು ನಿಯೋಜಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಮನವಿ ಮಾಡಿದ್ದಾರೆ. ಈ ಕುರಿತು ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆದಿರುವ ಅವರು, ಕೇಂದ್ರವು ತಂಡವನ್ನು ನಿಯೋಜಿಸಿದರೆ ರಾಜ್ಯದಲ್ಲಿ ಉದ್ಭವಿಸುತ್ತಿರುವ ಬರ ಪರಿಸ್ಥಿತಿಯ ತೀವ್ರತೆಯನ್ನು ಪ್ರತ್ಯಕ್ಷವಾಗಿ ಮೌಲ್ಯಮಾಪನ ಮಾಡಲು ಸಹಕಾರಿಯಾಗುತ್ತೆ. ಕೇಂದ್ರದಿಂದ ಆರಂಭಿಕ ಮೌಲ್ಯಮಾಪನ ಮತ್ತು ಸಮಯೋಚಿತ ಬೆಂಬಲ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸಲು ರಾಜ್ಯ ಸರ್ಕಾರದ ಪ್ರಯತ್ನಕ್ಕೆ ಹೆಚ್ಚಿನ ಬಲ ನೀಡುತ್ತದೆ ಎಂದು ಉಲ್ಲೇಖಿಸಿದ್ದಾರೆ. ವಿದೇಶಗಳಲ್ಲಿ ನಿಷೇಧಿತವಾಗಿರುವ ಪ್ಯಾರಾಕ್ವಾಟ್ ಡೈಕ್ಲೋರೈಡ್ ಕಳೆನಾಶಕವನ್ನು ಭಾರತದಲ್ಲೂ ಸಂಪೂರ್ಣವಾಗಿ ನಿಷೇಧಿಸಲು ಕೇಂದ್ರ ಕೃಷಿ ಸಚಿವಾಲಯ ಚಿಂತನೆ ನಡೆಸಿದೆ. ಆರೋಗ್ಯದ ಮೇಲೆ ದುಷ್ಪರಿಣಾಮ ಹಿನ್ನೆಲೆಯಲ್ಲಿ ಈ ವಾರವೇ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇನ್ನು ಸರ್ಕಾರದ ಮಹತ್ವಾಕಾಂಕ್ಷಿ ಇಂದಿರಾ ಆಹಾರ ಕಿಟ್ ಯೋಜನೆಗೆ ಸಂಬಂಧಿಸಿ ಕರೆದಿದ್ದ ಮರು ಟೆಂಡರ್ನಲ್ಲಿ 16 ಟ್ರೆಂಡಿಂಗ್ ಕಂಪನಿಗಳು ಅರ್ಹಗೊಂಡಿದ್ದು, ಶೀಘ್ರ ಹಣಕಾಸು ಬಿಡ್ ಕರೆಯಲು ಆಹಾರ ನಾಗರಿಕ ಪೂರೈಕೆ ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ನಿರ್ಧರಿಸಿದೆ. ಮುಂದಿನ 3 ತಿಂಗಳಲ್ಲಿ ಯೋಜನೆ ಜಾರಿಯಾಗಿ ಬಡವರಿಗೆ ಇಂದಿರಾ ಕಿಟ್ ಲಭ್ಯವಾಗಬಹುದು ಎನ್ನಲಾಗಿದೆ. ಇನ್ನು ಯೋಜನೆಗೆ ಅಗತ್ಯವಿರುವ ತೊಗರಿ ಬೇಳೆ ಮತ್ತಿತರ ಆಹಾರ ಧಾನ್ಯವನ್ನು ಪೂರೈಸಲು ಮರು ಟೆಂಡರ್ ಕರೆಯಲಾಗಿತ್ತು. ಅದರಲ್ಲಿ 21 ಟ್ರೇಡಿಂಗ್ ಕಂಪನಿಗಳು ಭಾಗವಹಿಸಿದ್ದವು. ಆ ಪೈಕಿ 4 ಅನರ್ಹಗೊಂಡು 17 ಕಂಪನಿ ಅರ್ಹವಾಗಿದ್ದವು. ಇದರಲ್ಲಿ 16 ಕಂಪನಿ ಫೈನಾನ್ಷಿಯಲ್ ಬಿಡ್ಗೆ ಮುಂಗಡ ಹಣ ಪಾವತಿಸಿದೆ. ಹಾಗಾಗಿ ಅವು ಮಾತ್ರ ಆರ್ಥಿಕ ಬಿಡ್ನಲ್ಲಿ ಭಾಗವಹಿಸಲು ಅರ್ಹವಾಗಿದೆ. ಇದರಲ್ಲಿ ಹೊರ ರಾಜ್ಯದ ಕಂಪನಿಗಳೇ ಹೆಚ್ಚಿವೆ.
1: ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಸ್ಥಾನದ ಘಟ್ಟದಲ್ಲಿ 2012 ನಡೆದ ಸೌಜನ್ಯ ಅತ್ಯಾಚಾರ ಹತ್ಯೆ ಪ್ರಕರಣ ಮರು ತನಿಖೆ ನಡೆಸುವಂತೆ ಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುವ ವಿಚಾರಣೆಯಲ್ಲಿ ನ್ಯಾಯಾಲಯ July 21 ಮುಂದೂಡಿಕೆಯಾಗಿದೆ. ಸೌಜನ್ಯ ಪ್ರಕರಣ ಮರು ತನಿಖೆ ನಡೆಸುವ ಸೌಜನ್ಯ ತಾಯಿ ಕುಸುಮಾವತಿ ಸುಪ್ರೀಂ ಕೋರ್ಟ್ನಲ್ಲಿ MLP ಸಲ್ಲಿಸಿದರು. ಅರ್ಜಿ ವಿಚಾರಣೆಗೆ ತೆಗೆದುಕೊಂಡ ನ್ಯಾಯಾಲಯ ಈ ಬಗ್ಗೆ ರಾಜ್ಯ ಸರ್ಕಾರದಲ್ಲಿ CBIಗೆ ನೋಟಿಸ್ ಜಾರಿ ಮಾಡಿತ್ತು. ಪ್ರಕರಣದಲ್ಲಿ ವಿಚಾರಣೆಗೆ July 16 ದಿನ ನಿಗದಿ ಮಾಡಲಾಗಿದ್ದು ಇದೀಗ ವಿಚಾರಣೆಯನ್ನು ನ್ಯಾಯಾಲಯ 21 ಮುಂದೂಡಿಕೆ ಮಾಡಿದೆ.
0: ಸುಪ್ರೀಂಕೋರ್ಟ್ನ ಆದೇಶದ ಬಳಿಕ ರಾಜ್ಯ ಸರ್ಕಾರ ಕಳೆದ ವರ್ಷ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಡಾಗ್ ಶೆಲ್ಟರ್ಗಾಗಿ 12,16,070 ಕೋಟಿ ರೂಪಾಯಿ ಬಿಡುಗಡೆ ಮಾಡಿವೆ. ರಾಜ್ಯದ 13 ಮಹಾನಗರ ಪಾಲಿಕೆಗೆ 50 ಲಕ್ಷದಿಂದ 1 ಕೋಟಿ ರೂಪಾಯಿವರೆಗೆ ಕೊಟ್ಟರು. ಇನ್ನು ಡಾಗ್ ಶೆಲ್ಟರ್ ಮಾಡುವ ಕೆಲಸ ಆರಂಭವೇ ಆಗಿಲ್ಲ. ಇದರಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಕೂಡ ಸೇರಿಕೊಂಡಿದೆ. 2025 ಸುಪ್ರೀಂಕೋರ್ಟ್ ಪ್ರಕರಣವೊಂದರಲ್ಲಿ ಶಾಲೆ, ಆಸ್ಪತ್ರೆ, ಮೈದಾನ, ಬಸ್, ರೈಲ್ವೆ ನಿಲ್ದಾಣ ಸೇರಿದಂತೆ ಹಲವು ಕಡೆ ನಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಅದನ್ನು ಸಂತಾನ ಶಕ್ತಿ ಹರಣ ಮಾಡಿಸಿ ಬಳಿಕ ಡಾಗ್ ಶೆಲ್ಟರ್ನಲ್ಲಿ ಹಾಕಬೇಕು ಎಂದು ಆದೇಶಿಸಿತ್ತು. ಆದರೆ ಡಾಗ್ ಶೆಲ್ಟರ್ ನಿರ್ಮಾಣ ಇನ್ನೂ ಆಗಿಯೇ ಇಲ್ಲ. ಎಬಿಸಿ ಮಾಡಿದರೂ ಕೂಡ ನಾಯಿಯನ್ನು ಮೊದಲು ಇದ್ದ ಜಾಗದಲ್ಲೇ ಬಿಡಲಾಗುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಶುಪಾಲನಾ ಪಶು ವೈದ್ಯಕೀಯ ಸೇವಾ ಇಲಾಖೆ ಪ್ರಕಾರ 20,000 ನಾಯಿಗಳನ್ನು ಗುರುತಿಸಲಾಗಿದೆ. ಇದರಲ್ಲಿ 13,000 ನಾಯಿಗಳು ಬರೀ ಮಂಗಳೂರು ತಾಲೂಕಿನಲ್ಲಿದೆ. ಮಂಗಳೂರು ಮಹಾನಗರ ಪಾಲಿಕೆಯ ಲೆಕ್ಕಾಚಾರದ ಪ್ರಕಾರ 60 ವಾರ್ಡ್ಗಳಲ್ಲಿ 53,384 ನಾಯಿಗಳಿವೆ. ಇಷ್ಟೊಂದು ಪ್ರಮಾಣದ ನಾಯಿಗಳನ್ನು ಶೆಲ್ಟರ್ನಲ್ಲಿ ಹಾಕುವುದು ಹೇಗೆ ಎನ್ನುವುದೇ ದೊಡ್ಡ ಸವಾಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಮಾತನಾಡಿ, ಜಿಲ್ಲಾಡಳಿತಕ್ಕೆ ನಾಯಿ ವಿಚಾರದಲ್ಲಿ ಸಾಕಷ್ಟು ಸವಾಲುಗಳಿವೆ. ಎಬಿಸಿ ಮಾಡಿದ ಬಳಿಕ ಅದನ್ನು ಡಾಗ್ ಶೆಲ್ಟರ್ಗೆ ಸಾಗಿಸಬೇಕು. ಆದರೆ ಸದ್ಯ ಜಿಲ್ಲೆಯಲ್ಲಿ ಅಂತಹ ವ್ಯವಸ್ಥೆ ಆಗಿಲ್ಲ. ಡಾಗ್ ಶೆಲ್ಟರ್ನಲ್ಲಿ ಸಾಕಷ್ಟು ನಾಯಿಗಳನ್ನು ಸಾಕುವ ಸ್ಥಳಾವಕಾಶ ಕೂಡ ಬೇಕಾಗಿದೆ ಎಂದು ದರ್ಶನ್ ಎಚ್ವಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ತಿಳಿಸಿದರು.
1: ರಾಜ್ಯ ಸರ್ಕಾರವು ಕಳೆದ 3 ವರ್ಷಗಳಿಂದ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಸ್ಥಗಿತಗೊಂಡಿದೆ. ಇದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯ 1,000+ ಕುಟುಂಬಗಳು ಸಂಕಷ್ಟಕ್ಕೀಡಾಗಿವೆ. ಸರ್ಕಾರದ ಮಹತ್ವ ಯೋಜನೆಯಲ್ಲಿ ಒಂದಾದ ಗೃಹಲಕ್ಷ್ಮಿ ಪ್ರಯೋಜನ ಪಡೆಯಲು ಕೂಡ
0: ಬಾಸ್ಕೆಟ್ಬಾಲ್ ತರಬೇತಿಗೆ ಬಂದಿದ್ದ ಕರಾವಳಿಯ ಗಣ್ಯರೊಬ್ಬರ ಅಪ್ರಾಪ್ತ ಪುತ್ರನೂ ಸೇರಿದಂತೆ ಬಾಲ ಕ್ರೀಡಾಪಟುಗಳಿಗೆ ತರಬೇತುದಾರನೇ ಲೈಂಗಿಕ ದೌರ್ಜನ್ಯವೆಸಗಿರುವ ಗಂಭೀರ ಆರೋಪ ಕೇಳಿ ಬಂದಿದ್ದು, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಸಂತ್ರಸ್ತ ಅಪ್ರಾಪ್ತರ ಪೋಷಕರು ನೀಡಿದ ದೂರಿನ ಅನ್ವಯ ಮಂಗಳೂರಿನ ಪ್ರತಿಷ್ಠಿತ ಕ್ಲಬ್ನ ತರಬೇತುದಾರರೊಬ್ಬರ ವಿರುದ್ಧ ಫೋಕ್ಸೋ ಕಾಯ್ದೆಯಡಿ 0 FIR ದಾಖಲಿಸಿಕೊಳ್ಳಲಾಗಿದೆ. ಕೃತ್ಯವು ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವುದರಿಂದ ಪ್ರಕರಣವನ್ನು ಅಲ್ಲಿಗೆ ವರ್ಗಾಯಿಸಲಾಗಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಕಳೆದ ಜೂನ್ನಲ್ಲಿ ಬೆಂಗಳೂರಿನಲ್ಲಿ ನಡೆದಿದ್ದ ಬಾಸ್ಕೆಟ್ಬಾಲ್ ಟೂರ್ನಿಮೆಂಟ್ಗಾಗಿ ಅಪ್ರಾಪ್ತ ಕ್ರೀಡಾಪಟುಗಳನ್ನು ಕರೆತರಲಾಗಿತ್ತು. ಗಾಂಧಿನಗರ ವ್ಯಾಪ್ತಿಯ ವಸತಿ ಗೃಹವೊಂದರಲ್ಲಿ ಇವರಿಗೆ ವಾಸ್ತವ್ಯದ ವ್ಯವಸ್ಥೆ ಮಾಡಲಾಗಿತ್ತು. ಜೂನ್ 20 ತಡರಾತ್ರಿ ತರಬೇತುದಾರ ಅಪ್ರಾಪ್ತ ಕ್ರೀಡಾಪಟುಗಳಿಗೆ ಬಲವಂತವಾಗಿ ಡ್ಯಾನ್ಸ್ ಮಾಡಲು ಒತ್ತಾಯಿಸಿ ಬಟ್ಟೆ ಬಿಚ್ಚಿಸಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಎಂದು ಪೋಷಕರು ದೂರಿನಲ್ಲಿ ಆರೋಪಿಸಿದ್ದಾರೆ. ಲೈಂಗಿಕ ಕಿರುಕುಳಕ್ಕೆ ಒಳಗಾದ ಅಪ್ರಾಪ್ತರ ಪೈಕಿ ಪ್ರಮುಖ ಜನಪ್ರತಿನಿಧಿಯೊಬ್ಬರ ಪುತ್ರ ಮತ್ತು ಇತರ ಬಾಲಕರಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಆರೋಪಿ ತರಬೇತುದಾರನ ವಿರುದ್ಧ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ವೈಜ್ಞಾನಿಕ ವಿಧಾನಗಳಿಂದ ಪಿತೃತ್ವ ಖಾತರಿ ಪಡೆದುಕೊಳ್ಳುವುದಕ್ಕೆ ಕಾನೂನಿನಲ್ಲಿ ಯಾವುದೇ ನಿರ್ಬಂಧವಿಲ್ಲ. ಮಕ್ಕಳು ತಮ್ಮ ಆಸ್ತಿ ವಿಭಜನೆಗಾಗಿ ಪ್ರಕರಣ ಸಲ್ಲಿಸಲು ತನ್ನ ಮೂಲ ತಿಳಿಯುವ ಪ್ರಯತ್ನದಲ್ಲಿ ಡಿಎನ್ಎ ಪರೀಕ್ಷೆಗೆ ಒಳಪಡಿಸುವುದು ಗೌಪ್ಯತೆಯ ಹಕ್ಕಿನ ಮೇಲೆ ದಾಳಿ ಅಥವಾ ಉಲ್ಲಂಘನೆ ಎನ್ನಲಾಗದು ಎಂದು ಹೈಕೋರ್ಟ್ ತಿಳಿಸಿದೆ. ನಂಜನಗೂಡು ತಾಲೂಕಿನ ಹಾಂಡ್ಯ ಗ್ರಾಮದ ಶಿವಣ್ಣ ಎಂಬವರು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ವಿಜಯಕುಮಾರ್ ಎ ಪಾಟೀಲ್ ಅವರಿದ್ದ ಏಕಸದಸ್ಯ ಪೀಠ ಈ ಆದೇಶ ಮಾಡಿದೆ. ಪ್ರಕರಣದ ದಾಖಲೆಗಳನ್ನು ಪರಿಶೀಲಿಸಿದ ನ್ಯಾಯಪೀಠ ಶಿವಣ್ಣ ವಿಚಾರಣಾ ನ್ಯಾಯಾಲಯದಲ್ಲಿ ಪಾಟಿ ಸವಾಲು ಸಂದರ್ಭದಲ್ಲಿ ತಾವೇ ಖುದ್ದಾಗಿ ಡಿಎನ್ಎ ಪರೀಕ್ಷೆಗೆ ಸಿದ್ಧವಿರುವುದಾಗಿ ಒಪ್ಪಿಗೆ ಸೂಚಿಸಿದ್ದಾರೆ. ಒಮ್ಮೆ ತಪ್ಪಿಗೆ ನೀಡಿದ ಮೇಲೆ ಈಗ ಅದು ಖಾಸಗಿತನದ ಹಕ್ಕಿನ ಉಲ್ಲಂಘನೆ ಎಂದು ವಾದಿಸುವುದು ಕಾನೂನು ಬಾಹಿರ ಎಂದು ತಿಳಿಸಿದ್ದಾರೆ. ಫಿಫಾ ಫುಟ್ಬಾಲ್ ಸೆಮಿಫೈನಲ್ ಕಾವು ರಾಜಧಾನಿಯಲ್ಲೂ ಜೋರಾಗಿದೆ. ಇದರ ಬೆನ್ನಲ್ಲೇ ನಗರಾದ್ಯಂತ ರೆಸ್ಟೋರೆಂಟ್ಗಳ ಕಾರ್ಯನಿರ್ವಹಣೆ ಅವಧಿಯನ್ನು ನಸುಕಿನ 3:30 ಅವಕಾಶ ನೀಡಿ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಬೆಂಗಳೂರಿನಲ್ಲಿ ಆದೇಶ ಹೊರಡಿಸಿದ್ದಾರೆ. ಫುಟ್ಬಾಲ್ ವಿಶ್ವಕಪ್ ಹಿನ್ನೆಲೆಯಲ್ಲಿ 2 ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯವು 14, 15 ಮತ್ತು 19 ಭಾರತದ ಕಾಲಮಾನ ರಾತ್ರಿ 12:30 ಪ್ರಾರಂಭವಾಗುತ್ತೆ. ಫುಟ್ಬಾಲ್ ಅಭಿಮಾನಿಗಳು ಹೆಚ್ಚು ಸೇರುವ ಕಾರಣ ನಸುಕಿನ ಜಾವ 3:30 ರೆಸ್ಟೋರೆಂಟ್ಗಳನ್ನು ತೆರೆಯಲು ಅನುಮತಿ ನೀಡುವಂತೆ ರಾಷ್ಟ್ರೀಯ ರೆಸ್ಟೋರೆಂಟ್ ಅಸೋಸಿಯೇಷನ್ ಆಫ್ ಇಂಡಿಯಾ ಸಂಸ್ಥೆ ಮನವಿ ಮಾಡಿತ್ತು. ಈ ಮನವಿ ಪರಿಗಣಿಸಿರುವ ಪೊಲೀಸ್ ಆಯುಕ್ತರು 3 ದಿನಗಳ ಕಾಲ ಮುಂಜಾನೆ 3:30 ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸೇವೆಗಳ ಅವಧಿಯನ್ನು ವಿಸ್ತರಿಸಿದ್ದಾರೆ. ಆಗಸ್ಟ್ 15 ಒಳಗಡೆ ರಾಜ್ಯದ ಎಲ್ಲ 5,927 ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧೀಜಿ ಹೆಸರು ನಾಮಕರಣ ಮಾಡುವಂತೆ ಗಡುವು ನೀಡಲಾಗಿದೆ. ಪಿಡಿಒ ಕಾರ್ಯದರ್ಶಿ ಮತ್ತು ಲೆಕ್ಕ ಸಹಾಯಕರ ವರ್ಗಾವಣೆ ಕೌನ್ಸಿಲಿಂಗ್ಗೆ ಮಂಗಳವಾರ ಚಾಲನೆ ನೀಡಿದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವ ಈಶ್ವರ ಖಂಡ್ರೆ ಈ ವಿಷಯ ತಿಳಿಸಿದರು. ಗ್ರಾಮ ಸ್ವರಾಜ್ ಪ್ರತಿಪಾದಕರಾಗಿದ್ದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹೆಸರನ್ನು ಚಿರಸ್ಥಾಯಿಗೊಳಿಸಲು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಂತೆ ಹೆಸರು ಬದಲಾವಣೆಗೆ ಸೂಚನೆ ಕೊಡಲಾಗಿದೆ. ಗ್ರಾಮೀಣ ಉದ್ಯೋಗ ಖಾತರಿಗಾಗಿ ಮನರೇಗಾ ಬದಲಿಗೆ ಜಾರಿ ಮಾಡಲಾಗಿರುವ ವಿಬಿಜಿ ರಾಮ್ಜಿ ಯೋಜನೆಯಲ್ಲಿ ಮಹಾತ್ಮ ಗಾಂಧೀಜಿ ಹೆಸರನ್ನು ಕೇಂದ್ರ ಸರ್ಕಾರ ತೆಗೆದುಹಾಕಿದೆ. ಹಾಗಾಗಿ ರಾಜ್ಯ ಸರ್ಕಾರ ಎಲ್ಲ ಪಂಚಾಯಿತಿಗಳಿಗೆ ಗಾಂಧೀಜಿ ಹೆಸರಿಡಲು ತೀರ್ಮಾನಿಸಿದೆ ಎಂದು ಹೇಳಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ಬುಧವಾರ ಜುಲೈ 15 ಹೊಸ ದಿಲ್ಲಿಯಲ್ಲಿ ನಡೆಯಲಿದೆ. ಈ ಸಭೆ ಬಳಿಕವೇ ಕರ್ನಾಟಕ ಸರ್ಕಾರ ರಾಜ್ಯದ ರೈತರಿಗೆ ನೀರು ಬಿಡುಗಡೆ ಮಾಡುವ ಬಗ್ಗೆ ನಿರ್ಧರಿಸಲಿದೆ. ಕಾವೇರಿ ನೀರು ಬಿಡುಗಡೆ ವಿಚಾರದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ವಾದ ಪ್ರತಿವಾದ ಮಂಡಿಸಲಿದೆ. ಈ ಬಾರಿ ರಾಜ್ಯದಲ್ಲಿ ಮುಂಗಾರು ತೀವ್ರ ಕೊರತೆ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ನೀರು ಹರಿಸಲು ಸಾಧ್ಯವಿಲ್ಲ ಎಂದು ಕರ್ನಾಟಕ ನಿಲುವು ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚು ಎನ್ನಲಾಗಿದೆ. ಹೀಗಾಗಿ ಸಂಕಷ್ಟ ಸೂತ್ರ ಅನುಸರಿಸುವಂತೆ ಸಮಿತಿಗೆ ಮನವಿ ಮಾಡುವ ನಿರೀಕ್ಷೆ ಇದೆ. ಜೂನ್ಗೆ 9.19 TMC ಮತ್ತು ಜುಲೈಗೆ 31.24 TMC ಸೇರಿ ಒಟ್ಟು 40.43 TMC ನೀರನ್ನು ಕರ್ನಾಟಕ ಹರಿಸಬೇಕೆಂದು ತಮಿಳುನಾಡಿನ ವಾದವಾಗಿದೆ. ಕಾವೇರಿ ವಿಚಾರದಲ್ಲಿ ನಾವು ರಾಜ್ಯದ ರೈತರ ಹಿತ ಕಾಪಾಡಬೇಕಾಗಿದೆ, ಕುಡಿಯುವ ನೀರನ್ನು ಪೂರೈಸಬೇಕಾಗಿದೆ, ತಮಿಳುನಾಡು ಪಾಲಿನ ನೀರು ಹರಿಸುವ ಕೋರ್ಟ್ ಆದೇಶವನ್ನು ಪಾಲಿಸಬೇಕಿದೆ, ಹೀಗಾಗಿ ಸಭೆ ಬಳಿಕ ರಾಜ್ಯದ ನಾಲೆಗೆ ನೀರು ಹರಿಸುವ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸಿಎಂ ಡಿಕೆ ಶಿವಕುಮಾರ್ ಸೋಮವಾರವಷ್ಟೇ ಹೇಳಿದರು. ಕೇಳುಗ್ರೆ, ಇದು ಈ ಹೊತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಇಷ್ಟು ಹೊತ್ತು ನಮ್ಮ ಜೊತೆಗೆ ನಾನು ಸುದ್ದಿಗಳನ್ನು ಓದಿದ್ದು RJ ಸೈಫುಲ್ಲಕುತ್ತಾರ್. ಹಾಗೆಯೇ ಟ್ರೈನಿಂಗಿಗಾಗಿ ಒಂದಿಷ್ಟು ಸುದ್ದಿಗಳನ್ನು ಓದುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದು ನಮ್ಮ ಜೊತೆಗೆ ನಿಧಿ ಅವರು. ಕೇಳುಗ್ರೆ, ಇದು ಈ ಹೊತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಹಾಗೆಯೇ ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾನೆ ಇರಿ, ಇದು Radio Sarang 107.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
2: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
3: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುಗ್ರೆ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಇನ್ನು ಮುಂದೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಇದೀಗ ಕಾರ್ಯಕ್ರಮದಲ್ಲಿ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಮೂಡಿಬರುತ್ತೆ. ನಂತರದಲ್ಲಿ ಕೊಂಕಣಿ ಕಾರ್ಯಕ್ರಮದಲ್ಲಿ ಕವಿಸಂಧಿ ಬೈ ಪರೇಶ್ ಎನ್ ಕಾಮತ್ ಅವರ ಮಾತುಗಳು ಪ್ರಸಾರವಾಗುತ್ತೆ. ಹಾಗೆಯೇ 9:30 ಬ್ಯಾರಿ ಕಾರ್ಯಕ್ರಮ, 9 ಗಂಟೆಗೆ ಬ್ಯಾರಿ ಕಾರ್ಯಕ್ರಮ, ಹಾಗಿನ 9:30 ಕನ್ನಡ ಕಾರ್ಯಕ್ರಮದಲ್ಲಿ ಕೆ ಚಿನ್ನಪ್ಪ ಗೌಡ ಅವರ ಮಾತುಗಳು ಪ್ರಸಾರವಾಗುತ್ತೆ. ಹಾಗೆಯೇ 10 ಗಂಟೆಗೆ ಮೈಕಲ್ ತಬಲ್ಕ ನೇರ ಪ್ರಸಾರ ಕಾರ್ಯಕ್ರಮ ಮೂಡಿಬರುತ್ತೆ. ಹಾಗೆಯೇ 11 ಗಂಟೆಗೆ ಯಕ್ಷಗಾನ ಬಂಗಾರು ಬುಡದಿ ಭಾಗ 6 ಪ್ರಸಾರ. ತುಳು ಕಾರ್ಯಕ್ರಮದಲ್ಲಿ ಭ್ರಮರ ಇಂಚರ ತುಳು ಉಚ್ಚಯನ ಪಾರ್ಟ್ ಭಾಗ 2 ಪ್ರಸಾರ ಮೂಡಿಬರುತ್ತೆ. ಹಾಗೆಯೇ 14:00 ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ ಮೂಡಿಬರುತ್ತೆ. 4 ಗಂಟೆಗೆ ಸಮಾಜಮುಖಿ ಕಾರ್ಯಕ್ರಮ ಮೂಡಿಬರುತ್ತೆ. ಹಾಗೆಯೇ 6 ಗಂಟೆಗೆ ರೇಡಿಯೋ ಸಂಜೆ ಕಾರ್ಯಕ್ರಮ ಪ್ರಸಾರ. ರಾತ್ರಿ 8 ಗಂಟೆಗೆ ಯಕ್ಷಗಾನ ಮರುಪ್ರಸಾರ. ರಾತ್ರಿ 8:30 ಎಂದೂ ಮರೆಯದ ಹಾಡುಗಳು ಪ್ರಸಾರವಾಗುತ್ತೆ. ಕೇಳುಗ್ರೆ, ಇದು ಇಂದು ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನೆಗಡೆ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಶಿರ್ಸ್ ಇವತ್ತಿನ ಸಂಚಿಕೆಯಲ್ಲಿ ಆತ್ಮೀಯರೇ, ಮಸಲ್ ಕ್ರ್ಯಾಂಪ್ಸ್, ಕಾಫ್ ಮಸಲ್ಸ್, ಈ ಒಂದು ಮೀನಖಂಡ ಒಂದೇ ಸಲ ಹಿಡ್ಕೊಂಡು ಬಿಡತ್ತೆ, ನಡಿಬೇಕಾದ್ರೆ ಕ್ರ್ಯಾಂಪ್ ಆಗತ್ತೆ, ಒಂದೇ ಸಲ ಭುಜ ಹಿಡ್ಕೊಳತ್ತೆ. ಈ ತರ ಮಸಲ್ ಕ್ರ್ಯಾಂಪ್ ಆದಾಗ ಏನು ಮನೆ ಮದ್ದುಗಳನ್ನ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆಯಲ್ಲಿ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಡಾಕ್ಟರ್ ಭಾವನಾ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತಿನ ಸಂಚಿಕೆಯಲ್ಲಿ ಮಸಲ್ ಕ್ರ್ಯಾಂಪ್ಸ್ ಕಡಿಮೆ ಮಾಡೋದು ಹೇಗೆ, ಮಸಲ್ ಕ್ರ್ಯಾಂಪ್ಸ್ ಏನ್ ಮಾಡಬೇಕು, ಯಾವ ಮನೆ ಮದ್ದು ಸೂಕ್ತ ಅನ್ನೋದನ್ನ ತಿಳಿಸ್ಕೊಡ್ತೇವೆ ಡಾಕ್ಟರ್. ಮಸಲ್ ಕ್ರ್ಯಾಂಪ್ಸ್,
2: ಈ ಮಸಲ್ ಕ್ರ್ಯಾಂಪ್ ಜಾಸ್ತಿಯಾಗಿ

0: పిస్తా, వాల్నట్, బడవర బాదామి, శేంగా, తెంగినకాయ హాలు, తెంగినకాయ తురి, బీజగడు, ಇದೆಲ್ಲವೂ ಕೂಡ ಒಳ್ಳೆ ಫ್ಯಾಟ್. ಇದನ್ನು ಜಾಸ್ತಿ ತೆಗೆದುಕೊಳ್ಳಿ. ಆಗ ಮಸಲ್ ಕ್ರ್ಯಾಂಪ್ಸ್ ಪದೇ ಪದೇ ಆಗೋದನ್ನು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ. ನೀರು ಕುಡಿಯುವಂಥದ್ದು, ಸೊ ನೀರನ್ನು ನಾವು ಜಾಸ್ತಿ ಕುಡಿಯುವಂಥ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಅದೊಂದು ಒಳ್ಳೆ ಹ್ಯಾಬಿಟ್, ನೀರನ್ನು ಜಾಸ್ತಿ ಕುಡಿಯುವ ಹ್ಯಾಬಿಟನ್ನು ಡೆವಲಪ್ ಮಾಡ್ಕೋಬೇಕು. ಒಂದೇ ದಿವಸಲ್ಲಿ ಆಗಲ್ಲ, ಒಂದು ದಿವಸ 1 ಲೀಟ್ರು, ನಾಳೆ 1.5 ಲೀಟ್ರು, ಸ್ಲೋಲಿ ಜಾಸ್ತಿ ಮಾಡ್ತಾ ಹೋಗಿ 3 ಲೀಟ್ರವರೆಗೂ ನಾವು ನೀರನ್ನು ಕುಡಿಯುವಂಥ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಇದೊಂದು ಒಳ್ಳೆ ಹವ್ಯಾಸ. ಈ ಕೆಟ್ಟ ಹವ್ಯಾಸ ಇರುತ್ತೆ, ದಿನ ಸಿಗರೇಟ್ ಸೇದ್ಲಿಕ್ಕೆ ಶುರು ಮಾಡಿದ್ರೆ ಸಿಗರೇಟ್ ಬಿಟ್ಟರೆ ಆಗೋದೇ ಇಲ್ಲ, ಅದು ಬ್ಯಾಡ್ ಹ್ಯಾಬಿಟ್. ಅದೇ ನೀರು ನೀರು ಕುಡಿಲಿಕ್ಕೆ ಶುರು ಮಾಡಿದ್ರೆ, ದಿನಾ ನೀರು ಕುಡಿತಾ ಬಂದರೆ ಆಮೇಲೆ ನೀರು ಕುಡಿದ್ರೆ ಅಷ್ಟೇ ನಿಮ್ಗೆ ಖುಷಿ ಆಗುತ್ತೆ. ಸೊ ಅದು ಒಳ್ಳೆ ಹ್ಯಾಬಿಟ್. ಸೊ ಒಳ್ಳೆ ಹ್ಯಾಬಿಟ್ ಅನ್ನು ಡೆವಲಪ್ ಮಾಡ್ಕೊಳಿ.
1: ಅದೇ ರೀತಿ ಮೂರನೇದು ವಿಟಮಿನ್ ಇ ಒಂದು ಡೆಫಿಷಿಯನ್ಸಿ. ಸಾಕಷ್ಟು ಜನರಲ್ಲಿ ಮಸಲ್ ಕ್ರ್ಯಾಂಪ್ ಆಗುವಾಗ ವಿಟಮಿನ್ ಇ ಡೆಫಿಷಿಯನ್ಸಿ ಇರುತ್ತೆ. ಸೊ ಅವರು ಜಾಸ್ತಿಯಾಗಿ ನಟ್ಸ್ ಅನ್ನು ಜಾಸ್ತಿ ಉಪಯೋಗಬೇಕು. ನಟ್ಸ್ ಅಲ್ಲೂ ಈ ಬಾದಾಮ್ ಅಲ್ಲಿ ವಿಟಮಿನ್ ಇ ಜಾಸ್ತಿ ಇರುತ್ತೆ. ಸೊ ಒಂದು ಅಥವಾ ಎರಡು ಬಾದಾಮ್ ತಿಂದ್ರೆ ಆಗಲ್ಲ, ಒಂದು 10 ಬಾದಾಮ್ ಡೈಲಿ.
0: ಸೊ ಅನೇಕರು ಹೇಳ್ತಾರೆ, ನಾನು 2 ಬಾದಾಮಿ ತಿಂತಾನೆ ಡಾಕ್ಟ್ರೆ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ತಾರೆ. ಸೊ 2 ಬಾದಾಮಿಯಿಂದ ಸಾಕಷ್ಟು ಪೋಷಕಾಂಶಗಳು ಸಿಗೋದಿಲ್ಲ. ವಿಟಮಿನ್ ಇ, ಬಾದಾಮಿಯಲ್ಲಿರುವಂತ ಎಲ್ಲ ಪೋಷಕಾಂಶಗಳು, ಒಳ್ಳೆಯ ಫ್ಯಾಟ್ ನಿಮಗೆ ಸಿಗಬೇಕು ಅಂದ್ರೆ 10 ರಿಂದ 15 ಬಾದಾಮಿಯನ್ನು ನೀರಲ್ಲಿ ನೆನೆಸಿಟ್ಕೊಂಡು ಸಿಪ್ಪೆ ತೆಗೆದಾರು ತಿನ್ನಿ, ಹಾಗೆ ಬೇಕಾದ್ರು ತಿನ್ನಿ, ನಿಮ್ಗೆ ಹೇಗೆ ಇಷ್ಟ ಆಗತ್ತೋ ಹಾಗೆ. ಒಂದು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ತಿನ್ನುವಂತ ಹವ್ಯಾಸ, ಒಂದು 8 ತಾಸಾದ್ರು ನೆನೆಸ್ಬೇಕು. ಆವಾಗ ಅದು ಹೆಚ್ಚು ರುಚಿಕರ ಆಗತ್ತೆ, ಜೊತೆಗೆ ಜೀರ್ಣಕ್ರಿಯೆಗೂ ಒಳ್ಳೇದು. ಸೊ ನೆನೆಸಿಟ್ಟು ಇಟ್ಟಂತಹ ಬಾದಾಮಿಯನ್ನು ತಿನ್ನುವಂತಹ ಹವ್ಯಾಸವನ್ನು ನೀವು ಬೆಳೆಸ್ಕೊಂಡ್ರೆ ಸಾಕಷ್ಟು ವಿಟಮಿನ್ ಇ ಸಿಗತ್ತೆ. ತನ್ಮೂಲಕ ಮಸಲ್ ಕ್ರ್ಯಾಂಪ್ ಪದೇ ಪದೇ ಬರೋದನ್ನ ಖಂಡಿತವಾಗಿ ನೀವು ತಡೆಗಟ್ಟಲಿಕ್ಕೆ ಸಾಧ್ಯ.
1: ಅದೇ ರೀತಿ ಆಯಿಲ್ ಅಲ್ಲಿ ಕ್ಷೀರಬಲ ತೈಲ ಅಂತ ಬರುತ್ತೆ, ಆಯುರ್ವೇದಿಕ್ ಶಾಪ್ ಅಲ್ಲಿ ಸಿಗುತ್ತೆ. ಸೊ ಈ ಒಂದು ಕ್ಷೀರಬಲ ತೈಲವನ್ನು ಮಸಲ್ ಕ್ಯಾಚ್ ಆಗುವಂತ ಒಂದು ಪಾರ್ಟಿಗೆ ಅಪ್ಲೈ ಮಾಡಿ ಒಂದು 1 ಅವರ್ ಅಥವಾ ಒಂದು 2 ಅವರ್ಸ್ ಇಟ್ಟಾದ್ಮೇಲೆ ಬಿಸಿ ನೀರಲ್ಲಿ ಸ್ನಾನ ಮಾಡುವಂತದ್ದು. ಸೊ ಇದು ಹೆಲ್ಪ್ ಆಗುತ್ತೆ.
0: ಸೊ ಕ್ಷೀರಬಲ ತೈಲ ನಿಮ್ಗೆ ಎಲ್ಲ ಬೇರೆ ಬೇರೆ ಕಂಪನಿಗಳವರು ಅದನ್ನ ಬಿಡುಗಡೆ ಮಾಡಿರ್ತಾರೆ. ನಿಮ್ಗೆ ಆಯುರ್ವೇದಿಕ್ ಅಂಗಡಿಯಲ್ಲಿ, ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ. ಕ್ಷೀರಬಲ ತೈಲವನ್ನ ನೀವು ತಂದುಕೊಂಡು ನಿಧಾನವಾಗಿ ಮೃದುವಾಗಿ ಮಸಾಜ್ ಮಾಡೋದ್ರಿಂದಾಗಿ, ಎಲ್ಲಿ ಮಸಲ್ ಕ್ರ್ಯಾಂಪ್ ಆಗುತ್ತೋ ಅಲ್ಲಿ ಡೈಲಿ ಮಸಾಜ್ ಮಾಡಿ, ಒಂದು 2 ತಾಸು ನಂತರ ಅದನ್ನು ವಾಶ್ ಮಾಡ್ಕೊಳ್ಳೋದ್ರಿಂದಾಗಿ, ಅಥವಾ ಸ್ನಾನಕ್ಕಿಂತ 2 ತಾಸು ಮುಂಚೆ ಆ ಒಂದು ಕ್ಷೀರಬಲ ತೈಲವನ್ನು ಹಚ್ಕೊಳ್ಳೋದ್ರಿಂದಾಗಿ ಖಂಡಿತವಾಗಿ ಮಸಲ್ಸ್ಗೆ ಶಕ್ತಿ ಬರಲಿಕ್ಕೆ ಅನುಕೂಲ ಆಗುತ್ತೆ. ಹೆಸರು ಹೇಳುವಾಗೆ ಕ್ಷೀರಬಲ ಬಲವನ್ನು ಕೊಡುತ್ತೆ. ಸೊ ಆ ಬಲವನ್ನು ಕೊಡುವಂತಹ ಒಂದು ಕೆಲಸವನ್ನ ಕ್ಷೀರಬಲ ತೈಲ ಮಾಡುತ್ತೆ.
1: ಈಗ ಸಡನ್ ಮಸಲ್ ಕ್ಯಾಚ್ ಆಯ್ತು, ಆ ಟೈಮ್ ಅಲ್ಲಿ ಏನ್ ಮಾಡಬೇಕು? ಐಸ್ ಪ್ಯಾಕ್ ಮೇನ್ಲಿ ಮನೆಯಲ್ಲಿ ಐಸ್ ಕ್ಯೂಬ್ಸ್ ಇರುತ್ತೆ. ಸೊ ಅದನ್ನು ಕಾಟನ್ ಬಟ್ಟೆಗೆ ಹಾಕಿಕೊಂಡು ಎಲ್ಲಿ ಮಸಲ್ ಕ್ಯಾಚ್ ಆಗುತ್ತೆ ಸಡನ್ ರಿಲೀಫ್ ಆಗುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿ ತಕ್ಷಣ ಅಲ್ಲಿ ಇಂಪ್ರೂವ್ ಆದ್ರೆ ಕರೆಕ್ಟ್ ಆಗಿ ಸ್ಲೋಲಿ ಪೇನ್ ಕಡಿಮೆ ಆಗುತ್ತೆ.
0: ಸೊ ಈಗ ಮಸಲ್ ಕ್ಯಾಚ್ ಆಗ್ಬಿಟ್ಟಿದೆ, ಕಾಲು ಹಿಡ್ಕೊಂಡ್ಬಿಟ್ಟಿದೆ, ಕೈ ಹಿಡ್ಕೊಂಡ್ಬಿಟ್ಟಿದೆ ಅಂತ ಟೈಮಲ್ಲಿ ಏನ್ ಮಾಡೋದು? ಸೊ ಇದಕ್ಕೆ ಐಸ್, ಸೊ ಐಸ್ ಪ್ಯಾಕ್ ಅನ್ನು ಇಡುವಂಥದ್ದು. ಮನೆಯಲ್ಲಿ ಫ್ರೀಜರ್ಲ್ಲಿ ಐಸ್ ಕ್ಯೂಬ್ಸ್ ಇರುತ್ತೆ. ಸೊ ಅದನ್ನು ಒಂದು ಬಟ್ಟೆಯಲ್ಲಿ ತೆಗೆದುಕೊಂಡು, ಸೊ ಅಥವಾ ಒಂದು ಐಸ್ ಬ್ಯಾಗ್ ಅಂತಾನೆ ಬರುತ್ತೆ, ಅದರಲ್ಲಿ ತುಂಬಿಕೊಂಡು ಆ ಒಂದು ಭಾಗದಲ್ಲಿ ಇಟ್ಕೊಳ್ಳೋದ್ರಿಂದಾಗಿ ಸ್ಲೋಲಿ ರಿಲೀಸ್ ಆಗುತ್ತೆ, ಮಸಲ್ ಕ್ರ್ಯಾಂಪ್ ಕಡಿಮೆ ಆಗುತ್ತೆ. ನಿಮಗೆ 2 ತಾಸು 1 ತಾಸು ಬೇಕಾಗೋದು, 5 ನಿಮಿಷದಲ್ಲಿ ಮಸಲ್ ಕ್ರ್ಯಾಂಪ್ ಕಡಿಮೆ ಆಗಲಿಕ್ಕೆ ಐಸ್ ಪ್ಯಾಕ್ ಹೆಲ್ಪ್ ಮಾಡುತ್ತೆ. ಸೊ
1: ಜೊತೆಗೆ ಹಾಟ್ ಫುಡ್ ಇಮರ್ಷನ್, ಎರಡು ಕೈ ಮತ್ತೆ ಕಾಲನ್ನು ಬಿಸಿನೀರಲ್ಲಿ ಇಟ್ಕೊಳ್ಳಿ. ಈ ಎಪ್ಸಮ್ ಸಾಲ್ಟ್ ಸಿಗುತ್ತೆ ಅಥವಾ ನಾರ್ಮಲ್ ಉಪ್ಪನ್ನು ಉಪಯೋಗಿಸಿ,
0: ಕಲ್ಲುಪ್ಪು ಅಥವಾ ಎಪ್ಸಮ್ ಸಾಲ್ಟ್ ಅನ್ನ 2 ಬಕೆಟ್ ಬಿಸಿನೀರಲ್ಲಿ ತೆಗೆದುಕೊಂಡು, ಒಂದು ಕೆಳಗಡೆ ಇರುವಂತದ್ದು ಒಂದು ಸ್ಟೂವ್ ಮೇಲೆ ಇಟ್ಕೊಂಡು, ಅದರಲ್ಲಿ ಎಪ್ಸಮ್ ಸಾಲ್ಟ್, ಮೆಗ್ನೀಷಿಯಂ ಸಲ್ಫೇಟ್ ನಿಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, 2 ಚಮಚ ಆ ಒಂದು ಸಾಲ್ಟ್ ಅನ್ನ ಬಕೆಟಿಗೆ ಹಾಕೊಂಡು ಕೈ ಹಾಗೂ ಕಾಲನ್ನು ಅದ್ದಿ ಇಟ್ಕೊಳ್ಳೋದ್ರಿಂದಾಗಿ ಇದು ಕೂಡ ಸರ್ಕ್ಯುಲೇಷನ್ ನ ಇಂಪ್ರೂವ್ ಮಾಡುತ್ತೆ, ನರಗಳಿಗೆ ಶಕ್ತಿಯನ್ನ ಕೊಡುತ್ತೆ. ಸೊ ಇದು ಕೂಡ ಮಸಲ್ ಕ್ರ್ಯಾಂಪ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ, ಇಮಿಡಿಯೇಟ್ಲಿ ಸಹಾಯ ಮಾಡುತ್ತೆ.
1: ಜೊತೆಗೆ ಲಾಸ್ಟ್ ಗೆ ಏನಂದ್ರೆ ಮಲಗುವ ಟೈಮ್ ಅಲ್ಲಿ ಒಂದು ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡ್ಬೇಕು. ಸಡನ್ಲಿ ನೈಟ್ ಅಲ್ಲಿ ಕೆಲವರಿಗೆ ಮಸಲ್ ಕಾಫ್ ಮಸಲ್ ಕ್ಯಾಚ್ ಆಗುತ್ತೆ. ಸೊ ಅಂತವ್ರ ಏನ್ ಮಾಡ್ಬೇಕು ಅಂದ್ರೆ,
0: ರಾತ್ರಿ ಮಲಗುವಾಗ ಮಲಗಿದಾಗ ಕೆಲವರಿಗೆ ಮೀನ ಕಂಡ ಹಿಡ್ಕೊಂಡ್ಬಿಡುತ್ತೆ, ಅಂತವ್ರು ಒಂದು ವ್ಯಾಯಾಮವನ್ನ ಮಾಡಿ ಮಲಗೋದು ಒಳ್ಳೇದು. ಅದು ಯಾವ ವ್ಯಾಯಾಮ?
1: ಆಂಕಲ್ ಸ್ಟ್ರೆಚ್ ಮಾಡುವಂತದ್ದು, ಕೂತ್ಕೊಂಡೆ ಅಥವಾ ಮಲ್ಕೊಂಡೆ ಜಸ್ಟ್ ಆಂಕಲ್ ಅನ್ ಮೇಲೆ ಮತ್ತೆ ಕೆಳಗಡೆ
0: ಹಿಮ್ಮಡಿ ಹಿಮ್ಮಡಿ ಗಂಟೆ ಏನಿರತ್ತಲ್ಲ, ಸೊ ಆ ಗಂಟನ ಹೀಗಿಟ್ಕೊಂಡು ನೀವು ಮೇಲೆ ಕೆಳಗೆ ಮೇಲೆ ಕೆಳಗೆ ಎಕ್ಸೈಸ್ ಅನ್ನು ಮಾಡುವಂಥದ್ದು. ಸೊ ಹೀಗೆ ಮಾಡೋದ್ರಿಂದಾಗಿ ನಿಮಗೆ ಮಲಗುವ ಪೂರ್ವದಲ್ಲಿ ಈ ಥರ ಒಂದು 25 ಸಲ 30 ಸಲ ಮಾಡಿ ಮಲಗೋದ್ರಿಂದಾಗಿ ಮಸಲ್ ಕ್ರ್ಯಾಂಪ್ ಕಡಿಮೆ ಆಗುತ್ತೆ. ಇಲ್ಲದೆ ನೀವು ಮಲಗುವಕ್ಕಿಂತ ಮುಂಚೆ ಹಿಮ್ಮಡಿ ಮೇಲೆ ನಡೆಯುವಂಥದ್ದು ಹಾಗೂ ಮುಂಗಾಲುಗಳ ಮೇಲೆ ನಡೆಯುವಂಥದ್ದು ಒಂದು 10 ಹೆಜ್ಜೆ 20-20 ಹೆಜ್ಜೆ ನಡೆಯೋದ್ರಿಂದಾಗಿ ನಿಮಗೆ ಆ ಮಸಲ್ಸಿಗೆ ಕರೆಕ್ಟಾದ ವ್ಯಾಯಾಮ ಸಿಕ್ಕಿ ಮಸಲ್ ರಿಲ್ಯಾಕ್ಸ್ ಆಗುತ್ತೆ, ಮಸಲ್ ಕ್ರ್ಯಾಂಪ್ ಆಗೋದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ಮಸಲ್ ಕ್ರ್ಯಾಂಪಿಗೆ ಕಾರಣ ಯಾವುದು, ಅದಕ್ಕೆ ಸರಳವಾದಂಥ ಪರಿಹಾರಗಳೇನು ಅನ್ನೋದನ್ನು ತಿಳ್ಕೊಂಡಿದ್ದೇವೆ. ಆಹಾರದಲ್ಲಿ ಬದಲಾವಣೆಯನ್ನು ಮಾಡೋದ್ರ ಮೂಲಕ ಪ್ರೋಟೀನನ್ನು ತೆಗೆದುಕೊಳ್ಳೋದು ಬಹಳ ಒಳ್ಳೇದು. ಅಲ್ಫಾ ನ್ಯಾಚುರಲ್ ಪ್ರೋಟೀನನ್ನು ನಾವು ರೆಡಿ ಮಾಡಿದ್ದೇವೆ, ವೇ ಪ್ರೋಟೀನ್. ಸೊ ನೀವು ಪ್ರೋಟೀನ್ ಶೇಕನ್ನು ಡೈಲಿ 1 ಗ್ಲಾಸ್ ಕುಡಿತಾ ಬಂದರೆ ತುಂಬ ಅನುಕೂಲ ಆಗುತ್ತೆ. ಒಂದು

ಎರಡು ಚಮಚ ಪ್ರೋಟೀನ್ ಪೌಡರ್ ಒಂದು ಮಿಕ್ಸಿ ಜಾರನ್ನ ತೆಗೆದುಕೊಳ್ಬೇಕು. ಆ ಮಿಕ್ಸಿ ಜಾರಿಗೆ ಪ್ಯೂರ್ ವೇ ಪ್ರೋಟೀನ್, ನಿಮ್ಗೆ ಇವತ್ತು ಅನೇಕ ಕಂಪನಿಗಳ ಜಾಹೀರಾತನ್ನು ನೋಡಿ ನೀವು ಆ ಪ್ರೋಟೀನ್ ಈ ಪ್ರೋಟೀನ್ ಎಲ್ಲ ಆ ಶೇಕು ಈ ಶೇಕು ಕುಡಿತಾ ಇದ್ದೀರಾ, ಸೈಡ್ ಇಫೆಕ್ಟನ್ನು ಟಿ ವಿಯಲ್ಲಿ ನೋಡ್ತಾ ಇದ್ದೀರಾ, ಅನೇಕರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ, ಅನೇಕರಿಗೆ ಸಡನ್ ಆಗಿ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡಿದೆ. ಆದರೆ ನಮ್ಮ ವೇ ಪ್ರೋಟೀನ್ ಹಾಗೆ ಮಾಡೋದಿಲ್ಲ. ಎರಡೇ ಎರಡು ಸ್ಪೂನ್ ವೇ ಪ್ರೋಟೀನು, ಒಂದು ಸೇಬು ಹಣ್ಣು ಅದನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕಿ, ಒಂದು 5 ಬಾದಾಮಿ, 1 ಗ್ಲಾಸ್ ಹಾಲು, 1 ಗ್ಲಾಸ್ ನೀರು ಇದೆಲ್ಲ ಹಾಕಿ ಮಿಕ್ಸಿಯಲ್ಲಿ ತಿರುಗಿಸಿ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಿಂತ ಪೂರ್ವದಲ್ಲಿ ಅಥವಾ ಬ್ರೇಕ್ಫಾಸ್ಟ್ ಬದಲಿಗೆ ಅಥವಾ ರಾತ್ರಿ ಊಟದ ಬದಲಿಗೆ ರಾತ್ರಿ ಊಟಕ್ಕಿಂತ ಪೂರ್ವದಲ್ಲಿ ತೆಗೆದುಕೊಳ್ಳೋದ್ರಿಂದಾಗಿ ನೀವು ಊಟವನ್ನು ಕಡಿಮೆ ಮಾಡ್ತೀರಾ, ಸಾಕಷ್ಟು ಪ್ರೋಟೀನು ಸಿಗುತ್ತೆ, ಜೊತೆಗೆ ಈ ಮಸಲ್ ಕ್ರ್ಯಾಂಪ್ ಆಗೋದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಮಾಂಸಖಂಡಗಳಿಗೆ ಪ್ರೋಟೀನ್ ಬೇಕು, ಸೊ ಆ ಪ್ರೋಟೀನ್ ನಮಗೆ ಸಿಗುತ್ತೆ. ಸಸ್ಯಾಹಾರಿಗಳಲ್ಲಿ ಪ್ರೋಟೀನ್ ಕೊರತೆ ಇದೆ, ಸೊ ಪ್ರೋಟೀನ್ ನಮಗೆ ಸಿಗಲಿಕ್ಕೆ ಈ ಒಂದು ಪ್ರೋಟೀನ್ ಶೇಕಿಂದ ಸಾಧ್ಯ. ಸೊ ಇದಕ್ಕೆ ನೀವು ಆಲ್ಫಾ ನ್ಯಾಚುರಲ್ ವೇ ಪ್ರೋಟೀನ್ ಖಂಡಿತ ನಿಮಗೆ ಲಭ್ಯ ಇದೆ, ಅದನ್ನು ತರಿಸ್ಕೊಳ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ, ಡಾಕ್ಟ್ರೆ ಇವತ್ತು ಮಸಲ್ ಕ್ರ್ಯಾಂಪನ್ನು ಕಡಿಮೆ ಮಾಡಲಿಕ್ಕೆ ಅತ್ಯಂತ ಪರಿಣಾಮಕಾರಿ ಮನೆಯಲ್ಲೇ ಮಾಡುವಂತಹ ಸರಳ ಉಪಾಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಪ್ರಕೃತಿಯ ನಡುವೆ, ನಿಸರ್ಗದ ನಡುವೆ, ಶಿರಸಿಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿ ನಿಸರ್ಗ ಮನೆ. ಸೊ ನಿಸರ್ಗ ಮನೆ ಅಂತಲೇ ನೀವು ಸರ್ಚ್ ಮಾಡಬೇಕು, ಇಲ್ದಿರೆ ಕನ್ಫ್ಯೂಸ್ ಆಗುತ್ತೆ. ನಿಸರ್ಗ ಮನೆ ಅನ್ನುವಂತಹ ಒಂದು ಆಸ್ಪತ್ರೆ, ಅದು ವೇದ ವೆಲ್ನೆಸ್ ಸೆಂಟರ್ ಅಂತ ಆಸ್ಪತ್ರೆ ಹೆಸರು. ನಿಸರ್ಗ ಮನೆ ಆವಾರ, ಯಾಕೆಂದ್ರೆ ನಿಸರ್ಗದಲ್ಲೇ ಇದೆ. ನಿಸರ್ಗ ಮನೆ ಆವಾರದಲ್ಲಿ ನಾನು ಕೂಡ ಡಾಕ್ಟರ್ ವೆಂಕಟರಮಣ ಇಲ್ಲೇ ವಾಸಿಸ್ತಾ ಇದ್ದೇನೆ, ಜೊತೆಗೆ ನನ್ನ ಕುಟುಂಬ ಕೂಡ ಇದೆ, ನಮ್ಮ ವೈದ್ಯರ ಬಳಗ ಇಲ್ಲೇ ಇದ್ದಾರೆ. ಸೊ 24/7 ನಿಮಗೆ ಕೇರ್ ಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ. ನೇಚರಲ್ಲಿ ಪ್ರಕೃತಿಯ ನಡುವೆ, ಪಕ್ಷಿಗಳ ಕಲರವದ ನಡುವೆ ನೀರು ಹರಿತಾ ಇದೆ. ಸೊ ಆ ನೀರಿನ ಸೌಂಡಿನ ನಡುವೆ ನೀವು ಪ್ರಕೃತಿಯನ್ನು ಎಂಜಾಯ್ ಮಾಡ್ತಾ ಖಂಡಿತವಾಗಿ ಪ್ರಕೃತಿ ಚಿಕಿತ್ಸೆಯನ್ನು, ಯೋಗ ಚಿಕಿತ್ಸೆಯನ್ನು, ಆಯುರ್ವೇದ ಚಿಕಿತ್ಸೆಯನ್ನು, ಫಿಸಿಯೋಥೆರಪಿ ಚಿಕಿತ್ಸೆಯನ್ನು, ಫಂಕ್ಷನಲ್ ಮೆಡಿಸಿನ್ ಚಿಕಿತ್ಸೆಯನ್ನು ಪಡೆಯಲಿಕ್ಕೆ ಸಾಧ್ಯ. ಸೊ ಬನ್ನಿ, ಚಿಕಿತ್ಸೆಯನ್ನು ಪಡೆಯಿರಿ, ತೊಂದರೆ ಇದ್ದರು ಅನ್ನುವಂಥ ಮಾತನ್ನು ಹೇಳ್ತಾ ಡಾಕ್ಟ್ರಿಗೂ ಧನ್ಯವಾದಗಳು, ತಮಗೂ ವಂದನೆಗಳು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇತ್ತೀಚೆಗೆ ನಡೆದ ಎಸ್ ವಿ ಪರಮೇಶ್ವರ್ ಭಟ್ ಸಂಸ್ಮರಣ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಡಾಕ್ಟರ್ ತಾಲ್ತಜೆ ವಸಂತ್ ಕುಮಾರ್ ಇವರ ಬಗ್ಗೆ ಡಾಕ್ಟರ್ ಕೆ ಚಿನ್ನಪ್ಪ ಗೌಡರವರು ಆಡಿದ ಮಾತುಗಳನ್ನು ಕೇಳ್ತಾ ಬರೋಣ.
1: ನಮ್ಮೆಲ್ಲರ ಗೌರವಕ್ಕೆ ಪಾತ್ರರಾಗಿದ್ದ ಅಥವಾ ಪಾತ್ರರಾಗಿರುವ ಎಸ್ ವಿ ಪರಮೇಶ್ವರ್ ಭಟ್ ಅವರ ಹೆಸರಿನ ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಮತ್ತು ಮುಂದೆ ಉಪಸ್ಥಿತರೆಲ್ಲ ಹಿರಿಯರಿಗೆ ಮೊತ್ತ ಮೊದಲಾಗಿ ನನ್ನ ಶುಭಾಶಯಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಎಸ್ ವಿ ಪಿ ಅವರ ಬಗ್ಗೆ ಒಂದು ಎರಡು ಮಾತುಗಳನ್ನು ಹೇಳಿ ನಾನು ನನಗೆ ಕೊಟ್ಟಿರುವ ಕೆಲಸ ಅದು ತಾಳ್ತಜೆ ವಸಂತ್ ಕುಮಾರ್ ಅವರ ಬಗ್ಗೆ ಅಭಿನಂದನೆ ನಾಲ್ಕು ಮಾತುಗಳನ್ನು ಆಡೋದಕ್ಕೆ ನಾನು ಮುಂದುವರಿಯುತ್ತೇನೆ. ಎಸ್ ವಿ ಪಿ ತಮಗೆಲ್ಲ ಗೊತ್ತಿರುವ ಹಾಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಸ್ನಾತಕೋತ್ತರ ವಿಭಾಗದ ಸ್ಥಾಪಕ ಅಧ್ಯಕ್ಷರು, ಸ್ಥಾಪಕ ನಿರ್ದೇಶಕರು. ನಾನು ಹೇಳಬೇಕಾದ ಬಹಳ ಮುಖ್ಯವಾದ ಮಾತು ಅಂತಂದರೆ ಅವರು ಬರೇ ನಿರ್ದೇಶಕರಾಗಿದ್ದವರಲ್ಲ, ಕೆಲವು ಸಂಗತಿಗಳಲ್ಲಿ ನಮಗೆ ಮಾದರಿಯಾಗಿದ್ದವರು, ಮಾಡೆಲ್ ಅಂತ ಹೇಳ್ತೇವೆ ನಾವು. ಒಬ್ಬ ಅಧ್ಯಾಪಕ ಹೇಗಿರಬೇಕು, ಅವರೊಂದು ಮಾದರಿ. ಪ್ರಕಟಣೆಗಳನ್ನು ಹೇಗೆ ಮಾಡಿದರೆ ಹೇಗಿರಬೇಕು ಅದಕ್ಕೂ ಒಂದು ಬಗೆಯ ಮಾದರಿಯವರು. ಮಾದರಿ ಅಂದರೆ ಒಂದು ಬಗೆಯ ಎಚ್ಚರದ ಮಾದರಿಯವರು. ಸ್ನಾತಕೋತ್ತರ ಕೇಂದ್ರದ ಒಳಗಡೆ ಮಾತ್ರ ಅಲ್ಲ, ಕನ್ನಡವನ್ನು ಒಟ್ಟು ಪರಿಸರದಲ್ಲಿ ಹೇಗೆ ಬೆಳೆಸಬೇಕು, ಪ್ರಾಥಮಿಕದಿಂದ ಸ್ನಾತಕ ಸ್ನಾತಕೋತ್ತರದವರೆಗೆ ಎನ್ನುವ ಒಂದು ರೀತಿಗೂ ಅವರು ಅತ್ಯುತ್ತಮ ಮಾದರಿ. ಬಹುಶಃ ನಾವೆಲ್ಲ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಈಗಲೂ ಕೂಡ ಎಸ್ ವಿ ಪಿ ಸಂಸ್ಥೆಗೆ ಕಾಲಿಡುವುದು ಅಂತಂದರೆ ಒಂದು ಬಗೆಯ ಶೈಕ್ಷಣಿಕ ಎಚ್ಚರವನ್ನು, ಒಂದು ಅಕಾಡೆಮಿಕ್ ಅವೇರ್ನೆಸ್, ಒಂದು ಕಾನ್ಷಿಯಸ್, ಅದನ್ನು ಹುಟ್ಟಿಸುವ ರೀತಿಯಲ್ಲಿ ಇದೆ ಅವರ ಹೆಸರು. ಬಹುಶಃ ವಿಭಾಗದ ಒಳಗಡೆ ಕೆಲಸ ಮಾಡುವುದು ಅಂತಂದರೆ ನಮ್ಮ ಕಣ್ಣ ಮುಂದೆ ಧೂತನೇ ನಿಲ್ಲುವುದು ಎಸ್ ವಿ ಪಿ ಅವರ ನೆನಪುಗಳು, ಅವರ ಕೆಲಸಗಳು, ಅವರ ನಾನೀಗ ಹೇಳಿದ ಎಲ್ಲ ಮಾದರಿಗಳು. ಅಂತಹ ಹಿರಿಯ, ಬಹುಶಃ ಈ ಭಾಗದ ಎಲ್ಲರೂ ನೆನಪಿಸಿಕೊಳ್ಳುವ ಒಂಥರ ಪ್ರಾತಸ್ಮರಣೀಯರು ಎನ್ನುವ ರೀತಿಯ ಎಸ್ ವಿ ಪಿ ಅವರ ಬಗ್ಗೆ ನಾನೊಂದು ಮಾಹಿತಿಯನ್ನು ಮಾತ್ರದಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಅವರ ಬಗ್ಗೆ ಒಂದು ಸಣ್ಣ ಕೊರತೆ ಇತ್ತು ನಮ್ಮಲ್ಲಿ ಕನ್ನಡ ವಿಭಾಗದಲ್ಲಿ. ಒಮ್ಮೆ ನರಹಳ್ಳಿಯವರು ಬಂದವ್ರದ್ದು ಮಾತು ಹೇಳಿದರು, ಈ ಥರ ಏನೋ ಮಾತಾಡುವಾಗ ಎಸ್ ವಿ ಪಿ ಅವರ ಬಗ್ಗೆ ಒಂದು ಸಂಶೋಧನೆ, ಪಿ ಎಚ್ ಡಿ ಗ್ರಂಥ, ಎಸ್ ವಿ ಪಿ ಬಗ್ಗೆ ಅಧ್ಯಯನ ಆಗಬೇಕು ಅಂತ ಹೇಳುವಾಗ ಅದು ಈಗಲೂ ಆಗಲಿಲ್ಲವೋ ಎನ್ನುವ ಮಾತನ್ನು ಹೇಳಿದರು, ಈಗಲೂ ಆಗಲಿಲ್ಲವ ಅಂತ. ಹಾಗೆ ಒಬ್ಬ ಶಿಷ್ಯ ರಾಮಮೂರ್ತಿ ಅಂತ ಹೇಳುವವರು ಎಸ್ ವಿ ಪಿ ಅವರ ಸಾಹಿತ್ಯ ಮಾರ್ಗ ಅಂತ ವಿಷಯ ತೆಕ್ಕೊಂಡು ನನ್ನ ಜೊತೆಗೆ ಅಥವಾ ಆರಂಭದಲ್ಲಿ ಕೆಲಸವನ್ನು ಪ್ರಾರಂಭಿಸಿ ಇತ್ತೀಚೆಗೆ ಧನಂಜಯ ಅವರ ಮಾರ್ಗದರ್ಶನದಲ್ಲಿ ಅವರು ಪಿ ಎಚ್ ಡಿ ಕೆಲಸವನ್ನು ಮುಗಿಸಿದ್ದಾರೆ. ಅಂದರೆ ಕನ್ನಡ ವಿಭಾಗ ಸುಮಾರು 40-45 ವರ್ಷಗಳ ಅವಧಿಯಲ್ಲಿಯೂ ಕೂಡ ಎಸ್ ವಿ ಪಿ ಅವರನ್ನ ಒಂದಲ್ಲ ಒಂದು ಬಗೆಯಲ್ಲಿ ನಾವು ಸ್ಮರಿಸ್ತಾ, ನೆನಪಿಸ್ತಾ, ಗೌರವಿಸ್ತಾ ಬಂದಿದ್ದೇವೆ ಅಂತ ಹೇಳ್ತಾ, ಬಹುಶಃ ಕನ್ನಡ ವಿಭಾಗದ ಇತ್ತೀಚೆಗಿನ ಒಂದು ಗೌರವ ಅಂತಂದರೆ ಎಸ್ ವಿ ಪಿ ಅವರ ಎಲ್ಲ ಸಾಹಿತ್ಯ ಕೃತಿಗಳನ್ನು ಅಧ್ಯಯನ ಮಾಡಿ ಒಂದು ಸಂಶೋಧನಾ ಪ್ರಬಂಧವನ್ನು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಿಸಿ ಅದು ವೈವ ಕೂಡ ಮುಗಿದಿದೆ. ಬಹುಶಃ ಅಧಿಕೃತ ಫಲಿತಾಂಶ ಕೂಡ ಪ್ರಕಟ ಆಗಿದೆ ಅಂತ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ. ಹಾಗಾಗಿ ಅದು ಒಂದು ಅರ್ಥದಲ್ಲಿ ನಮಗೆಲ್ಲ ಸಂತೋಷದ, ಅಭಿಮಾನದ ವಿಷಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಇಷ್ಟು ಮಾತುಗಳನ್ನು ಹೇಳಿ ನೇರವಾಗಿ ನಾನು ತಾಳ್ತಜೆಯವರ ಬಗೆಗೆ ನಾಲ್ಕು ಮಾತುಗಳನ್ನು ಆಡುವುದಕ್ಕೆ ನಾನು ಮುಂದುವರಿಯುತ್ತೇನೆ. ಕನ್ನಡ ಒಬ್ಬ ಮಹತ್ವದ ಸಂಶೋಧಕ, ಮಹತ್ವದ ವಿದ್ವಾಂಸರು, ಮಹತ್ವದ ಸಾಹಿತಿ ಲೇಖಕರು ಆಗಿದ್ದ ಎಸ್ ವಿ ಪಿ ಅವರ ಹೆಸರಿನಲ್ಲಿ ಇವತ್ತು ಇಬ್ಬರಿಗೆ ಪ್ರಶಸ್ತಿ ಸಲ್ತಾ ಇದೆ. ಅಷ್ಟೇ ಮಹತ್ವದ, ಈಗಾಗಲೇ ಪ್ರಾಸ್ತಾವಿಕ ಹೇಳುವಾಗ ಮಾತನ್ನು ಹೇಳಿದರು, ಬಹುಶಃ ಅಷ್ಟೇ, ಬಹುಶಃ ಒಂದು ವಿದ್ವತ್ ಪರಂಪರೆಯ ಬಹಳ ಬಹಳ ಬಹಳ ಯಶಸ್ವಿಯಾಗಿ, ಬಹಳ ಸಮರ್ಥವಾಗಿ ಮುಂದುವರಿಸುತ್ತಿರುವಂಥ ಓಎಲ್ ನಾಗಭೂಷಣ ಸ್ವಾಮಿಯವರು, ಆಮೇಲೆ ತಾಳ್ತಜೆ ವಸಂತ್ ಕುಮಾರ್ ಅವರಿಬ್ಬರನ್ನು ನಾವು ಇವತ್ತು ಸತ್ಕರಿಸ್ತಾ ಇದ್ದೇವೆ. ಈಗಾಗಲೇ ಹೇಳಿರುವ ಹಾಗೆ ತಮಗೆಲ್ಲ ಗೊತ್ತಿದೆ, ತುಂಬ ಅರ್ಹವಾದ ಇಬ್ಬರು ವಿದ್ವಾಂಸರನ್ನು ನಾವು ಆ ಪ್ರಶಸ್ತಿ ಕೊಟ್ಟು ಸತ್ಕರಿಸ್ತಾ ಇದ್ದೇವೆ. ತಾಳ್ತಜೆಯವರು ಈಗ ನಮ್ಮ ಹತ್ತಿರದವರು, ಉಪ್ಪಿನಂಗಡಿಯ ಪಂಜಾಳದಲ್ಲಿದ್ದಾರೆ ಅವರು. ತಾಳ್ತಜೆಯವರು, ನಾನು ಅವರ ಬಗ್ಗೆ ಮತ್ತು ಅವರ ಕೃತಿಗಳ ಬಗ್ಗೆ ಒಂದು ನಾಲ್ಕು ಮಾಹಿತಿಗಳನ್ನು ಇನ್ಫಾರ್ಮೇಷನ್ ಸಭೆಗೆ ಕೊಟ್ಟು ಮತ್ತು ಸಮೀಕ್ಷೆಯ ಒಂದು ನಾಲ್ಕು ಮಾತುಗಳನ್ನು ಹೇಳ್ತೇನೆ. ಒಂದು 10-15 ನಿಮಿಷ, ಬಹುಶಃ 3 ನಿಮಿಷ ಮುಗಿಯಿತು, ಒಂದು 12 ನಿಮಿಷದ ಒಳಗಡೆ ನನ್ನ ಮಾತುಗಳನ್ನು ನಾನು ಮುಗಿಸ್ತೇನೆ. ಯಾಕಂದರೆ ಇಂಥ ಸಂದರ್ಭದಲ್ಲಿ ಅದು ಪರಿಚಯದ ರೂಪದ ಕೆಲವು ಮಾತುಗಳನ್ನು ಆಡುವುದು ಕೂಡ ಬಹಳ ಮುಖ್ಯ ಆಗ್ತದೆ. ಯಾಕೆ ಎಳೆಯ ಮನಸ್ಸುಗಳಿಗೆ ಯಾರು ಏನು ಅಂತ ನಮಗೆ ಹಿರಿಯರಿಗೆಲ್ಲ ಗೊತ್ತಿದೆ. ತಾಳ್ತಜೆಯವರ ಬಗ್ಗೆ ಭಾಳ ಹೊಸತಾದನ್ನು ಸೇರಿಸುವಂಥದ್ದು ಏನೂ ಇಲ್ಲ. ಅವರ ಶಿಷ್ಯ ನಾನು. 1973 ವಿವೇಕಾನಂದ ಕಾಲೇಜ್ ಸೇರಿದಾಗ, ಅಲ್ಲಿ ಕನ್ನಡ ಬಿ ಎ ಐಚ್ಛಿಕ ಆರಂಭ ಆದಾಗ ಮೊದಲ ತಂಡದ ವಿದ್ಯಾರ್ಥಿ ನಾನು, ಪಾದೇಕಾಲು ವಿಷ್ಣುವಟ್ಟು ಹೀಗೆ ಎಲ್ಲ. ಆಗ ತಾಳ್ತಜೆ ಅಲ್ಲಿದ್ದರು. ಅಂದರೆ ಒಂದು ಅಂದಾಜು ಲೆಕ್ಕ ಹಾಕುವುದಾದರೆ ಇದು ನಮ್ದು 50ನೇ ವರ್ಷ ಸುವರ್ಣ ಮಹೋತ್ಸವ ನಮ್ಮ ಅಂದರೆ ಪರಿಚಯದ ದೃಷ್ಟಿಯಿಂದ 1923 ಅಂದರೆ ಸುಮಾರು 50 ವರ್ಷಗಳ ಒಂದು ನಿಡುಗಾಲದ ಎಲ್ಲ ಅರ್ಥಗಳಲ್ಲಿಯೂ ಕೂಡ ಎಲ್ಲೂ ಯಾವುದೇ ಬಿರುಕು ಮುರಿಯದೆ ಅಡೆ ತಡೆ ಇಲ್ಲದೆ ನಿರಂತರವಾಗಿ ಸಾಗ್ತಾ ಬಂದ ಒಂದು ಸಂಬಂಧ ಅವರದ್ದು ಮತ್ತು ನನ್ನದು, ಹಾಗೆ ಅನೇಕರದ್ದು ಈ ಭಾಗದಲ್ಲಿ ಇದೆ. ಏಕೆಂದರೆ ಅವರ ಸ್ವಭಾವ ಅಂಥದ್ದು, ತಾಳ್ತಜಿಯವರ ಸ್ವಭಾವ ಎಲ್ಲರೊಟ್ಟಿಗೆ ಹೊಂದಿಕೊಳ್ಳುವಂಥದ್ದು, ಆಮೇಲೆ ತನ್ನ ಅಭಿಪ್ರಾಯಗಳನ್ನು ಮಂಡಿಸುತ್ತಲೂ ಕೂಡ ಉಳಿದವರ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡುವಂಥದ್ದು, ಇದು ಬಹಳ ಮಹತ್ವದ ಸಂಗತಿ. ಇವತ್ತು ಅನೇಕ ಸಂದರ್ಭಗಳಲ್ಲಿ ನಾವು ಹೇಳುವುದನ್ನು ಉಳಿದವರು ಕೇಳಬೇಕು ಅಂತ ಹೇಳುವ ಒಂದು ಹಠ ಇರ್ತದೆ, ಮತ್ತೊಬ್ಬರು ಹೇಳಿದ್ದನ್ನು ನಾವು ಕೇಳಬೇಕು ಅನ್ನೋ ಸೌಜನ್ಯ ಇರುವುದಿಲ್ಲ. ಆದರೆ ಹೇಳಬೇಕಾದ್ದನ್ನು ಹೇಳಿ ಆಮೇಲೆ ಉಳಿದವರ ಅಭಿಪ್ರಾಯಗಳನ್ನು, ಇದಕ್ಕೆ ನಾನು ಯಾವಾಗಲೂ ಎರಡು ಪದ ಬಳಸುವುದುಂಟು, ನಾವು ಯಾವಾಗಲೂ ವಿರೋಧ ಮತ್ತು ಭಿನ್ನ ಈ ಎರಡು ಪದಗಳನ್ನು ನಾವು ಏನೋ ಬಳಸ್ತಾ ಇದ್ದೇವೆ. ವಿರೋಧ ಬೇರೆ, ಭಿನ್ನತೆ ಬೇರೆ. ವಿರೋಧ ಇದ್ದಾಗಲೂ ಕೂಡ ಅದರೊಂದು ಭಿನ್ನ ಅಭಿಪ್ರಾಯ ಅಂತ ಇಟ್ಟುಕೊಂಡು ಅದು ವಿರೋಧ ಆಗಬೇಕಾಗಿಲ್ಲ. ಭಿನ್ನತೆ ಇದ್ದಾಗ ಅದು ಪ್ರಜಾಪ್ರಭುತ್ವದ ಬಹಳ ಮುಖ್ಯವಾದ ಲಕ್ಷಣ. ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಕಳೆದ ಇಷ್ಟು ವರ್ಷಗಳಲ್ಲಿ ಕೂಡ ಅವರು ಕೆಲಸ ಮಾಡಿದ ಎಲ್ಲ, ಅದು ಪುತ್ತೂರು ವಿವೇಕಾನಂದ ಕಾಲೇಜ್ ಇರ್ಬೋದು, ಮಂಗಳೂರು ವಿಶ್ವವಿದ್ಯಾಲಯವರು ಸಂಶೋಧನೆ ಮಾಡುವ ದಿನಮಾನ ಇರ್ಬೋದು, ಮುಂಬೈಗೆ ಹೋದ ಸಂದರ್ಭ ಇದು, ಎಲ್ಲ ಕಡೆಯೂ ಕೂಡ ಎಲ್ಲರನ್ನು ಒಂದು ಸಂಸ್ಥೆಯ ಬೆಳವಣಿಗೆಗೆ ಒಂದು ಅರ್ಥದಲ್ಲಿ SVP ಅವರ ಒಂದು ಮಾದರಿಯನ್ನು ನಾನು ಅವರಲ್ಲಿ ಕಂಡಿದ್ದೇನೆ. ನಾನು ಎಲ್ಲರನ್ನ ಒಳಗು ಮಾಡಿಕೊಂಡು ಒಂದು ವಿಭಾಗವನ್ನು ಕಟ್ಟಬೇಕಾದರೆ ಅದಕ್ಕೆ ಎಲ್ಲರ ಸಹಕಾರ ಬೇಕು. ಅದು ವಿಭಾಗ ಒಳಗಿಂದ ಆಗುವ ಕೆಲಸ ಆದರೂ ಕೂಡ ಹೊರಗಿನ ಎಲ್ಲ ಪ್ರೇರಣೆಗಳು ವಿಭಾಗಕ್ಕೆ ಹರಿದು ಬರಬೇಕು ಅಂತ ನಂಬಿದವರು SVP ಅವರು. ಅದನ್ನೇ ಮುಂದುವರಿಸಿದವರು ತಾಳ್ತಜೆ ವಸಂತ್ ಕುಮಾರ್ ಅವರು. ಅವರು ಬಾಯಾರಿನ ಒಂದು ಮುಳಿಗದ್ದೆ ಅಂತ ನಮ್ಮ ಕಾಸರಗೋಡು ಹತ್ತಿರ ಅಲ್ಲಿ ಹುಟ್ಟಿದ್ದು 1948. ಆಮೇಲೆ ಅವರ ಸಂಚಾರ ಮಾತ್ರ ಅದು ಮುಳಿಗದ್ದೆಯಿಂದ ಮಡಿಕೇರಿ, ಮಡಿಕೇರಿಯಿಂದ ಮೈಸೂರು, ಮೈಸೂರಿಂದ ಉಪ್ಪಿನಂಗಡಿ, ಉಪ್ಪಿನಂಗಡಿಯಿಂದ ಮಂಗಳೂರು. ಸಂತ ಎಲೋಶಿಯಸ್ ಕಾಲೇಜಿನ ಹಳೆ ವಿದ್ಯಾರ್ಥಿ ಅವರು ತಾಳ್ತ ವಸಂತ್ ಕುಮಾರ್. ಬಹುಶಃ 1950 ಅವರ ಸಮಾರಂಭ ಇಲ್ಲಿ ಆಗ್ತಾ ಇರುವುದು ಕೂಡ ಒಂದು ಬಹಳ ಸಂತೋಷದ, ಈ ಕಾಲೇಜಿಗೆ ನಮಗೆಲ್ಲರಿಗೂ ಸಂಭ್ರಮದ ವಿಷಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಸಂತ ಎಲೋಶಿಯಸ್ ಕಾಲೇಜಲ್ಲಿ PUC ಮುಗಿಸಿದ್ರು, ಆಮೇಲೆ ಪುತ್ರ ವಿವೇಕಾನಂದ ಕಾಲೇಜಿಗೆ ಹೋಗಿ ಆಮೇಲೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸ್ನಾತಕೋತ್ತರ ಪದವಿಯನ್ನು ಪಡೆದರು, ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ PhD ಪದವಿಯನ್ನು ಪಡೆದರು. ಆಮೇಲೆ ಶೈಕ್ಷಣಿಕ ವಿವೇಕಾನಂದ ಕಾಲೇಜಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಿದ ಮೇಲೆ ಅವರು ಮತ್ತೆ ಮುಂಬೈ ವಿಶ್ವವಿದ್ಯಾನಿಲಯಕ್ಕೆ ಹೋದರು. ಅಲ್ಲಿ ಸಹಜವಾಗಿ ಒಂದು ವಿಶ್ವವಿದ್ಯಾನಿಲಯದ ಪ್ರವಾಚಕರದ ಲೀಡರ್ ಆಗಿ, ಪ್ರೊಫೆಸರ್ ಆಗಿ, ಮುಖ್ಯಸ್ಥರಾಗಿ ಮತ್ತು ಆ ಯೂನಿವರ್ಸಿಟಿಯ ಎಲ್ಲ ಅಂಗಸಂಸ್ಥೆಗಳ ಜವಾಬ್ದಾರಿ ತೆಗೆದುಕೊಂಡು ಒಬ್ಬ ಯಶಸ್ವಿ ಪ್ರಾಧ್ಯಾಪಕ, ಒಬ್ಬ ಯಶಸ್ವಿ ಆಡಳಿತಗಾರ ಅಂತ ಅಲ್ಲಿಯವರಿಂದ ಮತ್ತು ದೂರ ನಮ್ಮಿಂದ ಇಲ್ಲಿಂದಲೂ ಕೂಡ, ಹಾಗಾಗಿ ನಾವು ಗಡಿನಾಡು ಅಂತ ಅಥವಾ ಹೊರನಾಡು ಅಂತ ಹೇಳುವ ಪದವನ್ನು ಬಳಸುವುದಿಲ್ಲ. ತಾಳ್ತಜಿಯವರನ್ನು ಹೊರನಾಡು ಹೇಳಲಿಕ್ಕೆ ಆಗುವುದಿಲ್ಲ, ಗಡಿನಾಡಿನ ಅಂತ ಹೇಳಿದ್ರೆ ಅವು ನಮ್ಮ ನಾಡೇದು ಮುಂಬೈ. ಅವರಿದ್ದ ದಿನಗಳು ಅದು ಇವತ್ತಿಗೂ ಕೂಡ ಅದು ಕರ್ನಾಟಕದ ಒಂದು ಸಾಂಸ್ಕೃತಿಕ ಭಾಗವೇ, ಒಂದು ಶೈಕ್ಷಣಿಕ ಭಾಗವೇ ಆದ್ದರಿಂದ ಆ ಸಂಬಂಧವನ್ನು ಉಳಿಸಿಕೊಂಡು ಬಹಳ ಕಾಲ ನಮ್ಮ ಕರ್ನಾಟಕದ ಒಳಗಿನ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳ ಸಂಬಂಧವನ್ನು ಆ ಸಂಸ್ಥೆಯ ಜೊತೆಗೆ ಇರಿಸಿಕೊಂಡು ಬಂದವರು. ಆಮೇಲೆ ನಿವೃತ್ತಿ 1908 ಆಯಿತು. ಅನೇಕ, ನಾನು ಈಗಾಗಲೇ ಹೇಳಿದ ಹಾಗೆ, ಒಂದು ವಿಶ್ವವಿದ್ಯಾನಿಲಯದ ಅನೇಕ ಹೊಣೆಗಾರಿಕೆಗಳನ್ನು ಅವರು ನಿರ್ವಹಿಸಿದ್ದಾರೆ. ಉದಾಹರಣೆಗೆ PhD ಮಾರ್ಗದರ್ಶಕರಾಗಿ 15 ಮಂದಿಗೆ, ಆಮೇಲೆ ಅದು ಮುಂಬೈ ಮಾತ್ರ ಅಲ್ಲ, ಹಂಪಿ ವಿಶ್ವವಿದ್ಯಾನಿಲಯ ಅಲ್ಲಿಯೂ ಮಾರ್ಗದರ್ಶಕರಾಗಿ ಅವರು PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಆಮೇಲೆ UGC ಮಹತ್ವದ 4 ಮೇಜರ್ ಪ್ರಾಜೆಕ್ಟ್, ರಿಸರ್ಚ್ ಪ್ರಾಜೆಕ್ಟ್ಸ್ ಅನ್ನು ಮೇಜರ್ 4, ಮತ್ತು ಕಿರು ಯೋಜನಾ ಸಂಶೋಧನಾ ಯೋಜನೆ ಅದೊಂದು 3-4 ಮುಗಿಸಿದ್ದಾರೆ. ಆಮೇಲೆ ಬಹಳ ಮುಖ್ಯ ಹೇಳಬೇಕಾದದ್ದು, ನಾನು ಅವರ ಪ್ರಕಟಣೆಗಳು ಸುಮಾರು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಸುಮಾರು 40 ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಒಬ್ಬ ಸಂಶೋಧಕ ಮತ್ತು ವಿಮರ್ಶಕ ಇದೆರಡು ಪ್ರಜ್ಞೆ ಅವರಲ್ಲಿ ಉದ್ದಕ್ಕೂ ಒಂದರ ಜೊತೆಗೆ, ಅದು ಒಂದನ್ನು ಮೀರಿ ಅಂತ ಹೇಳ್ತಾ ಇಲ್ಲ ನಾನು, ವಿಮರ್ಶೆ ಅದನ್ನು ಸ್ವಲ್ಪ ಮುಂದಕ್ಕೆ ಸಂಶೋಧನೆ ಅಥವಾ ಸಂಶೋಧನೆ ಆರಂಭಿಸಿ ವಿಮರ್ಶೆಯ ನೆಲೆಗಳನ್ನು ತಮ್ಮ ಬರವಣಿಗೆಗಳಲ್ಲಿ ಮಾಡಿದವರು ತಾಳ್ತಜಿಯವರು. ಆಮೇಲೆ ಒಟ್ಟು ಅವರ ಲೆಕ್ಕ ಹಾಕಿದರೆ ಸುಮಾರು 18 ಕೃತಿಗಳನ್ನು, ಅದು ಸಂಪಾದಿತ ಕೃತಿಗಳು ಮತ್ತು ಸ್ವಂತ ಕೃತಿಗಳು ಸೇರಿದರೆ ಸುಮಾರು 18 ಕೃತಿಗಳನ್ನು ಅವರು ಪ್ರಕಟ ಮಾಡಿದ್ದಾರೆ. ಸಹಜವಾಗಿ ಈ ಭಾಗದ CDAPO ಪ್ರಶಸ್ತಿವರೆಗೆ ಬಂದಿದೆ, ಗುರೂರು ಸಾಹಿತ್ಯ ಪ್ರಶಸ್ತಿ ಬಂದಿದೆ, ಕಾಂತಾವರ ಕನ್ನಡ ಸಂಘ ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿಗಳು ಅವರನ್ನು ಅರಸಿಕೊಂಡು ಬಂದಿವೆ. ಅಥ ಇವರು ಹರಸಿ ಹೋದದ್ದಲ್ಲ, ಅವುಗಳು ಹರಸಿ ಬಂದಿವೆ ಅಂತ ಹೇಳುವುದು ಹೆಚ್ಚು ಸರಿಯಾದ ಶಬ್ದ. ಬೇರೆ ಬೇರೆ ಕೇಂದ್ರಗಳಲ್ಲಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಅಧ್ಯಯನದ ವಿಷಯಗಳು ತಗೊಂಡ್ರೆ ನಾವು ಮುಖ್ಯವಾಗಿ ವಿದೇಶಕ್ಕೆ ಜರ್ಮನ್ ದೇಶಕ್ಕೆ ಡ್ಯಾಡ್ ಫೆಲೋಶಿಪ್ ಪಡ್ಕೊಂಡವರು ಜರ್ಮನ್ ಪ್ರದೇಶ ಪ್ರವಾಸ ಮಾಡಿದ್ದಾರೆ. ಅಲ್ಲಿ ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಸಂಸ್ಕೃತಿಗೆ ಸಂಬಂಧಪಟ್ಟ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟ ವಿಶೇಷ ಉಪನ್ಯಾಸಗಳನ್ನು ಕೂಡ ನೀಡಿದ್ದಾರೆ. ಇದು ಒಂದು ಭಾಗ. ಪ್ರಕಟಣೆಗಳು, ಇದು ಮಾಹಿತಿಗೆ ನಾನು ಕೊಡ್ತಾ ಇರುವಂಥದ್ದು. ಅವರ ಮೊದಲ ಕೃತಿ ಬಹುಶಃ 1980 ಬಂದದ್ದು, ಅದು ಹರಿಹರನ ರಗಳೆಗಳು ಅಂತ. ಈ ಪಟ್ಟಿ ನಾನು ಯಾಕೆ ಕೊಡ್ತಾ ಇದ್ದೇನೆ ಅಂತ ನಾನು ಆಮೇಲೆ ಹೇಳ್ತೇನೆ. ನಾನು ಒಂದು ಹರಿಹರ ರಗಳೆಗಳು, ಆಮೇಲೆ ಸಿಂಗಾರ ಮತ್ತು ಸಾರಸ ಎನ್ನುವ ಎರಡು ವಿಮರ್ಶಾ ಸಂಕಲನಗಳು, ಮತ್ತು ಸಂಪಾದಿತ ಕೃತಿಗಳು, ಉದಾಹರಣೆಗೆ ಬೇರು ಬಿಳಲು. ಬಹಳ ಮಹತ್ವದ ಎರಡು ಗ್ರಂಥಗಳು ಅಂದರೆ, ಒಂದು ಕರ್ನಾಟಕದಲ್ಲಿ ಬೌದ್ಧ ಸಂಸ್ಕೃತಿ ಮತ್ತು ಬೌದ್ಧಾಯನ. ಇದೆರಡು ಗ್ರಂಥಗಳು, ನಾನು ಇಲ್ಲೇ ಆ ಮಾತನ್ನು ಹೇಳಿಬಿಡ್ತೇನೆ. ನಾನು ನಮ್ಮಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯದ ಬಗ್ಗೆ ಮಾತನಾಡುವಾಗ ಎಲ್ಲ ವಿದ್ಯಾರ್ಥಿಗಳು, ಅಧ್ಯಾಪಕರು ಕೂಡ ಕೊಂಡಾಡುವ ಅಥವಾ ಮೆಚ್ಚುವ, ಪರಿಶೀಲಿಸುವ, ರೆಫರ್ ಮಾಡೋದು ಗ್ರಂಥ ಅಂದರೆ ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ, ಎಂ ಎಂ ಕಲಬುರ್ಗಿ ಅವರದ್ದು. ಎಲ್ಲರಿಗೂ ಗೊತ್ತಿದೆ ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯವನ್ನು ಪ್ರಸ್ತಾವಿಸದೆ ಮುಂದೆ ಹೋಗುವ ಪ್ರಶ್ನೆ ಬರುವುದಿಲ್ಲ. ಆದರೆ ಅದಕ್ಕಿಂತ ಹಿಂದಿನ ಒಂದು ಕರ್ನಾಟಕದ ಬೌದ್ಧ ಸಂಸ್ಕೃತಿ, ಬೌದ್ಧ ಸಂಸ್ಕೃತಿ ಮತ್ತು ಸಾಹಿತ್ಯಿಕ ನೆಲೆಗಳನ್ನು ಅಧ್ಯಯನ ಮಾಡಿದವರು ತಾಳ್ತಾಜಿಯವರು. ನಾನು ಒಂದೇ ಮಾತು ಹೇಳ್ಬೋದೇನೋ, ಅದು ಯಾಕೋ ಏನೋ ಗೊತ್ತಿಲ್ಲ, ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಆ ಗ್ರಂಥ ಪಡ್ಕೊಂಡಷ್ಟು ಒಂದು ಪ್ರಚಾರವನ್ನು, ಪ್ರಾಮುಖ್ಯತೆಯನ್ನು ಅದು ಈ ಕರ್ನಾಟಕದ ಬೌದ್ಧ ಸಂಸ್ಕೃತಿ ಬುದ್ಧಾಯನ ಗ್ರಂಥ ಪ್ರಶಸ್ತಿ ಬಂದಿದೆ ಇದಕ್ಕೆ. ಆದರೆ ಬಹುಶಃ ನಮ್ಮ ಎಲ್ಲ ಅಧ್ಯಯನಗಳು ಕೂಡ ಕವಿರಾಜ ಮಾರ್ಗದಿಂದ ಈಚೆಗೆ ಆರಂಭ ಆಗುವುದರಿಂದ, ಅದರ ಹಿಂದಿನದು ನಮಗೆ ಅನೇಕ ಕೃತಿಗಳು ಅಲಭ್ಯ ಆದದ್ದರಿಂದ, ಒಂದೇ ಮಾತಲ್ಲಿ ಬಹುಶಃ ಸಾಹಿತ್ಯ ಚರಿತ್ರೆ ಪಾಠ ಮಾಡುವಾಗಲೂ ಕೂಡ ಆರಂಭ ಮಾಡೋದು ಅಲ್ಲಿಂದಲೇ. ಸಾಧಾರಣ ಕವಿರಾಜ ಮಾರ್ಗ ಪಂಪಯುಗ ಅಂತ ಹೇಳಿಕೊಂಡು ಶುರು ಮಾಡ್ತಾರೆ. ಅದರ ಹಿಂದೆ ಅಷ್ಟಾಗಿ ಗಮನ ಕೊಡದೆ ಹೋಗುವುದರಿಂದ ಆ ಕಾರಣವು ಇರಬಹುದು ಅಂತ ಕಾಣುತ್ತೆ. ಮತ್ತು ಅದು ಒಂದು ಮಾತಲ್ಲಿ ಹೇಳಿಬಿಡುವುದು, ಅದು ಆಗ ಅನೇಕ ಗದ್ಯಕೃತಿ ಗದ್ಯಕವಿಗಳ ಉಲ್ಲೇಖ ಬರ್ತದೆ, ಅದರಲ್ಲಿ ಅನೇಕ ಅಲಭ್ಯ ಅಂತ ಮಕ್ಕಳಿಗೆ ಬಹಳ ಖುಷಿ ಆಗ್ತದೆ. ಅಲಭ್ಯ ಅಂತ, ಲಭ್ಯ ನಾನು ನೋಡಿದ್ದೇನೆ ಸಾಹಿತ್ಯ ಚರಿತ್ರೆ ಪಾಠ ಮಾಡುವಾಗ, ಆ ಕಾಲದ ಅನೇಕ ಕೃತಿಗಳು ಅಲಭ್ಯ ಅಂತ ಆಗುವಾಗ ಮಕ್ಕಳು ಹೀಗೆ ಅದು ಸಿಕ್ಕದೆ ಹೋಗಲಿ ಅಂತ, ಮತ್ತೆ ಓದಬೇಕಲ್ಲ, ಇದ್ದದ್ದೇ ಜಾಸ್ತಿ ಆಗಿದೆ ಅಂತ ಇರುವುದರಿಂದ ಅದು ಒಳ್ಳೆಯದೇ, ಅಲಭ್ಯ ಅಂತ ಇರುವುದೇ ಒಳ್ಳೆಯದು ಅಂತ. ಆದರೆ ಆ ಕಾಲದ ಸಾಹಿತ್ಯವನ್ನು ನಾನು ಹೇಳಬೇಕಾದ ಒಂದು ಮಾತು, ಇಡೀ ಬೌದ್ಧ ಒಂದು ಸಾಹಿತ್ಯ ಯುಗ ಆಗಿ ಹೋಗಿದೆ ಎನ್ನುವುದು, ಅದು ಯಾವ ಕಾರಣಗಳಿಗಾಗಿ ನಾಶ ಹೊಂದಿತ್ತು ಎನ್ನುವಂಥದ್ದು, ಒಂದು ಚಾರಿತ್ರಿಕ ಸಂದರ್ಭದ ಮಾಹಿತಿಗಳನ್ನು ಒಂದು ಸಾಂಸ್ಕೃತಿಕ ಪಠ್ಯವಾಗಿ ನೋಡುವ ಇಡೀ ಕ್ರಮವೇ ನನಗಂತೂ ಬಹಳ, ನಾನು ಅನೇಕ ಬಾರಿ ಅದು ಸಾಹಿತ್ಯ ಚರಿತ್ರೆ ಪಾಠ ಮಾಡುವಾಗ ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯದ ಬಗ್ಗೆ ಗೊತ್ತಿರುವ ಮಾಹಿತಿ, ಆದರೆ ನಾವು ತಿಳ್ಕೊಳ್ಬಹುದಾದ, ಊಹಿಸಬಹುದಾದ ಇಕ್ಕಿ ಮೆಟ್ಟಿದುವು ಅಂತ ಪಂಪ ಹೇಳ್ತಾನೆ. ಇಕ್ಕಿ ಮೆಟ್ಟಿದುವು ಮುಂದಿನ ಕಂಬಗಳಂದರೆ ಯಾವುದನ್ನು ಇಕ್ಕಿ ಇಕ್ಕಿ ಮೆಟ್ಟಿದ್ದದು? ಗದ್ಯ ಪದ್ಯ ಕವಿಗಳ ದೊಡ್ಡ ಪಟ್ಟಿ ಬರ್ತದೆ ಕವಿರಾಜ ಮಾರ್ಗದಲ್ಲಿ ಅಲ್ವಾ. ಕತೆ ಪಿರಿದಾದೊಡಂ ನಿಮ್ಗೆ ಗೊತ್ತಿದೆ, ಪಂಪ ಹೇಳ್ತಾನೆ. ಅಥವಾ ಅಪೂರ್ವಮಾಗೆ ಸಲಮೇಳದ ಕತೆ ಪಿರಿದಾದೊಡಂ ಕತೆಯ ಮೈಗಿಡಲಿಯದೆ ಮುಂ ಸಮಸ್ತ ಭಾರತಮ್ಮ, ಅಪೂರ್ವಮಾಗೆ ಹೇಳಿದ ಕವೀಶ್ವರ ಇಲ್ಲ, ಅಪೂರ್ವವಾಗಿ ಹೇಳಿದವರಿಲ್ಲ, ಬೇರೆ ರೀತಿ ಹೇಳಿದವರು ಇದ್ದಿರಬೇಕಲ್ಲ. ಇಂಥ ಮಾತುಗಳನ್ನೆಲ್ಲ ತರಗತಿಯಲ್ಲಿ ಪಾಠ ಮಾಡಿದ್ದಾರೆ ಅವರು. ಅನೇಕ ದಾಖಲೆಗಳನ್ನು ಇಟ್ಟುಕೊಂಡು ಅದಕ್ಕಿಂತ ಮುಂಚಿನ ಒಂದು ಸಾಹಿತ್ಯ ಪರಂಪರೆಯನ್ನು ರೀಕನ್ಸ್ಟ್ರಕ್ಟ್ ಮಾಡುವ ಕೆಲಸವನ್ನು, ನನ್ನ ದೃಷ್ಟಿಯಲ್ಲಿ ಎರಡು ಸಂಶೋಧನಾ ಗ್ರಂಥಗಳು ಬಹಳ ಮುಖ್ಯದ್ದು. ಅದಕ್ಕಾಗಿ ಅವರ ಮನೆಗೆ ಬೌದ್ಧಾಯನ ಎನ್ನುವ ಹೆಸರು ಬಹಳ ಅನ್ವರ್ಥವಾದದ್ದೇ. ಅವರು ಬೌದ್ಧಾಯನ ಆ ಮನೆಗೂ ಹಾಗೆ ಹೆಸರನ್ನು ಇಟ್ಟಿದ್ದಾರೆ. ಹಾಗೆ ಜನಪರ ನಿಲುವು, ಸೋಪಾನ, ಮೂರು ಮಂದಿಯ ವಿಕ್ರ ಗೋಕಾಕ್, ಡಾಕ್ಟರ್ ಶಿವರಾಮ ಕಾರಂತ್ ಮತ್ತು ರಂಶಿ ಮುಗಳಿ, ಬಹುಶಃ ಇವರಿಗೆ ಬಹಳ ಒಂದು ಅರ್ಥದಲ್ಲಿ ಬಹಳ ಪ್ರಿಯರಾದ ಹಿರಿಯ, ಅನೇಕರ ಬಗ್ಗೆ ಬರೆದಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆ ಮೂವರ ಬದುಕು ಬರಹಗಳ ಬಗ್ಗೆ ಪ್ರತ್ಯೇಕ ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಮುತ್ತಿನ ಸತ್ತಿಗೆ ಬಹಳ ಬಹಳ ಮುಖ್ಯವಾದ ಒಂದು ವಿಮರ್ಶಾ ಸಂಕಲನ. ಹಾಗೆಯೇ ಅದೇ ಬೌದ್ಧಯಾನ ಮತ್ತೆ ಬಂತು, ಹಣತೆಗೆ ಹನಿ ಎಣ್ಣೆ ಇತ್ಯಾದಿ ಕೃತಿಗಳನ್ನು ಬರೆದಿದ್ದಾರೆ. ನನಗೆ ಹೇಳಬೇಕಾದ ಮಾತು, ಇದನ್ನು ನೀವು ಅವಲೋಕನ ಮಾಡಿದರೆ ಇವರ ಆಸಕ್ತಿ ನೋಡಿ, ಒಂದು ಪ್ರಾಚೀನ ಸಾಹಿತ್ಯ, ನಡುಗನ್ನಡ ಸಾಹಿತ್ಯ, ಆಧುನಿಕ ಸಾಹಿತ್ಯದ ಎಲ್ಲ ಪ್ರಕಾರಗಳು. ನಾನು ಈ ಮಾತನ್ನು ಮುಖ್ಯ ಯಾಕೆ ಹೇಳಬೇಕು ಅಂತಂದರೆ, ಇವರ ಇಡೀ ಸಂಶೋಧನೆ ವಿಮರ್ಶೆ ಹಿಂದೆ ಕೆಲಸ ಮಾಡಿರುವುದು ಒಬ್ಬ ಅಧ್ಯಾಪಕ. ನಾವಿವತ್ತು ಎಲ್ಲಿಗೆ ಬಂದು ನಿಂತಿದ್ದೇವೆ ಅಂದರೆ, ಕನ್ನಡ MA ಮಾಡಿದ ಮೇಲೆ ನಾವು ನೋಡ್ತಾ ಇದ್ದೇವೆ ಈಗ ಅನೇಕ, ಇಲ್ಲ ನಂದು ತಜ್ಞತೆ ಆಧುನಿಕ ಕಾವ್ಯ ಅಂತ ಒಂದು ಕನ್ನಡ MA ಆಗಿದೆ. ಒಬ್ಬ ಕನ್ನಡ ತರಗತಿಗಳಿಗೆ ಪಾಠ ಮಾಡುವ ಅಧ್ಯಾಪಕ ಇವತ್ತು ಅನೇಕ ಸಂದರ್ಭಗಳಲ್ಲಿ, ನಾನು ಅದನ್ನು ಒಂದು ಜನರಲೈಸ್ ಮಾಡ್ತಾ ಭಾವಿಸಬಾರದು ಯಾರು ಕೂಡ, ಎಲ್ಲ ಗೊತ್ತಿರುವ ಹಾಗೇನೆ ನಮಗೆ ಹಳಗನ್ನಡದ ಅಷ್ಟು ಪ್ರವೇಶ ಇಲ್ಲ ಅಂತ, ಪ್ರವೇಶ ಇಲ್ಲ ಅಂತ ಹೇಳುವ ಒಂದು ಮಾತು ವಿಶೇಷವಾಗಿ ಕೇಳ್ತಾ ಇದ್ದೇವೆ. ಒಂದು ಕಾಲದ SEP ಅವರಿಂದ ಹಿಡಿದು ಬಹುಶಃ ಆ ತಲೆಮಾರಿನ ಹಿರಿಯ ತಲೆಮಾರಿನ ಎಲ್ಲ ಅಧ್ಯಾಪಕರು ಕೂಡ ಕನ್ನಡ ಸಾಹಿತ್ಯ ಅಂತ ಹೇಳಿದ ಮೇಲೆ ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ತಜ್ಞತೆ ಪ್ರವೇಶ ಇರಬೇಕು, ಅದವನ ಅವನ ಧರ್ಮ ಅದು ಅಂತ. ನಮಗೆ ಕನ್ನಡ ವಿಭಾಗದಲ್ಲಿ ಕೆಲಸವನ್ನು ಹಂಚುವಾಗ ನಾವು ಕೆಲವೇ ಪ್ರಸಕ್ತಿ ಹೇಳಿದು ಉಂಟು ಸರ್, ಅಷ್ಟು ಪ್ರವೇಶ ಇಲ್ಲ, ಪ್ರವೇಶ ಪ್ರಶ್ನೆ ಅಲ್ಲ, ಅದು ಪ್ರವೇಶ ಮಾಡಿಕೊಳ್ಳಬೇಕು, ತಜ್ಞತೆ ಮಾಡಿಕೊಳ್ಳಬೇಕು ಅಂತ. ಕನ್ನಡ ವಿಭಾಗದಲ್ಲಿ ವಿವೇಕರಾಯ ಪ್ರೊಫೆಸರ್ ಇದ್ದಷ್ಟು ಕಾಲ, ಆ ನಂತರವೂ ಕೂಡ ಆ ಪರಂಪರೆ ಮುಂದುವರಿಯುತ್ತದಿಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಯಾವನೇ ಅಧ್ಯಾಪಕ ಯಾವುದೇ ಕನ್ನಡದ ವಿಷಯವನ್ನು ಕೊಟ್ಟರೂ ಕೂಡ ಅದನ್ನು ಅಧ್ಯಯನ ಮಾಡಿ ಪಾಠ ಮಾಡಬೇಕು ಅಂತ. ಬಹುಶಃ ನಾನು ಹೇಳ್ತಿರೋದು ಹೇಗೆಂದರೆ, ತಾಳ್ತಜೆಯವರಲ್ಲಿ ಆ ಗುಣ, ಒಬ್ಬ ಅಧ್ಯಾಪಕನ ಗುಣ ಬಹಳ, ಸ್ವಭಾವ ಬಹಳ ಮುಖ್ಯವಾಗಿದ್ದರಿಂದ ಕನ್ನಡದ ಪ್ರಾಚೀನ ಬೌದ್ಧ ಸಾಹಿತ್ಯದಿಂದ ಹಿಡಿದು ಆಧುನಿಕ ಕಾಲಘಟ್ಟದವರೆಗೆ ಎಲ್ಲ ಪ್ರಕಾರಗಳನ್ನು, ಆಧುನಿಕದ ನಾಟಕ, ನಾನು ಅವರ ನೇರ ಶಿಷ್ಯ, ನನಗೆ ಗೊತ್ತಿದೆ ಸಾಹಿತ್ಯ ಚರಿತ್ರೆ, ನಾನು ಕೇಳಿದ್ದೇನೆ. ಹಳಗನ್ನಡ ಕಾವ್ಯಗಳನ್ನು ಪಾಠ ಮಾಡಿದ್ದು ನಾನು, ಎಲ್ಲ ನಡುಗನ್ನಡ ಕಾಲದ ಅದು ಜನನ ಯಶೋಧ ಚರಿತ್ರೆ ಅದನ್ನು ಪಠ್ಯ ಮಾಡ್ತಾ ಇಲ್ಲ, ಎಲ್ಲ ಪಠ್ಯಗಳನ್ನು ಪಾಠ ಮಾಡಿದ್ದಾರೆ. ಆಧುನಿಕ ಕಾಲದ ನಾಟಕಗಳು ಕಾವ್ಯವರು, ಹಾಗೆ ನೋಡಿದರೆ ಬಹುಶಃ ಕಾವ್ಯ ಹೆಚ್ಚು ಪ್ರಿಯವಾದದ್ದು ಅಂತ ನಾನು ಒಂದು ಹೇಳಬಹುದು ಏನೋ ಅವರಿಗೆ. ಕಾವ್ಯದಲ್ಲಿಯೂ ಕೂಡ ಪ್ರೇಮ ಕವನಗಳು, ಪ್ರೀತಿಯ ಕವನಗಳು ಬಂದರೆ, ಪ್ರಣಯದ ಕವನಗಳು ಬಂದರೆ, ಸ್ವಲ್ಪ ಮೇಲೆ ಹೇಳ್ತೇನೆ ನಾನು, ಆಯಿತಾ. ಅದು ಸಣ್ಣ ತಮ ಇರಲಿ ಅಂತ ಪಾಠ ಮಾಡ್ತಾರೆ, ಬಹಳ ಚಂದ ಪಾಠ ಮಾಡ್ತಾರೆ. ಭಾರಿ ಹೆಗ್ಗಡೆಯ ಮಗಳು ಗೊತ್ತಲ್ಲ ಕೊನೆಗೆ ದುರಂತದಲ್ಲಿ, ಇವರು ಉದ್ದ ನೋಡಿ ಉದ್ದಲ್ವ, ಅದು ಆ ಮುಳುಗುದನ್ನೆಲ್ಲರೂ ಮಾಡಿ ತೋರಿಸ್ತಾರೆ ಸ್ಟೇಜಲ್ಲಿ ನಿಂತು, ಯಾರಾದರೂ ಬಂದು ರಕ್ಷಿಸಿ ಅಂತ ಹೇಳುವ ಭಾಗ ಅದನ್ನು ಬಹಳ ಚಂದ. ಪ್ರೀತಿ ಅಂದರೆ ಅದಕ್ಕೆ ಅನೇಕ ಮಾತುಗಳನ್ನು ಹೇಳ್ತಾರೆ, ಅದು ಜಾರ ತೊಡಗಿದರೆ ಜಾರುತ್ತಲೇ ಹೋಗುತ್ತದೆ ಅಂತ ಹೇಳಿ ಹೇಳಿ ಮತ್ತೆ ಒಬ್ಬರದ್ದು ನಮ್ಮ ಗ್ರಾಚಾರ್ಯಕ್ಕೆ ನಮ್ಮಂತ ಒಬ್ಬರದ್ದು ಹೆಸರು ಹೇಳುದು. ಏನು ಹೇಳ್ತೀವಿ ಚಿನ್ನಪ್ಪ, ನಾವೆಂಥದ್ದು ಹೇಳುದಾಗ BA ನಮ್ಮನ್ನೊಂದು ಒಳಗೆ ತೆಕ್ಕೊಂಡು ಅದರ ಒಳಗಡೆ ಕೊನೆಗೊಂದು ಮಾತು ಉಂಟು, ಅವ್ರು ಒಂದು ಮಾತು ಹೇಳ್ತಾರೆ, ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ, ಬಲ್ಲವನೇ ಬಲ್ಲ, ಇದು ಅವ್ರಿಗೆ ಗೊತ್ತುಂಟು ಎಲ್ಲ, ಅದು ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ, ನಿಮಗೆ ಏನು ಗೊತ್ತುಂಟು ಅಂತ ಒಂದು ಹೇಳಿ ಅಂದರೆ ಒಂದು ವಿಷಯದ ಒಳಗಡೆ ತೆಕ್ಕೊಂಡು. ಪಂಪನ ಕಾವ್ಯದ ಅಂಥ ಸನ್ನಿವೇಶಗಳು, ಜನನ ಅಮೃತಮತಿಯ ಪ್ರಸಂಗ ಬಹಳ ನಾನು ಅನೇಕ ದೃಷ್ಟಿ ಹೇಳಬಲ್ಲೆ. ಅಂದರೆ ಒಂದು ಕಾವ್ಯದ ಒಂದು ಸತ್ವ, ಅದರ ಶಕ್ತಿ, ಅದ ನಾವು ಹಳೆಯ ಪರಿಭಾಷೆ ರಸಗಟ್ಟಿ ಅಂತ ಹೇಳ್ತೇವೆ ನಾವು, ಆದರೆ ಅದನ್ನು ವಿದ್ಯಾರ್ಥಿಗಳಿಗೆ ತಲುಪಿಸಿ ಅತ್ಯುತ್ತಮ ಬೋಧಕ. ಅದರ ಮಟ್ಟಿಗೆ ನೀವು ಅನುಮಾನ ಪಡೋದು ಬೇಡ. ತಾಳ್ತಜೆಯವರು ಇದ್ದರೆ, ಅಮೃತರು ಇದ್ದರು, ಆಗ ಅಮೃತರು ಇದ್ದರು, ಅವರೊಂದು ಕ್ರಮ ಬೇರೆ. ಆದರೆ ಅಮೃತರ ಒಂದು ಅರ್ಥದಲ್ಲಿ ತರಗತಿಗಳನ್ನು ಕೂಡ ದೊಡ್ಡ 100-130 ವಿದ್ಯಾರ್ಥಿಗಳಾಗ ಸೆಕೆಂಡ್ ಲ್ಯಾಂಗ್ವೇಜಿಗೆಲ್ಲ, ಅದಕ್ಕೆ ಆದಷ್ಟು ಅಮೃತರನ್ನು ಕಳಿಸದೆ, ಗೊತ್ತುಂಟು ಯಾಕೆ ಕಳಿಸುವುದಿಲ್ಲ ಇವರು ಅಂತ, ಇವರ ಗುರುಗಳವರು ಇವರೇ ಹೋಗೋದು 100-130 ಮಂದಿಯ ಜನರಲ್ ಕ್ಲಾಸಿಗೆ. ಆಗ ಕನ್ನಡದ ಪಾಠವನ್ನು ಹೇಗೆ ಅಷ್ಟು ಮಂದಿಗೆ ತಲುಪಿಸಬೇಕು ಅಥವಾ ಹೇಗೆ ಪಾಠ ಮಾಡಬೇಕು ಎನ್ನುವುದು ಬಹಳ ದೊಡ್ಡ ಸವಾಲೇದು. ಅದನ್ನು ನಾನು ಒಂದೇ ಮಾತ್ರ ಹೇಳೋದು, ನನಗೆ ಗೊತ್ತಿರುವ ಹಾಗೆ ನನ್ನ ಅನೇಕ ಅಧ್ಯಾಪಕರ ಪಾಠ ನಾನು ಕೇಳಿದ್ದೇನೆ. ನಾನು ಉದ್ದಕ್ಕೂ ಕೂಡ ಅದು ಹೈಸ್ಕೂಲಿಂದ PUC ಸ್ನಾತಕೋತ್ತರ ಪದವಿಯವರೆಗೂ, ಅನಂತರವೂ ಕೂಡ ತುಂಬ ಒಳ್ಳೆಯ ಮಾತುಗಾರ. ವಿದ್ಯಾರ್ಥಿಗಳನ್ನು ಸೆರೆಹಿಡಿಯಬಲ್ಲ ಎಲ್ಲ ಶಕ್ತಿ ಸಾಮರ್ಥ್ಯ ಮಷ್ಟು ಅಂತ ಓದು, ಆಳ ಬೇಕಾದಲ್ಲಿಗೆ ಆಳ, ವಿಸ್ತಾರ ಬೇಕಾದಲ್ಲಿಗೆ ವಿಸ್ತಾರ, ಮತ್ತು ಅನೇಕ ದೃಷ್ಟಾಂತಗಳನ್ನು ಕೊಡ್ತಾ ವಿದ್ಯಾರ್ಥಿಗಳ ಮನಸ್ಸನ್ನು ಗೆದ್ದು ಪಾಠ ಮಾಡ್ತಾ ಇದ್ದವರು ಬಹುಶಃ SVP ಅವರದ್ದು ಬಹಳ ದೊಡ್ಡ ಶಕ್ತಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಅವರನ್ನು ಬಹಳ ಎಲ್ಲರೂ ಮೆಚ್ಚುತ್ತಾ ಇರುವಂಥದ್ದು, ಒಬ್ಬ ಅಧ್ಯಾಪಕ ಸಾಂಸಾರಿಕ ತಾಪತ್ರಯದಲ್ಲಿ ಅದು ತರಗತಿಯ ಹೊರಗಡೆ ಬಿಟ್ಟು ಬರಬೇಕು ಅಂತ ಪ್ರತಿ ಬಾರಿಯೂ ಪ್ರೊಫೆಸರ್ ವಿವೇಕರು ಹೇಳ್ತಾರೆ. ಅವರ ತರಗತಿಯ ವಿಶೇಷಗಳನ್ನು ಮಾಡುವಾಗಲೆಲ್ಲ ಹೇಳ್ತಾರೆ, ತಾಪತ್ರ ಇದ್ದರೆ ಕ್ಲಾಸಿನ ಹೊರಗೆ ಬಿಡಿ, ಮನೆ ತರಗತಿಯ ಒಳಗಡೆ ಬಂದರೆ ಮತ್ತೆ ಪಾಠವನ್ನೇ ಮಾಡಿ ಎನ್ನುವಂಥ ಆ ದೃಷ್ಟಿಯಿಂದ ತಾಳ್ತಜಿಯವರದ್ದು ಬಹಳ ಬಹಳ ಮುಖ್ಯವಾದ ಹೇಳಬೇಕಾದ ಒಂದು ಮಾತು. ತಾಳ್ತಜಿಯವರು ಈಗ ಏನು ಮಾಡ್ತಾ ಇದ್ದಾರೆ ಅಂತ, ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರ ಮಾತುಗಳು ಪಿತ್ರಾರ್ಜಿತವಾಗಿ ಬಂದ ತೋಟ ಪಟ್ಟಿಗಳಲ್ಲಿ ಸೊಗಸ ಅವುಗಳನ್ನು ಹೊಸದಾಗಿ ನೆಟ್ಟು ಬೆಳೆಸುತ್ತಿರುವ ಅದನ್ನು ಆ ಗಿಡ ಬಳ್ಳಿ ಸಂಕುಲಗಳಲ್ಲಿ ಬದುಕಿನ ಚಿತ್ತಾರವನ್ನು ಕಾಣ್ತಾ ಇದ್ದಾರೆ. ಈಗ ಅವರ ಆಸಕ್ತಿ ಒಂದು ಅರ್ಥದಲ್ಲಿ ಅದು ಕೃಷಿ, ಅದರ ಜೊತೆಗೆ ಸಾಹಿತ್ಯದ ಕೆಲಸವನ್ನು, ನಾನು ಮುಖ್ಯ ಹೇಳಬೇಕಾದದ್ದು ಅವರ ವಸುಧಾ ಪ್ರತಿಷ್ಠಾನದ ಕೆಲಸವನ್ನು, ಅವರ ಮಡದಿ ಮಣಿಮಾಲಿನಿಯನ್ನು ನಾನು ನೆನಪಿಸಿಕೊಳ್ಬೇಕು. ಸಂದರ್ಭದಲ್ಲಿ ತುಂಬ ಒಳ್ಳೆಯ ವಿದ್ವತ್ತು ಇದ್ದವರು, ಪುರಾಣಗಳನ್ನು ಸ್ತ್ರೀ ಸಂವೇದನೆ ಮೂಲಕ ಅಧ್ಯಯನ ಮಾಡಿದವರೆಲ್ಲ ಗೊತ್ತಿರುವಂಥದ್ದೇ. ಅವರು ಅಕಾಲವಾಗಿ ನಿಧನಗೊಂಡ ಮೇಲೆ ಒಂದು ವಸುಧಾ ಪ್ರತಿಷ್ಠಾನ ಅಂತ ಮಾಡಿ ಮಣಿಮಂಟಪ ಅಂತ ಒಂದು ವೇದಿಕೆಯನ್ನು ಕಲ್ಪಿಸಿ ಪ್ರತಿ ವರ್ಷ ಒಂದು ಹೇಮಂತ ಹಬ್ಬ ಅಂತ ಅವರು ಮಾಡ್ತಾರೆ. ಅದರಲ್ಲಿ ಎಲ್ಲ ಕೆಲವು ಸಾಹಿತಿಗಳನ್ನು ಕರೆದು ಒಂದು ದಿವಸದ ಹಬ್ಬವೇ ಅದು, ಹೇಮಂತ ಹಬ್ಬವೇ. ನಾಗಭೂಷಣ ಸ್ವಾಮಿ ಒಮ್ಮೆ ಬರಬೇಕಲ್ಲಿ, ಒಳ್ಳೆ ಪಾಯಸ ಹಬ್ಬ ಅಂತ ಹೇಳಿದರೆ ಹೇಳಬೇಕು. ಸಾಹಿತ್ಯ ಉಂಟು, ಹಬ್ಬ ಮತ್ತು ಹೋಳಿಗೆ. ಈಗ ವಿವೇಕರೇ ಮತ್ತೆ ಹೇಳ್ತಾರೆ, ಅದಕ್ಕೆ ನಾನು ಹೇಳಿಬಿಡ್ತೇನೆ ಅಂತ. ಹೋಳಿಗೆ ಪಾಯಸ ಮತ್ತು ನಡು ನಡುವೆ ಬಿಸಿ ಬಿಸಿ ಇದು ಅಂಬಡೆ, ಚಟ್ಟಂಬಡೆ, ಗೋಳಿಬಜೆ. ಅಂದರೆ ಸಾಹಿತ್ಯವನ್ನು ಸವಿಬೇಕಾದರೂ ಅಂತಹದ್ದೊಂದು ಒಂದು ವಾತಾವರಣವನ್ನು ಕಲ್ಪಿಸುವ. ನಾನೇನು ಉತ್ಪ್ರತಿ ಹೇಳಿದ್ದಲ್ಲ, ವಸುಧಾ ಪ್ರತಿಷ್ಠಾನ ನಡೆಸುವ ಹೇಮಂತ ಹಬ್ಬಕ್ಕೆ ನೀವು ಕರೆಯದೇ ಹೋಗ್ಬೋದು ಸುದ್ದಿ ಸಿಕ್ಕಿದರೆ. ಆ ಕಾರಣಕ್ಕಾಗಿ ಅಷ್ಟು ಒಳ್ಳೆಯ ಅತಿಥಿ ಸತ್ಕಾರವನ್ನು ಮಾಡುವಂಥವ್ರು ಅಥವಾ ಮನೆಯ ಗುಣ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಒಂದು ಕೊನೆಯ ಮಾತು, ವಿವೇಕರಯ್ಯವರು ನಾವು ಆಯನ ಅಂತ ಒಂದು ಅಭಿನಂದನ ಸಂಪುಟ ನಾವು ಸಂಪಾದಿಸಿ 570 ಪುಟಗಳ, ಅದನ್ನು ನೋಡಿ, 570 ಪುಟಗಳ ಒಂದು ಅಯನ ಅಂತ ಒಂದು ಪಾದೆಕಲ್ಲು ವಿಷ್ಣು ಭಟ್ ಅನೇಕರು ಸೇರಿ, ನಾನು ಅದರ ಪುಣ್ಯವಶಾತ್ ಅದರ ಪ್ರಧಾನ ಸಂಪಾದಕನಾಗಿದ್ದೆ. ಅವರ ಎಲ್ಲ ಕೃತಿಗಳ ವಿಮರ್ಶೆಯನ್ನು ಆಗ ಓದುವ ಅಥವಾ ಬರಹಗಳನ್ನು ಓದುವ ಒಂದು ಅವಕಾಶ ಬಂದಿತ್ತು. ಅದರಲ್ಲಿ ಒಂದು ಸಣ್ಣ ಮಾಹಿತಿಗಷ್ಟೇ, ಅದರಲ್ಲಿ ಅದನ್ನು ಮತ್ತೆ ಸೇರಿಸ್ತೇನೆ ನಾನು. ಒಂದು ಚಿತ್ರಾಂಕನ ಅಂತ ಒಂದು ಭಾಗ ಇದೆ, ಜೀವನ ಅಂತ ಒಂದು 50 ಪುಟಗಳ ಅವರ ಬದುಕಿನ ಹೆಜ್ಜೆ ಗುರುತು ಕೊಟ್ಟಿದ್ದಾರೆ. ಆಮೇಲೆ ಸಂದರ್ಶನ ಅಂತ ಒಂದು 47 ಪುಟಗಳ ಸಂದರ್ಶನ ಉಂಟು ಅದರಲ್ಲಿ. ಅದರಲ್ಲಿ ಒಂದು ಭಾಗ ಬಾಗಿನ ಅಯನ, ಬಾಗಿನ ಸಿಂಚ ಹೆಸರು ಅಯನ ಅಂತ ಹೆಸರು ಕೊಟ್ಟಿದ್ದೇವೆ ನಾವು. ಈ ಮುಂಬೈ ಎಲ್ಲ ಒಂದು ವಲಸೆ ಸಂಸ್ಕೃತಿಯವರವರು, ಹಾಗಾಗಿ ಸಿಂಚನ ಅಂತ ಒಂದಿದೆ, ಆಮೇಲೆ ನಮನ ಅಂತ ಒಂದಿದೆ, ಅವಲೋಕನ ಅಂತ ಇದೆ, ಬೇರೆ ಬೇರೆ ಈ ಥರದೆಲ್ಲ ಭಾಗಗಳು ಅದರಲ್ಲಿ ಇವೆ. ಅದರಲ್ಲಿ ಒಂದು ಬಾಗಿನ ಅಂತ ವಿವೇಕರಯ್ಯವರೊಂದು ಅವರ ವ್ಯಕ್ತಿ ಚಿತ್ರವನ್ನು ಕಟ್ಟಿಕೊಡ್ತಾರೆ. ಅದು ಹೇಳಿದರೆ ನನ್ನ ಭಾಷಣಲ್ಲಿಗೆ ಅದು ಸಮಗ್ರ ಆಗ್ತದೆ ಅಂತ ಭಾವಿಸಿಕೊಂಡಿದ್ದೇನೆ. ಅವ್ರು ಹೇಳ್ತಾರೆ, ತಾಳ್ತಜಿಯವರು, ಇವರ ಇದು ವಿವೇಕರಯ್ಯವರು, ಅದು ಬುದ್ಧನ ಬೆಳಕು ತಾಳ್ತಜಿಯವರ ಸಾಂಗತ್ಯ ಅಂತ. ಅದರ ಬುದ್ಧನ ಬೆಳಕು ಮತ್ತು ತಾಳ್ತಜಿಯ ಸಾಂಗತ್ಯ ಆ ಲೇಖನದಲ್ಲಿ, ನೀಳವಾದ ಕಾಯ. ಪ್ರೊಫೆಸರು ಒಂದು ಒಂದು ಪ್ರೇಯಸಿಯ ಬಗ್ಗೆಯೂ ಕೂಡ ಇಷ್ಟು ಚಂದ ಒಂದು ವರ್ಣಿಸಿರ್ಲಿಕ್ಕಿಲ್ಲ ನೋಡಿ, ಹೇಳ್ತೇನೆ ಈಗ. ನೀಳವಾದ ಕಾಯ, ಸ್ವಲ್ಪ ಎತ್ತರವಾದ ಕುತ್ತಿಗೆ, ಉದ್ದ ಅಂತ, ಸ್ವಲ್ಪ ಉದ್ದವಾದ ಕುತ್ತಿಗೆ, ಸದಾ ನಗು ಚೆಲ್ಲುವ ತಾರುಣ್ಯ ಹೊಮ್ಮುವ ಕೋಲು ಮುಖ. ವರ್ಷ 48ರಲ್ಲಿ ಹುಟ್ಟಿದ್ದವರು, ಎಷ್ಟಾಯ್ತು ನೋಡಿ ಈಗ. ಹೇಳ್ಯಾರ ಯಾರಾದರೂ, ಹೇಳ್ಯಾರ ಎಷ್ಟು ವರ್ಷ ಆಯಿತು ಅಂತ? ಕರೆಕ್ಟ್ ಹೇಳಿದ್ದಾರೆ ಪ್ರೊಫೆಸರ್ ಅವರು. ಹೊಮ್ಮುವ ಕೋಲು ಮುಖ, ಎಲ್ಲೇ ಇದ್ದರೂ ಎದ್ದು ಕಾಣುವ ಆಕರ್ಷಕ ವ್ಯಕ್ತಿತ್ವ. ಎಲ್ಲೇ ಇದ್ದರೂ ಎದ್ದು ಕೂತರು ಎದ್ದು ಕಾಣ್ತಾರೆ, ಉದ್ದ ಇದ್ದಾರೆ ನೋಡಿ ಅವರು. ಎಲ್ಲೇ ಇದ್ದರೂ ಎದ್ದು ಕಾಣುವ, ಕುಳಿತಿದ್ದರೂ ಎದ್ದು ಕಾಣುವ ಒಂದು ಆಕರ್ಷಕ ವ್ಯಕ್ತಿತ್ವ ಇದು ನೋಡಿ. ನವೋದಯದ ಮಾತಿನಲ್ಲಿ ನವೋದಯದ ಕಾವ್ಯ ಭಾಷೆಯ ಗಾಢ ಪ್ರಭಾವ. ನೀವು ಪಾಠದ ಇಡೀ ಇದಕ್ಕೊಂದು ಆ ಮಾತಿನ ವ್ಯಾಖ್ಯಾನ ಇಟ್ಟುಕೊಳ್ಬಹುದು. ನವೋದಯ ಮಾತಿನಲ್ಲಿ ನವೋದಯದ ಕಾವ್ಯ ಭಾಷೆಯ ಗಾಢ ಪ್ರಭಾವ, ಕನ್ನಡ ದಿಗ್ಗಜ ಪ್ರಾಧ್ಯಾಪಕರ ಜ್ಞಾನ ಸ್ರೋತದ ಸಿಂಚನದ ಸ್ಪರ್ಶ, ಭಾಷೆಯ ಪ್ರಯೋಗಗಳಲ್ಲಿ ಸರಸತೆ, ಅಲಂಕಾರಗಳ ಶೃಂಗಾರದ ಈ ಮಾತು ಇದೆಲ್ಲ ಅವರ ಬದುಕಿನ ಮತ್ತು ಅವರ ಬದುಕು ಮತ್ತು ಬರಹಗಳಲ್ಲಿ ಈ ಅಂಶಗಳು ಸ್ಪಷ್ಟವಾಗಿ ಅಡಕವಾಗಿವೆ. ಬಹುಶಃ ಅವರ ವ್ಯಕ್ತಿತ್ವವನ್ನು, ಬಾಹ್ಯ ವ್ಯಕ್ತಿತ್ವವನ್ನು, ಹಾಗೆಯೇ ಅವರ ವ್ಯಕ್ತಿತ್ವದ ಒಳಪದರಗಳನ್ನು ಇದಕ್ಕಿಂತ ಚಂದ ಹೇಳುವುದು ಕಷ್ಟ. ಇಂತಹ ತಾಳ್ತಜಿಯವರು ಗುರುಗಳಾಗಿ ಅನೇಕರಿಗೆ, ವಿವೇಕಾನಂದಗಳು ಹಲವು ವರ್ಷ ಮುಂಬೈಯಲ್ಲಿ ಹಲವು ವರ್ಷ, ಆಮೇಲೆಯೂ ಕೂಡ ಒಂದು ಅಧ್ಯಾಪನ ವೃತ್ತಿಯನ್ನು ಮತ್ತು ಸಂಶೋಧನೆ ಭಾಗವನ್ನಾಗಿ ಅದನ್ನು ಮಾಡಿಕೊಂಡು ಬಂದವರು. ಅವರಿಗೆ ಅವರ ಎಲ್ಲ ಶಿಷ್ಯರ ಪರವಾಗಿ, ಅವರೆಲ್ಲ ಸಹೃದಯ ಬಂಧುಗಳ ಪರವಾಗಿ ನಾನೊಂದು ಫೇಸ್ಬುಕ್ಕಲ್ಲಿ ಅವರೊಂದು ಫೋಟೋ ಹಾಕಿ ಒಂದು ಸಣ್ಣ ಬರಹ ಬರೆದೆ. ಎಲ್ಲರೂ ನನ್ನ ಬರಹವನ್ನಲ್ಲ, ಎಲ್ಲರೂ ಕೊಂಡಾಡಿದ್ದು ತಾಳ್ತಜಿಯವರನ್ನೇ. ನಾನು ಅದರಲ್ಲಿ ಏನು ಹೇಳಿದ್ದೇನೆ ಅಂತೇಳಿ ಮುಖ್ಯವಲ್ಲ, ಎಷ್ಟು ಚಂದ ಕಾಣ್ತಾರೆ ಇವರು ಅಂತ, ಎಷ್ಟು ಚಂದ ಕಾಣ್ತಾರೆ ಅಂತ. ಸುಮಾರು 200ಕ್ಕಿಂತ ಹೆಚ್ಚು ದಿನ ಬೆಳಗಾದರೆ ಅದಕ್ಕೆ ಪ್ರತಿಕ್ರಿಯೆ ಬಂತು. ಅಂಥ ಚಂದದ ಒಳ ಹೊರಗೆ ಚಂದ ಇರುವ ತಾಳ್ತಜಿಯವರನ್ನು ನಿಮಗೆ ಪರಿಚಯಿಸುವ ಒಂದು ಸಣ್ಣ ಪ್ರಯತ್ನ ನಾನು ಮಾಡಿದ್ದೇನೆ. ಅವರಿಗೆ ಇವತ್ತು ಈ ಪ್ರಶಸ್ತಿ SVC ಪ್ರಶಸ್ತಿ ಸಲ್ತಾ ಇದೆ. ತಮ್ಮೆಲ್ಲರ ಪರವಾಗಿ ಮತ್ತು ಅವರ ಇಡೀ ಶಿಷ್ಯ ವರ್ಗದ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ.
0: ಇಷ್ಟರವರೆಗೆ ಎಸ್ ವಿ ಪರಮೇಶ್ವರ ಭಟ್ ಸಂಸ್ಮರಣಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಡಾಕ್ಟರ್ ಕೆ ಚಿನ್ನಪ್ಪಗೌಡರವರ ಮಾತುಗಳನ್ನು ಕೇಳಿದೆವು. ಇದು ರೇಡಿಯೋ ಸಾರಂ 107.8 FM, ಬಣ್ಣ ಬಣ್ಣದ ಬದುಕು.
2: ಬಾಲಪ್ರತಿಭೆ ವಯಲಿನ್ ವಾದಕಿ ಹಾಗೂ ಗಾಯಕಿ ದ್ಯುತಿ ಸಾನ್ವಿ ಪ್ರಸನ್ನ, ಸುರತ್ಕಲ್ ಮಂಗಳೂರು. ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಬಾಲ ಪ್ರತಿಭೆ ವಯಲಿನ್ ವಾದಕಿ ಹಾಗೂ ಗಾಯಕಿ ದ್ಯುತಿ ಸಾನ್ವಿ ಪ್ರಸನ್ನ ಸುರತ್ಕಲ್ ಮಂಗಳೂರು. ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಶ್ರೋತೃಗಳು ಕೇಳ್ತಾ ಇರೋದು ಇದು ರೆಡಿ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ರೇಷನ್ ಕಾರ್ಡ್ ಅರ್ಜಿ ಸ್ಥಗಿತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ದೀವಿ. ಯಾಕಂದರೆ ತುಂಬ ಮಂದಿ ಜನಸೇವಾ ಕೇಂದ್ರಕ್ಕೆ ಹೋಗುವಂಥದ್ದು ಈ ರೀತಿಯೆಲ್ಲ ತುಂಬ ಕಡೆ ನಡೀತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬರ ಹತ್ರ ನಮ್ಮ ಸಹಾಯವಾಣಿ ಸಂಖ್ಯೆ ಅಂತೂ ಕೂಡ ಇದೆ, ಇದಕ್ಕೆ 1967 ಇದಕ್ಕೆ ಕರೆ ಮಾಡಿದರೆ ಬಹುಶಃ ಅವರು ನಿಮಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕೂಡ ಅವರು ತಿಳಿಸ್ತಾರೆ. ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅದರ ವಿವರ ಎಲ್ಲ ಕೇಳಿ ತಿಳ್ಕೊಂಡು ಅವರು ನಿಮಗೆ ಎಲ್ಲ ರೀತಿಯ ಮಾಹಿತಿಯನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೊಡ್ತಾರೆ. ಸೊ ಆದರೂ ಕೂಡ ಇದೀಗ ಒಂದಿಷ್ಟು ಏನು ಸಂಶಯ ಪ್ರಶ್ನೆ ಏನಾದರೂ ಅಂದಿದ್ದರೆ ಇದೀಗ ನೇರವಾಗಿ ನಾನು 1967 ಸಹಾಯವಾಣಿ ಸಂಖ್ಯೆಯಲ್ಲಿರುವಂತಹ ಒಬ್ಬರ ಜೊತೆಗೆ ನಾನು ಕನೆಕ್ಟ್ ಆಗಿದ್ದೀನಿ. ಸೊ ಅವ್ರ ಜೊತೆಗೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಕೇಳೋಣ. ಮೇಡಮ್, ಇವಾಗ ರೇಷನ್ ಕಾರ್ಡ್, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳ್ತೀರಾ ಅಂದರೆ, ಇವಾಗ ಹೊಸದಾಗಿ ತೆಗಿಲಿಕ್ಕೆ ಅವಕಾಶ ಇದೆಯಾ ಅಥವಾ ಮೆಡಿಕಲ್ ಎಮರ್ಜೆನ್ಸಿಗೆ ಮಾತ್ರ ಇವಾಗ ಅವಕಾಶ ಇರುವಂತದ್ದ?
1: ಸರ್, ಮೆಡಿಕಲ್ ಎಮರ್ಜೆನ್ಸಿ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಜನರಲ್ ಗೆ ಸರ್ಟಿಕ್ ಬಿಟ್ಟಿಲ್ಲ. ಆದ್ರೆ ಜನರಲ್ ಗೆ ಏನ್ ಬಿಟ್ಟಿದ್ದಾರೆ ಅಂದ್ರೆ, ಈಗ ಪ್ರೆಸೆಂಟ್ ಇರೋ ಕಾರ್ಡ್ ಗೆ ಅವ್ರ ಕುಟುಂಬದಲ್ಲಿರೋ ಫ್ಯಾಮಿಲಿ ಮೆಂಬರ್ ನ ಸೇರ್ಪಡೆ ಮಾಡ್ಕೋಬಹುದು. ಮತ್ತೆ ಹೆಸರನ್ನ ಈಗ ಮದ್ವೆ ಆಗಿ ಹೋಗಿರೋ ಹೆಣ್ಮಕ್ಳು ಹೆಸರನ್ನ ಡಿಲೀಟ್ ಮಾಡಿಸ್ಬೋದು. ಮತ್ತೆ ಮನೇಲಿರೋ ಫ್ಯಾಮಿಲಿಗೆ ಯಾರೋ ಮಕ್ಕಳನ್ನ ಸೇರ್ಪಡೆ ಮಾಡಿರಲ್ವಲ್ಲ, ಅಂತವ್ರು ಸೇರ್ಪಡೆ ಮಾಡ್ಕೋಬಹುದು. ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಮೆಡಿಕಲ್ ಎಮರ್ಜೆನ್ಸಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ, ಮತ್ತೆ ಇ ಶ್ರಮ್ ಕಾರ್ಡ್ ಇದ್ದವರಿಗೆ ಅವಕಾಶ ಕೊಟ್ಟಿದ್ದಾರೆ. ಜನರಲ್ಲಿಗೆ ಬಿಟ್ಟಿಲ್ಲ, ಹೊಸ ಕಾರ್ಡಿಗೆ ಅಪ್ರೂವಲ್ಗಾಗ್ಲಿ ಅಪ್ಲಿಕೇಶನ್ ಹಾಕೋದಕ್ಕಾಗ್ಲಿ ಎರಡಕ್ಕೂ ಬಿಟ್ಟಿಲ್ಲ.
0: ಓಕೆ ಓಕೆ. ಅಂದ್ರೆ ನೀವು ಹೇಳ್ತಿರುವಂತದ್ದು, ರೇಷನ್ ಕಾರ್ಡ್ಗೆ ಹೆಸರು ಸೇರ್ಪಡೆ, ಹೆಸರು ಡಿಲೀಟ್, ವಿಳಾಸ ಬದಲಾವಣೆ ಇದಕ್ಕೆ ಬೇಕಾಗಿ ಮಾತ್ರ ಒಂದು ಅವಕಾಶ ಇದೆ. ಹೊಸದಾಗಿ ಅರ್ಜಿ ಸಲ್ಲಿಸೋಕೆ ಅವಕಾಶ ಈಗ ಸದ್ಯಕ್ಕೆ ಬಂದಿಲ್ಲ ಅಂತ. ಅದರದ್ದು
1: ಜನರಲ್ಲಿ ಇಲ್ಲ,
0: ಇವಾಗ ತುಂಬಾ ಮಂದಿಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ, ಅವರಿಗೆ ರೇಷನ್ ಕಾರ್ಡ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಒಂದು ಡಾಕ್ಯುಮೆಂಟ್ಸ್, ಅದಕ್ಕೆ ಆ ಸಂದರ್ಭಕ್ಕೆ ರೇಷನ್ ಕಾರ್ಡ್ ಅವರಿಗೆ ಬೇಕಾದ್ರೆ ಏನ್ ಮಾಡುವುದು ಮೇಡಮ್?

0: ಸರ್ ಅದು ಜನರಲ್ ಬಿಡೋ ತನಕ ವೆಯ್ಟ್
1: ವೆಯ್ಟ್
0: ಮಾಡ್ಲೇಬೇಕು
1: ವೆಯ್ಟ್
0: ಸರ್,
1: ಮಾಡಲೇಬೇಕಾಗುತ್ತೆ.
0: ಈ ಶ್ರಮ್ ಕಾರ್ಡ್ ಇದ್ದವ್ರಿಗೆ ಬಿಟ್ಟಿರೋದ್ರಿಂದ ಆಲ್ಮೋಸ್ಟ್ ಗೃಹಲಕ್ಷ್ಮಿ ಯೋಜನೆಗೆ ಬೇಕಂದ್ರೆ ಜನರಲ್ ಬಿಡೋ ತನಕ ವೆಯ್ಟ್ ಮಾಡ್ಬೇಕು.
1: ಹೌದು
0: ಆಲ್ಮೋಸ್ಟ್ ಯಾವ ಫ್ಯಾಮಿಲಿನೂ ರೇಷನ್ ಕಾರ್ಡ್ ಇಲ್ದಂಗಂತೂ ಇಲ್ಲ, ಆಲ್ಮೋಸ್ಟ್
1: ಹೌದು
0: ಎಲ್ಲರ
1: ಹೌದು
0: ಹತ್ರ
1: ಹೌದು ಹೌದು
0: ಏನ್
1: ಇರುತ್ತೆ.
0: ಮಾಡ್ತಾರೆ. ಕೆಲವರು ತಂದೆ ತಾಯಿಗೂ ಬರಬೇಕು, ಮಕ್ಳಿಗೂ ಬರಬೇಕು ಅಂತ ಹೇಳಿ ಗೃಹಲಕ್ಷ್ಮಿ ದುಡ್ಡು ಇಲ್ಲ ಕಾರ್ಡಿಗೆ ಏನ್ ಸಿಗುತ್ತೋ ಅನುಮತಿಗಳು ಅದನ್ನ ಪಡ್ಕೋಬೇಕಂತೇಳಿ ತಂದೆ ತಾಯಿ ಕಾರ್ಡ್ ಅಲ್ಲಿ ಹೆಸರನ್ನ ಡಿಲೀಟ್ ಮಾಡಿ ಇವ್ರು ಹೊಸದಾಗಿ ಅಪ್ಲಿಕೇಶನ್ ಹಾಕಕ್ ಹೋಗ್ತಾರೆ. ಆತರ ಅಂತವ್ರಿಗೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ ಅಷ್ಟೇನೆ, ಆಲ್ಮೋಸ್ಟ್ ಎಲ್ಲರಿಗೂ ಕಾರ್ಡ್ಗಳಿದೆ.
1: ಕಾರ್ಡ್ಗಳಿವೆ. ಇವಾಗ ನೀವು ಇ ಶ್ರಮ್ ಕಾರ್ಡ್ ಅಂತ ಹೇಳಿದ್ರಲ್ಲ, ಅದು ಇವಾಗ ಹೇಗೆ ಗೊತ್ತಾಗುತ್ತೆ ಇಂಥವರಿಗೆ, ಅದು ಸರ್ಕಾರ ಮ್ಯಾಪಿಂಗ್ ಮಾಡಿರುವಂತ ರೀತಿಯಲ್ಲಿ ನಮ್ಮ ಹೆಸರು ಇದೆ ಅಂತ ಯಾವ ರೀತಿಯಲ್ಲಿ ಫೈಂಡ್
0: ಔಟ್? ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಲೀಸ್ಟ್ ಕೊಟ್ಟಿರ್ತಾರೆ, ಆಯಾ ತಾಲೂಕುಗಳಲ್ಲಿ ಲೀಸ್ಟ್ ಕೊಟ್ಟಿರ್ತಾರೆ. ಮತ್ತೆ ಇವರು ಗ್ರಾಮವನ್ನು ಕರ್ನಾಟಕ ಒನ್ನಲ್ಲಿ ಅಪ್ಲಿಕೇಶನ್ ಹಾಕಕ್ ಹೋದಾಗ ಈ ಶ್ರಮ್ ಕಾರ್ಡ್ ನಂಬರ್ ಕೇಳುತ್ತೆ, ಆ ನಂಬರ್ನ ಅಲ್ಲಿ ಕೊಟ್ರೆ ಅದು ತೋರಿಸುತ್ತಲ್ಲೇನೆ ಇವ್ರು ಈ ಶ್ರಮ್ ಕಾರ್ಡ್ ಅಲ್ಲಿ ಇದಾರ ಲೀಸ್ಟ್ ಅಲ್ಲಿ ಅನುಭವ ಅಪ್ಲಿಕೇಶನ್ ತಗೋಬಹುದು ಅಂತೇಳಿ, ಇಲ್ಲ ಇಲ್ಲ ಅಂತೇಳಿ ರಿಜೆಕ್ಟ್ ಆಗುತ್ತೆ ಅದು ಅಪ್ಲಿಕೇಶನ್,
1: ಓಕೆ ಓಕೆ ಓಕೆ
0: ಅಲ್ಲೇ ಗೊತ್ತಾಗುತ್ತೆ,
1: ಅಲ್ಲಿ ಗೊತ್ತಾಗುತ್ತಲ್ವಾ. ಹೌದೌದು.
0: ಹೌದು.
1: ಒಟ್ಟಾರೆಯಾಗಿ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆರಂಭ ಆಗುವ ತನಕೂ ಕೂಡ ಜನರು ವೇಟ್ ಮಾಡಬೇಕಾಗುತ್ತೆ ಅಷ್ಟೇ ಅಲ್ವಾ?
0: ಜನರಲ್ ಅವರಿಗೆ ಮಾತ್ರ.
1: ಎಸ್, ಓಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಇಷ್ಟು ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ. ಥ್ಯಾಂಕ್ ಯು.
0: ಮತ್ತೆ ಸರ್ ಏನೇ ರೇಷನ್ ಕಾರ್ಡ್ ಮಾಹಿತಿ ಇದ್ರೆ
1: ಎಸ್,
0: ಕಾಲ್ ಮಾಡಲಿ, ಮಾಹಿತಿ.
1: ಓಕೆ ಮೇಡಮ್. ಇವಾಗ ನಮ್ಮಲ್ಲಿ ತುಂಬಾ ಮಂದಿ ಕೇಳುಗರು ಕೂಡ ಈ ಏನು ವೃದ್ಧರಿರ್ತಾರೆ, ಸೊ ಅಲೆದಾಡ್ಲಿಕ್ಕೆ ಕೂಡ ತುಂಬಾ ಕಷ್ಟ ಆಗುತ್ತೆ. ಅವರು ಈ ಮನೆಯಲ್ಲೇ ಕೂತು 1967ಗೆ ಕಾಲ್ ಮಾಡಿದರೆ ಏನೆಲ್ಲ ಆ ಸಮಯಕ್ಕೆ ಕೇಳ್ತೀರಿ, ಅಂದರೆ ರೇಷನ್ ಕಾರ್ಡ್ ವಿವರ ಏನಾದರೂ ಒಂದು ಕೇಳ್ತೀರಾ, ಅವರು ಏನೆಲ್ಲ ದಾಖಲೆ ಇಟ್ಕೊಂಡಿರಬೇಕಾಗುತ್ತೆ ಕಾಲ್ ಮಾಡಿ?
0: ಒಂದಿದ್ರೆ ಸಾಕು ಸರ್, ಅವ್ರಿಗೆ ನಮ್ದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ ಸಿಕ್ಕೋದ್ರಿಂದ ರೇಷನ್ ಕಾರ್ಡ್ ನಂಬರ್ ಹೇಳಿದ್ರೆ ಸಾಕು.
1: ಅಷ್ಟೇ.
0: ಅದಕ್ಕೆ ಅವ್ರ ಕಾರ್ಡಿಗೆ ಏನ್ ಅಲರ್ಟ್ಮೆಂಟ್ ಆಗಿದೆ, ಅವ್ರ ಕಾರ್ಡ್ ಅಲ್ಲಿ ಎಷ್ಟು ಜನ ಇದ್ದಾರೆ, KYC ಬಗ್ಗೆ, ಕಾರ್ಡ್ ಯಾವ ಅಂಗಡಿಲಿ ಇದೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳಿಸ್ತೀವಿ. ಆ ರೇಷನ್ ಕಾರ್ಡ್ ಸಂಬಂಧಪಟ್ಟಿದ ಪೂರ್ತಿ ಮಾಹಿತಿ, ಮತ್ತೆ ಆ ತಾಲೂಕ್ ಫುಡ್ ಇನ್ಸ್ಪೆಕ್ಟರ್ ಬಗ್ಗೆ, ತಾಲೂಕ್ ಬಗ್ಗೆ, ಎಲ್ಲೋ ಅಪ್ಲಿಕೇಶನ್ ಹಾಕ್ಬೇಕು, ಪ್ರತಿಯೊಂದು ರೇಷನ್ ಕಾರ್ಡ್ ಬಗ್ಗೆ ಪ್ರತಿಯೊಂದು ಮಾಹಿತಿನೂ 1967 ಕಾಲ್ ಮಾಡಿದ್ರೆ ತಿಳಿಸ್ತೀವಿ.
1: ಓಕೆ. ಈ ಒಂದು ಸಹಾಯವಾಣಿ ಸಂಖ್ಯೆ ಎಲ್ಲ ನಮ್ಮ ಕೇಳುಗರು ಕೂಡ ನೋಟ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತಲ್ವಾ, 1967. ಇದಕ್ಕೆ ಕಾಲ್ ಮಾಡಿದರೆ ಅವರ ಯಾವುದೇ ರೀತಿಯ ಪ್ರಶ್ನೆ ಇದ್ದರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಉತ್ತರ ಕೊಡ್ತೀರಿ, ಅಂದರೆ ಮಾಹಿತಿಯನ್ನು ತಿಳಿಸ್ತೀರಿ ಅಲ್ವಾ? ಓಕೆ ಓಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬ ಸಂತೋಷ ಆಯಿತು ನಿಮ್ಮ ಜೊತೆಗೆ, ನಮ್ಮ ಜೊತೆಗೆ ನೀವು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ. ನಮ್ಮ ಕೇಳುಗರಿಗೂ ಕೂಡ ಈ ರೀತಿಯ ಮಾಹಿತಿ ಒಂದಿಷ್ಟು ಗೊಂದಲ ಕೂಡ ಆಯಿತು, ಅದನ್ನು ನಿವಾರಣೆ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್, ಓಕೆ. ಇದು ಇತರ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಗೆ ತುಕುರಿಯ ವಿಚಾರ ಇದೆ. ಕನ್ನಡದಲ್ಲೇ ಚಲೋನ ಐತಿ ಅಂತ ನನಗೆ ಅವರು ಜನರಲ್ ಐತಿ ಎಲ್ಲರಿಗೂ ಕೂಡ ಗೊಂತಾವನ್ನು ರೂಪದಲ್ಲಿ ಇಟ್ಟಿಕ್ರೆ ನಾನಿಪ್ಪ ಕನ್ನಡದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ತು ಮಾಹಿತಿ ಇರ್ತದೆ ಚೆನ್ನದ ಇಟ್ಟಿಕ್ರೆ ಅಂತ ಚೆನ್ನಾಗಿದೆ. ನಿಂಕೆ ಯಾವುದ್ರ ರೂಪದಲ್ಲಿ ರೇಷನ್ ಕಾರ್ಡ್ ಬಿಸಿ ಎತ್ತಲೆ ನಿಂಕು ಡೌಟ್ಸ್ ಉಂಡು, ಗೃಹಲಕ್ಷ್ಮಿ ಯೋಜನೆಗೆ ನಕ್ಕ ಅರ್ಜಿ ಇಡೋಣ, ಸೊ ಅದಕ್ಕೂ ಕೂಡ ರೇಷನ್ ಕಾರ್ಡ್ ಬೇನು, ಆ ಬಿಸಿ ಎತ್ತಲೆ ನಿಂಕು ಡೌಟ್ಸ್ ಉಂಡು. ಅಥವಾ ಇಪ್ಪ ಅವರು ಮೆಡಿಕಲ್ ಎಮರ್ಜೆನ್ಸಿಗೂ ಅವ್ರ ರೇಷನ್ ಕಾರ್ಡ್ ಬೇನು, ಮೆಡಿಕಲ್ ಎಮರ್ಜೆನ್ಸಿ ಚೆನ್ನಾಗಿ ಇಪ್ಪ ಹಾರ್ಟ್ ಪೇಷಂಟ್ ಅಥವಾ ಹಂಗೆ ರೆಫರೆನ್ಸ್ ಲೆಟರ್ ಗೌರ್ಮೆಂಟ್ ಕರ್ತಿಕರ ಅವ್ರದ್ದೇ ಅಪ್ರೂವಲ್ ಅವರು, ಸೊ ಅಪ್ಪಂ ಕೂಡ ಮೆಡಿಕಲ್ ಎಮರ್ಜೆನ್ಸಿ ಟೈಮಲ್ಲೂ ರೇಷನ್ ಕಾರ್ಡ್ ವೆರಿ ಇಂಪಾರ್ಟೆಂಟ್ ಕೂಡ ಐತಿಕ್ರೆ. ನನಗೆ ಆಯುಷ್ಮಾನ್ ಭಾರತ್ ಕಾರ್ಡ್ಗೆ ಅದಕ್ಕೂ ಕೂಡ ರೇಷನ್ ಕಾರ್ಡ್ ಬೇನೇ ಬೇನವರು. ಸೊ ಅಪ್ಪ ಅದು ಏದು ರೂಪದಲ್ಲಿ ಅದರ ಪ್ರಕ್ರಿಯೆ ಪ್ರೊಸೀಜರ್ ಹೆಂಗೆ ಹೆಂಗೆ ನಾನು ಅಪ್ಲೈ ಹಾಕೋಣ ಅದು ಎಲ್ಲದಕ್ಕೂ ಕೂಡ ಮಾಹಿತಿ 1967 1967. ನಿಮ್ಮ ಯಾವುದೇ ರೀತಿಯ ಪ್ರಶ್ನೆ ರೇಷನ್ ಕಾರ್ಡಿಗೆ ಸಂಬಂಧಪಟ್ಟ ಹಾಗೆ ಏನೋ ಒಂದು ತುರ್ತು ಅಗತ್ಯ ಇರುತ್ತೆ ವೈದ್ಯಕೀಯವಾಗಿ, ಆ ಒಂದು ಎಮರ್ಜೆನ್ಸಿಗೆ ವೈದ್ಯಕೀಯ ಎಮರ್ಜೆನ್ಸಿಗೆ ಕೂಡ ನೀವು ಏನು ರೇಷನ್ ಕಾರ್ಡಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಬೇಕಲ್ಲ, ಒಂದು ವೇಳೆ ಹಾರ್ಟ್ ಏನಾದರೂ ಸರ್ಜರಿ ಅಥವಾ ಆಪರೇಷನ್ ಅದು ಇದಕ್ಕೆಲ್ಲ ಅಂತ ನಿಮಗೆ ಆಯುಷ್ಮಾನ್ ಕಾರ್ಡ್ ಬೇಕಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ರೇಷನ್ ಕಾರ್ಡ್ ವೆರಿ ಮಸ್ಟ್ ಬೇಕು ಅಲ್ಲಿ. ಆಗ ಯಾವ ರೀತಿಯಲ್ಲಿ ಅರ್ಜಿ ಸಲ್ಲಿಸಬೇಕು, ಎಲ್ಲಿಗೂ ಹೋಗಬೇಕು, ಏನು ಮಾಡಬೇಕು, ನನಗೆ ಆಗ್ತಿಲ್ಲ ಅಂತ ಹೇಳಿಕೊಂಡು ನಿಮಗೆ ಆಗುವುದಾದರೆ ನೀವು 1967 ಇದೇ ಇವಾಗ ನಾನು ಮಾತನಾಡಿದ್ನಲ್ಲ ಇವರ ಥರನೇ ತುಂಬ ಮಂದಿ ಇರ್ತಾರೆ. 1967 ಸಹಾಯವಾಣಿ ಸಂಖ್ಯೆಯ ಕೇಂದ್ರದಲ್ಲಿ ತುಂಬ ಮಂದಿ ಕೂತಿರ್ತಾರೆ. ಸೊ ಅವ್ರ ಜೊತೆಗೆ ನೀವು ಕರೆ ಮಾಡಿದರೆ ಸಾಕು, ಅವರು ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಅದಕ್ಕೆ ಬೇಕಾಗುವಂತಹ ವ್ಯವಸ್ಥೆ ಏನಿದೆಯೋ, ಅದಕ್ಕೆ ಬೇಕಾಗುವಂತಹ ಮಾಹಿತಿ ಏನಿದೆಯೋ, ಸೊ ಅದೆಲ್ಲವನ್ನು ಕೂಡ ಅವರು ಮಾಡ್ತಾರೆ. ಸೊ ಹಾಗಾಗಿ 1967 ಈ ನಂಬರ್ ಪ್ರತಿಯೊರಾಲು ಕೂಡ ನೋಟ್ ಹಾಕಿ ಬೇಕು. ಎಂಚಂದ್ರೆ ಟೈಮ್ ಇಂಡ ನಿಂಗೆ ನೋಟ್ ಹಾಕಿ ಬೇಯಿಸಿಲ್ಲ ಅಂತ ಕಂಡ್ರೆ ಪಿನ್ನ ನಿಂಗೆ ಮರ್ನತ್ತು ಪೌಂಡು. ಸೊ ಅಪ್ಪ ಎಮರ್ಜೆನ್ಸಿ ಐತೆ ಎಂಚದಂಗೆ ಆರ್ಗಾಯ್ ಅವರು ಇಂಪಾರ್ಟೆಂಟ್ ಐತೆ ಬೇಣ ಅವರು. ಸೊ ಅಪ್ಪ ಈ 1967 ರಪ್ಪ ನಿಂಗೆ ಕಾಲ್ ಹಾಕಿದ್ ಬಿಟ್ರೆ ಆರ್ಗೆ ನಿಂಗೆ ಕಾಲ್ ಹಾಕಿರದಂಟಿ ಯಾರ ಇಪ್ಪ ಕುರಿಯಾಲಿಂದ್ರೆ ಹಾಕ್ರಾರ ಚಂದ್ರ ಕರೆಂಟ್ ಹಂಗೆ. ಇಪ್ಪ ನಿಂಕ್ ರೇಷನ್ ಕಾರ್ಡ್ಗೆ ಪುದ್ಯ ಪೇರ್ ಇಡೋಣ, ಪೇರ್ ಡಿಲೀಟ್ ಹಾಕೋನು, ಅವ್ರದ್ದು ಅಡ್ರೆಸ್ ಚೇಂಜ್ ಹಾಕೋನು, ತಿದ್ದುಪಡಿ ಹಾಕೋನು, ಮಂಗಿಲೈತೆ ಪೋಯ್ ಅಂಕೆತೆ ಪೆನ್ನ ಅವಳ್ಡು ಕೂಡ ಆ ರೇಷನ್ ಕಾರ್ಡಲ್ಲಿ ಪೇರ್ ಇಡ್ಕೊನು. ಇದು ಎಲ್ಲದಗೂ ಕೂಡ ಇದು ಅವಕಾಶ ಇಪ್ಪ ಉಂಡು, ಅವಕಾಶ ಅದು ಆಯುಂಟುಂಡು. ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಕ್ರಿಯೆ ನಡೆದುಂಟುಂಡು. ಆಯಂಗ ಪುದ್ಯ ರೇಷನ್ ಕಾರ್ಡ್ ನಿಂಕೆ ಕೆಟ್ಟುಂಡು ಕನಟ ಹೆಂಗೆ ಅದಕ್ಕೆ ಅರ್ಜಿ ಸಲ್ಲಿಸೋಗು ಅವಕಾಶ ಅಂತೂ ಇಪ್ಪ ಸದ್ಯತೆಗೆ ಇಲ್ಲ. ಸೊ ಇದ್ರ ಪ್ರತಿಯೊರಾಲು ಕೂಡ ಅರ್ಥಾಕೊಂಡು ಒರು ವೇಳೆ ತಿದ್ದುಪಡಿಗೆ ಸಂಬಂಧಪಟ್ಟದ್ದು ಎಂದ್ರಾಯಂಗೆ ನಿಂಗೆ ಸಂಶಯ ಇಂದಂಟು ಕನಟ 1967 ನಿಂಗೆ ಕಾಲ್ ಹಾಕು, ಅಥವಾ ಅಡ್ರೆಸ್ ಹೆಂಗೆ ಚೇಂಜ್ ಹಾಕೋನು, ನನಗೆ ಇವಾಗ ರೇಷನ್ ಕಾರ್ಡ್ನಲ್ಲಿ ಹೆಸರು ಚೇಂಜ್ ಮಾಡಬೇಕು, ಅಥವಾ ನನಗೆ ರೇಷನ್ ಕಾರ್ಡ್ನಲ್ಲಿ ನನಗೆ ಅಡ್ರೆಸ್ ಚೇಂಜ್ ಮಾಡಬೇಕು, ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ ನೀವು 1967 ಕಾಲ್ ಮಾಡಿ, ನಿಮ್ಮ ರೇಷನ್ ಕಾರ್ಡ್ನ ನಂಬರ್ ಇರುತ್ತಲ್ಲ ಅದೊಂದು ಹೇಳಿದರೆ ಸಾಕು, ಅವರು ನಿಮ್ಮ ರೇಷನ್ ಕಾರ್ಡನ್ನು ನೋಡ್ತಾರೆ. ಸೊ ಅದರಲ್ಲಿ ಏನು ತಪ್ಪಾಗಿದೆ, ಯಾವುದು ಆಗಿದೆ, ಎಲ್ಲವನ್ನು ಕೂಡ ಅವರು ತಿಳಿಸ್ತಾರೆ. ಒಂದು ವೇಳೆ ಅಲ್ಲಿ ಏನಾದರೊಂದು ತಿದ್ದುಪಡಿ ಮಾಡಲಿಕ್ಕೆ ನಿಮಗೆ ಬೇಕು ಅಂತ ಹೇಳಿದರೆ ಅವರು ಇಂತಿಂಥ ಜನಸೇವಾ ಕೇಂದ್ರಕ್ಕೆ ಹೋಗಿ, ಅಥವಾ ಕರ್ನಾಟಕ ಒನ್ ಅಥವಾ ನೆಮ್ಮದಿ ಕೇಂದ್ರ ಇಲ್ಲಿಗೆಲ್ಲ ಹೋಗಿ ಏನು ಅಂತ ಅಲ್ಲಿ ಏನು ಮಾಡಬೇಕು ಅಂತ ಅವರು ನಿಮಗೆ ಪೂರ್ತಿ ವಿವರವನ್ನು ತಿಳಿಸ್ತಾರೆ. ಸೊ ಅದಕ್ಕೋಸ್ಕರ ಅದಕ್ಕೆ ಚಂದ ಉಂಟುಲು 1967 ಇದ್ರೆ ನೋ ನಂಬರ್ ನಿಂಗೆ ಆಯತ್ತರ ನೋಟ್ ಹಾಕರು. ಸೊ ಇದು ನಿಂಗೆ ಚೊಮ್ಮೆ ಹೆಲ್ಪ್ ಅವರು. ಸೊ ಅದು ಮಲ್ಲ ಅಂತ ಆಯಿರ ಕುಟುಂಬ ಇಪ್ಪರ್ತಿಗು ಕೂಡ ಸಂಕಷ್ಟತ್ತಿಗೆ ಒಳಗೈರೆ ಅಂದರೆ ಚಂದ್ರ ಕನ್ನಡ ಹೆಂಗೆ ಸರ್ಕಾರ ತೋ ಮಹತ್ವದ ಯೋಜನೆ ಒಂದು ಗೃಹಲಕ್ಷ್ಮಿ, ಆ ಪ್ರಯೋಜನೆ ಪಡೆಯೋಗು ಕೂಡ ಕುಟುಂಬತ್ತೆ ಯಜಮಾನಿಗೆ ಸಾಧ್ಯ ಆಗಿಲ್ಲ. ಎಂಚಂದಂಗೆ ಪುದ್ಯ ರೇಷನ್ ಕಾರ್ಡ್ ಗಿಟ್ಟನು, ಪುದ್ಯ ರೇಷನ್ ಕಾರ್ಡ್ ಗಿಟ್ಟನು ಕನ್ನಡ ಅದಕ್ಕೆ ಪ್ರಕ್ರಿಯೆ ನಡ್ಕೊಂಡು ಆ ಪ್ರಕ್ರಿಯೆ ಇದುವರೆಗೂ ಕೂಡ ನಡೆದು ಹೊಂಟಿಲ್ಲ. ಸೊ ಇಪ್ಪಂದ್ರೆ ಇರು ಚಂದ್ರ ಟೈ ಗೃಹಲಕ್ಷ್ಮಿ ಯೋಜನೆ ಪೈಸಂ ಕೂಡ ಇಪ್ಪ ಕುರಿಯಾಲ್ಗೆಲ್ಲ ನಿನ್ರಿ ಎಂಚನೆ ಗೌರ್ಮೆಂಟ್ ಸರ್ಕ್ಯುಲೇಟ್ ಬಂತಿಲ್ಲ, ಅದು ಬಂದಿಟ್ಟು ಕನ್ನಡ ಪಾಡಮೇ ಎಲ್ಲರಿಗೆ ಅಂದರೆ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಆಗೋ ಕೂಡ ಕೆಟ್ಟರು. ಅದಕ್ಕೊಂಡಿತು ಗ್ರಾಮೀಣ ಭಾಗತ್ತೋ ಪೆನ್ನಿಂಗ ನಿಕಟಪೂರ್ವ ಜನಪ್ರತಿನಿಧಿ ಮಾರ್ ರಾಜಕೀಯ ನಾಯಕರೊಟ್ಟಿಗೆ ಸಮಸ್ಯೆ ಒಟ್ಟಿಗೆ ಚಂದಟ ಕನಟ ಇದು ರಾಜ್ಯ ಮಟ್ಟದ ಸಮಸ್ಯೆ ಐತಿಕ್ರು, ನಂಗೆ ಇದ್ರೆ ಬಿಸಿಯದಲ್ಲ ಅಸಹಾಯಕರ ಐಟಿಕ್ರು ಚಲ್ರಂಗೆ ತೋರ್ಮೆ ಪಲಕ ಬಂಡು. ಆ್ಯಕ್ಚುಲಿ ನೋಕೋಬೋಯಿಂಟು ಕನಟ ಎತ್ತರಮ ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಲಂಕೆತ ಜನಪ್ರತಿನಿಧಿ ಮಾರುಗು ಪೋಲುಂ ರೇಷನ್ ಕಾರ್ಡ್ ಎಂದರು. ಸೊ ಅದ್ರಲ್ಲಿ ತಿದ್ದುಪಡಿ ಹೆಂಗೆ ಹಾಕರು, ಅದ್ರಲ್ಲಿ ಆಧಾರ್ ಕಾರ್ಡ್ ಸಮಸ್ಯೆ ಅಂದರು, SIR ಇನ್ಫಾರ್ಮೇಷನ್ ಪೋಲುಂ ಗೊಂದಿಕ್ಕಲ್ಲ ಕೊರಿಯ ಜನಪ್ರತಿನಿಧಿ ಮಾರ್ಗ. ನಾನು ಅದಕ್ಕೆ ಚಂದೋಲ್ಲ ಗ್ರಾಮ ಪಂಚಾಯತ್ರಿ ಏದೋರ್ ಜನಪ್ರತಿನಿಧಿ ಮಾರು ಪ್ರತಿಯೊರು ಬಿಸಿಯತ್ಲು ಕೂಡ ಹಂಗೆ ಮಾಹಿತಿರ ಕಣಜೈತಿಕ್ಕೊಂಡು ಹಂಗೆ ಎಲ್ಲ ಇನ್ಫಾರ್ಮೇಷನ್ ಎರ್ತತೆ ಬೆಚ್ಚಿತ ಹಂಗೆ ಅದರ ಬಗ್ಗೆ ಚುಲ್ರಂ ಪೋಲ್ತವ್ರ ಕೆಪಾಸಿಟಿ ಅಂಕಬೇನೆ ಎಂಚಂದಂಗೆ ಆಲ್ಮಾರ್ ನಿಂಕು ಓಟಿಡ್ರು ಎಂದ್ರೆ ತೆಗಿಬೇನೈತೆ ಏದಕ್ಕೆ ಬೇನೈತೆ ನಿಂಗೆ ನಂಗೆ ಹೆಲ್ಪ್ ಹಾಕುವಾರಂಟು ಚಲ್ರಂಗೆ ತೋರು ಬಿಸಿಯತ್ಲ ನಾಲೆಲ್ಲ ನಾಲ್ಕರಿ ನಂಗೆ ಏದಾವ್ರ ಸಮಸ್ಯೆಗೆ ಸಂಕಷ್ಟತ್ಗೆ ಬೂನಪ್ಪ ನಿಂಗಮೇ ಬಂತೆ ಹೆಲ್ಪ್ ಹಾಕರು ಕೊರಿಯಾಲುಲ್ಲಾರ ನಲ್ಲ ಹೆಲ್ಪ್ ಹಾಕ್ರಾರೆ ಜನಪ್ರತಿನಿಧಿ ಮಾರು ಹೆಲ್ಪ್ ಹಾಕೋಗು ಉಂಟಲ್ಲ ಹಂಗೆ ಎಂಚಂದಂಗೆ ಆಲ್ಮಾರ ಸೇವೆ ಹಾಕು ಎಂಚಂದಂಗೆ ನಂಗೆ ಓಟು ಕೊಡ್ತಾರೆ ಅಪಂಟ ಹೆಂಗೆ ನಿಂಗೆ ಎಲ್ಲ ರೂಪದಲ್ಲಿ ಅವಡ ರೋಡ್ ಅದುಮ್ ಇದುಮ್ ಎಲ್ಲ ವ್ಯವಸ್ಥೆಗೆ ನಿಂಗೆ ಹಾಕ್ರಾರ ಅದಕ್ಕೆ ನಂಗೆ ಒತ್ತೊಂಡ್ರ ಆಯಂಗುಮ್ ಇನ್ಫಾರ್ಮೇಷನ್ ಅದು ವೆರಿ ಇಂಪಾರ್ಟೆಂಟ್ ಚೊಮ್ಮೆಲು ಓಡ ಸಂಕಷ್ಟತೆಗೊಳಗ ಅವರು ಚಂದ್ರ ಕನಟ ಆಲ್ಮಾರ್ಗ್ ಮಾಹಿತಿ ಗೊಂತಿಕ್ಕಲ್ಲ ಆಲ್ಮಾರ್ಗ್ ಮಾಹಿತಿರ ಕೊರತೆಕ್ರೆ ಅಪ್ಪ ಮಾಹಿತಿರ ಕೊರತೆಯಿಂದಪ್ಪ ಆಲ್ಮಾರ್ ಓಡೈಪೊಂಡು ಫಸ್ಟ್ಗೆ ನಿಂಗಲೇ ನಿಂಗಲೇ ವಾರ್ಡ್ಲು ಲಂಗೇತ ಪಂಚಾಯತ್ ಮೆಂಬರ್ ಮಾರ ನಿಂಗಲೇ ನಂಬಿಕಸ್ತ ಆಲ್ಮಾರ ಇಟ್ಟಿಕ್ರೆ ಅದು ಅದುಕೊಂಡತ್ತು ಅದುಕೊಂಡತ್ತು ನಿಂಗಲೇ ಮುಟ್ಟ ಬಂತು ಇನ್ಫಾರ್ಮೇಷನ್ ಕೇಕ್ರಾರು ಸರ್ ರೇಷನ್ ಕಾರ್ಡ್ಲಿ ಹೆಂಗೆ ನನ್ನ ಪೇರ್ ಚೇಂಜ್ ಹಾಕಟ್ಟು ನಕ್ಕೆ ಹಿಂಗಂತ ಹಿಂಗಂತ ಪ್ರಾಬ್ಲಮ್ ಆಯ್ರು ನನ್ನ ಡುಮ್ಮರ ಪೇರು ಹೆಂಗೆ ಉಂಟು ಇದ್ರ ರೂಪದಲ್ಲಿ ಇದು ಇಪ್ಪ ಎಡ್ಕೊಂಡು ಎಂದ್ರೆ ಹಾಕೊಂಡು ಅದು ನಿಂಗೆ ಮ್ಯಾಂಗ್ಳೂರು ಅನ್ನು ಪೋರು ಅಥವಾ ಜನಸೇವಾ ಕೇಂದ್ರತಿಗೆ ಪೋರು ಅಥವಾ ಹೆಂಗಂತಿಗಂತ ಇದಕ್ಕೆ ಸೆಂಟರ್ ಪೋರು ಅವಡ ನಿಂಗೆ ಸರಿಯಾಗಿ ತಂಡ ಆಮೇಲೆ ಅವಡಿಗೆ ಕರ್ತಾರಲ್ಲ ನಿಂಗೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲವೂ ಕೂಡ ಎರ್ತಿಟ್ಕೊನು ಅದು ಎಂದ್ರೆ ಹಾಕೊಂಡು ಏದು ಹಾಕೊಂಡು ನಿಂಗೆ ಅದರ ಅರ್ಜಿ ತಿಕ್ಕೊನು ನಿಂಗೆ ಅರ್ಜಿ ತಿಂದಪ್ಪ ಮಾತ್ರ ನಿಂಗೆ ಅದರ ಬಗ್ಗೆ ಮಾಹಿತಿ ಕೊಡಕ್ಕೆ ಇಂದಲೇ ಹಂಗೆ ಬಿರ್ದಿಗಿಲ್ಲ ಅಂತ ಅಲೆಯಿರಾರು ಅವ್ರ ಭಾಗತ್ತೆ ಪಿನೋರ್ ಭಾಗತ್ತು ಪಿನೋರ್ ಭಾಗತ್ತೆ ಪಿನೋರ್ ಭಾಗತ್ತೆ ಹಿಂಗನೇ ಅಲ್ಲಿಂಟು ಪೋಂಟಾರ ಅಂಕೆ ಆದರೆ ಸರಿ ಇತ್ತಿಗೆಟ್ಟು ಕಿಟ್ಟಿಲ್ಲ ಊಡಮ್ ಅದೇ ಪೋಲೆ ಮಾಯಿ ಉಂಟಲ್ಲ ಇಪ್ಪ ರೇಷನ್ ಕಾರ್ಡ್ಲಿ ಅಂದರೆ ಪುದ್ಯ ರೇಷನ್ ಕಾರ್ಡ್ಲಿ ಅರ್ಜಿ ಡೋಗು ಅವಕಾಶ ಕೊರ್ತೊಂಟಿಲ್ಲ ಇಪ್ಪ ಕೊರ್ತುಟ್ಲೆ ಆ ಪ್ರಕ್ರಿಯೆಯೇ ಸ್ಟಾರ್ಟ್ ಆಯ್ತಿಲ್ಲ ಗೃಹಲಕ್ಷ್ಮಿ ಯೋಜನೆ ಕಿಟ್ರಂಡ್ ಕನ್ನಡ ಪುದ್ದೆ ರೇಷನ್ ಕಾರ್ಡ್ ಬರೋಣ ಅದಕ್ಕೊಂಡು ಅವ್ರ ತೊಲು ವೆಯ್ಟ್ ಹಾಕೋಣ ಅವರು ಆಯಂಗ ಮೆಡಿಕಲ್ ಎಮರ್ಜೆನ್ಸಿಗೆ ರೇಷನ್ ಕಾರ್ಡು ಕೊರ್ತೊಂಡುಲ್ಲಾರೆ ಅರ್ಜೆಂಟ್ ನೀಡುವೇನು ಅದು ಡಾಕ್ಟರ್ಡೆ ಸರ್ಟಿಫಿಕೇಟ್ ಅದು ಇದ್ದಂಟಲ್ಲ ಬೆಚ್ಚಿತ್ತು ನೀವು ಕೊರ್ತಂಟ ಹೆಂಗೆ ಮಾತ್ರ ಮೆಡಿಕಲ್ ಎಮರ್ಜೆನ್ಸಿಗೆ ರೇಷನ್ ಕಾರ್ಡ್ ಕೊರ್ತೊಂಡುಲ್ಲಾರೆ ಪಿನ ಈ ಶ್ರಮ್ ಆರೆಲ್ಲ ಹಾಕಿರಾರ ಆದರೆ ಸರ್ಕಾರ ಕೊರಿಯಾಲ್ಡೆ ಮ್ಯಾಪಿಂಗ್ ಹಾಕಿದ್ದು ಕೊರಿಯಾಲ್ಡೆ ಪೇರೆಲ್ಲ ತೆರೆಂಜಿರ್ತಾರೆ ಸೊ ಅಪ್ಪ ಈ ಶ್ರಮ್ ಅದಕ್ಕೆ ಸಂಬಂಧಪಟ್ಟಂಕಿತ್ತ ಎಂದ್ರೆ ಇವರು ಯೋಜನೆರೇ ಬೇಡುಂಡು ಕನ್ನಡ ಅದಕ್ಕೂ ಕೂಡ ರೇಷನ್ ಕಾರ್ಡ್ ಪ್ರಕ್ರಿಯೆ ಉಂಡು ಸೊ ಅದು ಬೇಗ ಇಮಿಡಿಯೇಟ್ ನಿಂಕಿ ರೇಷನ್ ಕಾರ್ಡು ಕೂಡ ಅವಡಕ್ಕಿಟ್ರು ಬಟ್ ಹಿಂಗೆ ಗೃಹಲಕ್ಷ್ಮಿ ಯೋಜನೆ ಅದು ಇದು ಗಂಟೆಲ್ಲ ಸಾಧಾರಣ ಹೊರತಲ್ಲಿ ವೆಯ್ಟ್ ಹಾಕ್ರಂಕಿತ್ತು ಸಾಧ್ಯತೆ ಕೂಡ ಉಂಡು ಸೊ ಅದಕ್ಕೊಂಡು ಚಂದ ಉಂಟಲ್ಲ ಸೊ ಇದರ ಬಗ್ಗೆ ಮಾಹಿತಿರ ಕೊರತೆರೆ ಕೊಂಡತ್ತು ಆಲ್ಮಾರು ಜನಸೇವಾ ಕೇಂದ್ರತಗೆ ಪೋಂಡು ಅವಡ ಕೇಕ್ರು ಮಾಹಿತಿ ಅರ್ಥಮುಂಡು ಸೊ ಇದು ಬಿಟ್ಟು ಬಿಡೋರು ನಿಂಕ ಜನಪ್ರತಿನಿಧಿ ಮಾರಾಟ ಕೇಕೋಗು ಸಾಧ್ಯ ಇಲ್ಲ 1967 ಈ ನಂಬರ್ ನೋಟ್ ಹಾಕಿದ್ದು ಬೆಕ್ಕರು 1967 ನಂಬರ್ ನೋಟ್ ಹಾಕಿ ಬೆಚ್ಚಿತ್ತು ನಿಂಗಲ ಮೊಬೈಲ್ ಬೆಕ್ಕರು ನಿಂಕ ಎಲ್ಲ ರೀತಿಲುಳ್ಳ ಅಂಕಿತ ಇನ್ಫಾರ್ಮೇಷನ್ ಮಾಹಿತಿ ಎಲ್ಲವೂ ಕೂಡ ನಿಂಕ ತಂಡಾರು ಸೊ ನಿಂಗ ಆರಾರ್ಟ ಕೈಕಾಲು ಬೇಗಿತ್ತು ಪಿಡ್ಚಿತ್ತು ನಿಂಕೆ ಕೇಕೋನು ಉಂಟೆಂದಿಲ್ಲ ಅವತ್ತಲೇ ದೆಚ್ಚಿತ್ತು ಆರಾಮ್ಸೆ ನಿಂಕೆ ಕೇಕ 1967 ನಿಂಗ ಕಾಲ್ ಹಾಕಿದ್ದು ಇಪ್ಪ ನಾನು ಹಿಂಗೆ ಗೌರ್ಮೆಂಟ್ಗೆ ಟಚ್ ಆಗಿತ್ತು ಅವ್ರದ್ದೆ ಗೌರ್ಮೆಂಟ್ ಥ್ರೂ ಲೈಟ್ ಇಕ್ಕರೆ ನಾನು ನಿಂಕಿಪ್ಪ ಮಾಹಿತಿ ತಂದು ಅದೇ 1967 ಹಂಗೆ ಗೌರ್ಮೆಂಟ್ರೇ ಅವಡ ವರ್ಕ್ ಹಾಕ್ರಂಕಿತ್ತು ಆಲ್ಮಾರ್ ಇಟ್ಟಿಕ್ರ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟದ್ದು ಸೊ ಅದಕ್ಕೊಂಡಿತು ಅವರು ಮಾಹಿತಿ ಪ್ರತಿಯೊರಾಲು ಕೂಡ ಎಡುಕರು ಪಿನ್ನ ಅದ್ರ ಬಿಸಿಯತ್ಲು ಆಯತ್ತರ ಗೊಂದಲತ್ತಗೂ ಒಳಗಾವಂಡ ಅದೈತಿ ಇದೈತಿ ಹೆಂಗನೇ ಐತಿ ಈ ರೂಪದಲ್ಲಿ ಐತಂಡು ಗೊಂದಲತ್ತಗೂ ಒಳಗಾವಂಡ ಅಂಜಾಲು ನಿಂಗಲೊಟ್ಟಿಗೆ ಉಳ್ಳಾರಂಟು ಕನ್ನಡ ಅಂಜಾಲು ಬೇರೆ ಬೇರೆ ರೂಪದಲ್ಲ ಮಾಹಿತಿ ನಿಂಕ ತಂತು ಗೊಂದಲ ವ್ಯಕ್ತಪಡಿಸ್ರ ಅಪ್ಪ ನಿಂಕ ಕನ್ಫ್ಯೂಸ್ ಆವರು ನಿಂಗ ಏದ್ರ ಹಾಕ್ರಿ ಆರ ಪಲಕ್ ಎಡಕ್ರಿ ಎಂದ್ರೆ ಹಾಕ್ರಿ ಏದ್ ಹಾಕ್ರಿ ಅಂಟೆ ಈ ರೂಪತ್ಲೇ ಪೋಂಡಾರು ನಿಂಗ ಎಂದ್ರೆ ಹಾಕ್ರಾರು ಹಾ ಎಂದು ಬ್ಯಾಂಡಬಾವ ನಾನು ಮುಂಡೆ ದೆಚ್ಚಿಂತು ನಿಂಗ ಎಂದು ಮಾಕಂಟು ಅವತ್ತಲೇ ಮುಂಡೆ ದೆಕ್ಕರಾರು ಈ ಪರಿಸ್ಥಿತಿ ಏಡಿಕ್ರಿ ಇಪ್ಪ ಸಾಧಾರಣ ನಂಕು ನೋಕೋಗು ಸಾಧ್ಯ ಅವರು ಹೊರ್ತ ಹಂಗಿನ ಚಂದಂಟಾಯ್ ಪಿನೊರ್ತ ಹಿಂಗಿನ ಚಲ್ರ ಪಿನೊರ್ತ ಈ ರೂಪದಲ್ಲಿ ಚಂದಂಟಾಯ್ ಪಿನೊರ್ತ ಆ ರೂಪದಲ್ಲಿ ಚಲ್ರ ಆರ ಪಲಕ ಎಡಕ್ರಿ ಓಂಡ ಪಲಕ ನಂಬಿತ್ತ ಅವಡೆ ಪೋಣ ಅಥವ ಅವಂಡ ಪಲ್ಕ ನಂಬಿತ್ತು ಈ ಭಾಗತ್ತು ಪೋಣ ಎಂದ್ರೆ ಹಾಕ್ರೆ ಬ್ಯಾಂಡ ಇದು ಏದು ಕೂಡ ಬ್ಯಾಂಡ ನಾನು ಮೂಲೆಯಲ್ಲಿ ಬೆಚ್ಚಿ ಬಿಡ್ರಪ್ಪ ನಕ್ಕಿದ್ರೆ ಟೆನ್ಷನೇ ಬ್ಯಾಂಡ ಚಂತ ಇಟ್ಟಿಕ್ರಿ ಚೊಮ್ಮೆಲ್ಲ ಮೂಲೆ ಗುಂಪು ಐತಿ ಈ ರೂಪದಲ್ಲುಳ್ಳು ನಿಂಗೆ ಮೂಲೆಯಲ್ಲಿ ಬೆಚ್ಚಂಡ ಕನ ಟೈ ಪ್ರಾಬ್ಲಮ್ ಅಂಕಲ್ಲ ನಿಂಕೆ ಅಪ್ಪನ ಟಾಯಂಗೆ ನಿಂಕ ಸೂಕ್ತಮಾಯ ಮಾಹಿತಿ ಬೇನು ಟಾಯಂಗೆ ನಿಂಗ ಹಾಕೋನು ಎಂದ್ರೆ ಚಂದ ಟಾಯಂಗೆ ಅದಗೆ ಸಂಬಂಧಪಟ್ಟಂಕಿತ್ತು ಕೊರಿಯ ಮಾಹಿತಿ ನಿಂಕ ಬೇನು ಕನಟ ಇಮಿಡಿಯೇಟ್ ನಿಂಗೆ ನಂಬರ್ಲು ಸೇವ್ ಹಾಕಿದ್ಬೇಕು ಕೊರಿಯ ನಂಬರ್ಸ್ ಅದು ನಿಂಕ ಚೊಮ್ಮೆ ಹೆಲ್ಪ್ ಆವರು ಸೊ ಇದೇ ಟಿಕ್ರೆ ನಾನು ಚಂದುಂಟು ಎನಿವೇ ಈ ಎಲ್ಲ ಬಿಸಿಯದಗೂ ಕೂಡ ನಿಂಕ ಕೊರಿಯ ಬಿಸಿಯದಲ್ಲಿ ಗೊಂದಲ ಎಂದ್ರಿಂತ ಸೊ ಆದರೆ ನಿವಾರಣೆ ಐತಿಕ್ರೆಂಟು ಕೂಡ ಬೇರಿಕ್ರೆ ಹೆಂಚದ ನಿಂಗೆಲ್ಲ ಪ್ರಶ್ನೆಗೆ ಪರಿಹಾರ ಕಿಟ್ಟಿ ತಿಕ್ಕೊಂಡು ಕೂಡ ಬೇರಿಕ್ರೆ ಇದು ಈ ಥರ ಚೆರಿಯೋರು ಇನ್ಫಾರ್ಮೇಷನ್ ಐತಿಕ್ರೆ ಸೊ ಏನಿಮ್ ಕೂಡ ಬೇರೆ ಬೇರೆ ಇನ್ಫಾರ್ಮೇಷನ್ ನನ್ನ ತಂಡ ಸೊ ಆ ಥರದಲ್ಲಿ ಕೇಟೊಂಡಿಕ್ರು ಇದು ರೇಡಿ ಸಾರಂಗ್ 07.8 FM ಇದು ರಂಗ್ರಂಗ್ರು ಜೀವನ

0: യശോത്രങ്ങളെ കേട്ടുകൊണ്ടുള്ള ഇതിരേഡി സാറും ഗുൺസീറോ 7.8 FM ഇത് രംഗ് രംഗ് ഒരു ജീവന സോ അതേപോലെ കുറേ ബിസിയെ തൊട്ടിക്ക് നാനിങ്ങളുടെ മുൻഡിയുണ്ടിരുന്ന പോലെ പിന്നൊരു വിചാര നാനിങ്ങളുടെ ചൊല്ലണം അവർ എഞ്ചെന്നുണ്ട് കണ്ടെങ്കിൽ കർണാടക NRI ഫോറം ജിദ്ദ സോ ഇങ്ങ് പ്രസൻറ്റ് ആക്കിയിട്ടുണ്ടെങ്കിൽ ഇതൊരു കാര്യക്രമം നാലക്കലിന് അടുക്കോ പോയിട്ടുണ്ട് ഫ്രീ ആർട്ടിഫിഷ്യൽ ലിംബ് ഫിറ്റ്മെൻറ്റ് ക്യാമ്പ് ഉണ്ട് ചെന്ത് ഈ ഒരു ക്യാമ്പ് ആയിട്ടിക്കര് നാലക്കലിന് അടുക്കോ പോയിട്ടുണ്ട് ഇത് എപ്പം നടക്കരു സോ അതേപോലെ ഈ ഒരു ക്യാമ്പ് എന്തോ സോ ഇതര ഉദ്ദേശം എന്തോ സോ ഇത് എല്ലാത്തക്കും സംബന്ധപ്പെട്ടത് ഇതിപ്പോൾ ഞങ്ങളൊട്ടിക്ക് മുണ്ടു റഷീദ് വിട്ട ഇയല് ഞങ്ങളൊട്ടിക്ക് നേരെ സമ്പർക്കത്തിലുണ്ട് സോ അയാളൊട്ടിക്ക് കേക്ക സർ അസ്സലാമു അലൈക്കും സർ സർ ഇത് ഇപ്പൊ നാലക്കലി എത്ര ഡേറ്റ് കയറ്റിക്കിരി ഈ ഒരു ക്യാമ്പ് നടന്നിട്ടുള്ളു
1: ഇത് ആഗസ്റ്റ് 8th and 9th ചെന്നൈ പിന്നെ നാരാസരണ്ട് മാംഗ്ലൂർ റോഷ്നി നിലയ സ്കൂൾ ഓഫ് സോഷ്യൽ വർക്ക് അവിടെ നടക്കുന്നത് സുബേക്ക് 8:30 അസർക്ക് 5 നടക്കുന്ന ക്യാമ്പ്
0: ഓക്കെ ഈ ക്യാമ്പ് ഉദ്ദേശം എന്തര സർ ഇത് എന്തിരത്ത് ബേനത്തി ഒരു ക്യാമ്പ് ഇതാക്കിയോണ്ടുള്ള ആയോജനാക്കിയോണ്ടുള്ള
1: ആക്ച്വലി സുമാറ് സമാജത്തിൽ നോക്കുറ കൈക്കാൾ ഇല്ലാത്ത ഒന്ന് ആക്സിഡന്റില് പിന്നെ ഈ ഉഷാറില്ലാണ്ട് ഗാംഗ്രീനായിട്ട് കൈക്കാൽ കട്ടായങ്ങ പിന്നെ ബൈ ബർത്ത് കൈക്കാൽ ഇല്ലാത്തങ്ങ ലൈക്കിടാറ് അങ്ങനെയെല്ലാം ഒരു ലിംബ് കൊടുക്കുന്ന ഒരു കൃത്യ കൈക്കാൽ കൊടുക്കുന്നത് ഒരു പ്രോഗ്രാം ഉണ്ട് ഈ പ്രോഗ്രാമിൽ എന്തെങ്കിലും സുമാറ് പൊട്ട നോക്കിയത് കൊറേ ആള് ഞങ്ങള് എൻക്വയറി ആക്കിക്കിടാറ് ഞങ്ങൾക്ക് കൈക്കാൽ തരണം എന്താ ഫൈനാൻഷ്യലായിട്ട് അങ്ങനെ ആക്കട പോലത്തെ ഒരു വ്യവസ്ഥയില്ല ഫോർ എക്സാമ്പിൾ ഒരു കാല് ചെന്നെങ്കിൽ ഒരു ജയ്പൂർ ലിംബ് കൊടുക്കുറോ ഈ ജയ്പൂർ ലൈറ്റ് വെയിറ്റ് ലിംബ് ഒരു കാല് ഒരു 30 rupees 40 rupees എല്ലാം കാസാവുക അത്ര കൊടുക്കുന്ന പോലത്തെ ഒരു കപ്പാസിറ്റി അങ്ങനെ ഇല്ല അങ്ങനത്തെ ഒരു ഒരു പിന്നൊരു ഒരു ലൈഫ് കൊടുത്ത പോലെ തന്നെ ഈ കൈക്കാൽ ആ ക്യാമ്പ് പോയിട്ട് അവിടെ അങ്ങക്ക് കാളെല്ലാം ഇത് മെജർമെന്റ് എടുത്തിട്ട് കാളെല്ലാം കൃത്യ ഫിക്സ് ആക്കിട്ട് അങ്ങനെ നടന്നുകൊണ്ട് പോകുമ്പോഴത്തേക്ക് അങ്ങനെ കണ്ണിൽ കണ്ട ഒരു ആനന്ദ ബാഷ്പ ഇല്ലാണ്ട് ഒരു വിലി കണ്ണിൽ തണ്ണി നോക്കിട്ടാകുമ്പോ ഒരു തൃപ്തിയാവും ഇങ്ങനെ ഈ ഒരു ക്യാമ്പറ് കർണാടക NRI ഫോറം ജിദ്ദ യൂണിറ്റ് ഫ്രണ്ട്സ് ഉള്ളാറ് അങ്ങനെ സ്പോൺസർഷിപ്പ് ഈ ഒരു എം ഫ്രണ്ട്സ് ചാരിറ്റബിൾ ട്രസ്റ്റ് KMYF
0: ഇതിപ്പോ ഒരു പ്രദേശത്തേക്ക് സീമിത്തായിട്ട് എന്തുണ്ടോ എനിക്ക് ആർക്ക് ബേനങ്ക് ബറമ ഇപ്പൊ പർത്തിര ജില്ല ഇറങ്ങി ഇപ്പൊ മൈക്കാലത്തിൽ ഇക്കറാറ് സോ അങ്ങും കൂടെ ഇത് എന്ത് ഫലാനുഭവിത്തി എന്നുണ്ടെങ്കിൽ അങ്ങും കൂടെ ഇത് ബറവ് ആവുറണ്ട്
1: ഓപ്പൺ ടു ഓൾ കർണാടക ഇപ്പൊ ഏതേ ഡിസ്ട്രിക്റ്റിലെ ആൾക്കാർ പറഞ്ഞ കർണാടക വിട്ടിട്ട് ഇപ്പോ ഫോർ എക്സാമ്പിൾ ഞങ്ങളെ നേരെ രാജ്യ ഇത് കേരള ഉണ്ട് മഹാരാഷ്ട്ര അല്ലെങ്കിൽ വേറെ ഗോവ ഇങ്ങനത്തെ ഏ സ്റ്റേറ്റ് ആൾക്കാർക്കും പറഞ്ഞോബ്ലം ചെന്നെങ്കിൽ അങ്ങ് ജെനുവിനിറ്റി വേണം ചെന്നെങ്കിൽ അങ്ങനെ എടുക്കുക അത്ര താക്കത്തില്ലാത്ത കഷ്ടത്തിൽ എന്തെങ്കിലും ഇതൊന്ന് ലിംബ് ഉണ്ട് എന്നാ ചെന്നെങ്കിൽ ഇപ്പോ ലിംബ് ക്യാമ്പ് ഇട്ട് ചെന്നെങ്കിൽ ഫസ്റ്റ് മെജർമെന്റ് എടുത്തിട്ട് ഒരു പോണിഞ്ഞ നാള് അല്ലെങ്കിൽ ഒരു തിങ്കൾ കഴിഞ്ഞിട്ട് ഇത് കൊടുക്കിടാറ് എന്തോ അതെ ലിംബ് കൊടുക്കിടാറ് ഞങ്ങൾ അങ്ങനെ ആക്കറല്ല അങ്ങ എപ്പ ബണ്ടാറ് അണ്ട് സുബേക്ക് മെജർമെന്റ് എടുത്തിട്ട് അസർ ഉള്ളുക അത് റെഡി ആക്കിട്ട് അങ്ങള് ഇത് ഫിക്സ് ആക്കിട്ട് കടത്തറോ
0: ഓക്കെ ഓക്കെ ഈ ക്യാമ്പ് എത്ര നാളിന് എടുക്കരുത് സാർ ഈ ഒരു നാളാ ജന്നാല
1: ഇതേ ഫോർ എക്സാമ്പിൾ ഞങ്ങൾക്ക് അത് റെഡി ആക്കുക ഒരു 40 rupees 50 rupees ആക്കുക മാത്രം ആവറും ഹൺഡ്രഡ് രജിസ്ട്രേഷൻ രണ്ട് നാളാക്കട ഞങ്ങളുടെ ടാർഗറ്റ് ഇപ്പൊ 100 registration മേള് വന്നിട്ട് കണ്ടെങ്കിൽ പിന്നെ നെക്സ്റ്റ് ക്യാമ്പ് ഇതാക്കറേ ഇപ്പൊ 100 ഉൾക വന്നിട്ട് രണ്ട് നാളത്തെ ക്യാമ്പ് ഇപ്പോ അറേഞ്ച് ആക്കിയ രണ്ട് നാളത്തെ ക്യാമ്പ് 8 and 9 ആഗസ്റ്റ്
0: ഇപ്പൊ മോർ ഇൻഫർമേഷൻ ആരെ കോൺടാക്ട് ആക്കണം സാർ നമ്പർ എന്ത് ചെലട്ടെ
1: 1 9 0 1 9
0: 9 1 ஒன்னு ஸ்லோ வைத்து சொல்லுற சார். 9019 1111 1111 7. ஓகே 77. எஸ் கண்டிப்பா ரஷீத் வீட்டில் சார் நீங்கள் நாங்களே சாருங்க கூட ஒர்க்க வந்தாரு. ஸோ அதை போல கொரியா ஜண்டு பண்ட. எஸ் எஸ் எஸ் ஓகே. ஸோ அதே போல இது பேரி காரியக்கிரமா எங்கு கொரிய கன்னடத்தில் கூட நாங்கள் சொல்ல சொன்னோன்ட்டிக்கிற இதுக்கு சம்மந்தப்பட்ட இங்கே இதை மாஹிதி கொடுக்குறேன் ஸ்ரோத்ர. ஸோ அதே போலமே இப்போ கன்னடத்தில் சொல்கிறேன்ட்டா எங்கு ஸ்ரோத்ருகளே, ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಾನು ಅದೇ ಮಾತಾಡ್ತಾ ಇದ್ದಂಥದ್ದು, ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರ ಇವಾಗ ನಾಡಿದ್ದು ಒಂದು ಕಡೆ ರೋಷನಿ ನಿಲಯದಲ್ಲಿ ಕೂಡ ನಡೀತಾ ಇದೆ. ಸೊ ವಿಕಲಚೇತನರ ಒಂದು ಭವಿಷ್ಯದ ಜೀವನಕ್ಕಾಗಿ ಈ ಒಂದು ಕ್ಯಾಂಪ್ ಕೂಡ ನಡೀತಾ ಇರುವಂಥದ್ದು. ಬಹುಶಃ ಅದರ ಬೇಗನೆ ರಿಜಿಸ್ಟರ್ ಮಾಡಿದರೆ ಸೊ ಅವರಿಗೆ ಅವಕಾಶ ಸಿಗುತ್ತೆ ಅಂತ ಹೇಳಿಕೊಂಡು ನಮ್ಮ ರಶೀದ್ ವಿಟ್ಲ ಸರ್ ಅವರು ಇವಾಗ ಹೇಳ್ತಾ ಇರುವಂಥದ್ದು ಬ್ಯಾರಿ ಭಾಷೆಯಲ್ಲಿ ಕೂಡ ಅವರು ಹೇಳ್ತಾ ಇದ್ರು. ಸೊ ಈ ಕ್ಯಾಂಪ್ ಬಗ್ಗೆ ಮತ್ತು ಈ ಕ್ಯಾಂಪ್ ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದಾರೆ ಅಂತ ಸೊ ಅವರ ಹತ್ರನೇ ಕೇಳೋಣ. ಅವರು ಇದೀಗ ಕನ್ನಡದಲ್ಲಿ ಕೂಡ ತಿಳಿಸ್ತಾರೆ. ಸರ್, ನೀವು ಕನ್ನಡದಲ್ಲಿ ಕೂಡ ಇವಾಗ ಹೇಳ್ಬೋದು ಸರ್.
1: ಓಕೆ, ಇದು ಕರ್ನಾಟಕ NRI ಫೋರಂ ಜಿದ್ದಾ ಘಟಕ ಅವರ ವತಿಯಿಂದ ಕರ್ನಾಟಕ ಮಾರ್ವಾಡಿ ಯೂತ್ ಫೆಡರೇಷನ್, ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಮಂಗಳೂರು ರೋಶನಿ ನಿಲಯದ ಸಹಯೋಗದೊಂದಿಗೆ August 8 and 9 ಕೃತಕ ಕೈಕಾಲು ಜೋಡಣಾ ಶಿಬಿರವು ನಡೀಲಿಕ್ಕಿದೆ. ಯಾರಿಗೆಲ್ಲ ಕೈ ಕಾಲುಗಳು ಕಟ್ಟಾಗಿದೆ, ಆಕ್ಸಿಡೆಂಟಲ್ ಆಗಿರ್ಬೋದು ಅಥವಾ ಗ್ಯಾಂಗ್ರೀನ್ ಮುಂತಾದ ರೋಗಗಳಿಂದ ಆಗಿರಬಹುದು ಅಥವಾ ಬೈ ಬರ್ತೆ ಕೈಕಾಲು ಇಲ್ಲದಂತವರು, ಅಂತವರು ಈ ಒಂದು ಶಿಬಿರದಲ್ಲಿ ಪಾಲ್ಗೊಳ್ಬಹುದು. ಈ ಶಿಬಿರದಲ್ಲಿ ಅವರಿಗೆ ಅವತ್ತೇ ಕೈಕಾಲು ಜೋಡಣೆಯನ್ನು ಮಾಡಿ, ಕೃತಕ ಕೈಕಾಲು ಜೋಡಣೆ ಮಾಡಿ ಕಳಿಸುವಂತಹ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. ಇದಕ್ಕಾಗಿ ನೀವು ಮುಂಗಡವಾಗಿ ನಮಗೆ ರಿಜಿಸ್ಟ್ರೇಷನ್ ಮಾಡಬೇಕಾಗ್ತದೆ. ನಾವು 3 ನಂಬರ್ ಅನ್ನು ಕೊಡ್ತೇವೆ, ಅದರಲ್ಲಿ ಯಾವುದಾದ್ರೂ ಒಂದು ನಂಬರಿಗೆ ನೀವು ನಿಮ್ಮ ಕೈ ಅಥವಾ ಯಾರು ಫಲಾನುಭವಿಗಳಿದ್ದಾರೆ ಅವರ ಕೈ ಅಥವಾ ಕಾಲು ಏನಿದೆ ಅವರದ್ರ ಫೋಟೋ, ಒಂದು ಆಧಾರ್ ಕಾರ್ಡ್ ನ ಕಾಪಿ, ಮತ್ತೊಂದು ಅವರದ್ದು ಡಿಸೇಬಲ್ ID ಇದ್ರೆ, ಅಂಗವೈಕಲ್ಯದ ID ಇದ್ರೆ ಅದರದ್ದೊಂದು ಕಾಪಿ ಕಳಿಸಿ ಕೊಡ್ಬೇಕು, ವಾಟ್ಸ್ಆಪ್ ಮಾಡ್ಬೇಕು. ಒಂದು ನಂಬರ 9019 1111 1111 7.
0: ಓಕೆ,
1: ಇದು ಒಂದು ನಂಬರ್. ಎರಡನೇ ನಂಬರ 9743 2664 56, ಇದು ಎರಡನೇ ನಂಬರ್. ಇನ್ನು ಮೂರನೇ ನಂಬರ 9 3 9 3 4 1 1 1 1 6. ಈ ಮೂರು ನಂಬರ್ ಇದೆ. ಇದರಲ್ಲಿ ಯಾವ್ದಾದರೂ ಒಂದು ನಂಬರ್ಗೆ ನೀವು ನಿಮ್ಮ ವಾಟ್ಸ್ಆಪ್ ಅಲ್ಲಿ ಈ ನಾನು ಹೇಳಿದಂತೆ ಆ ಒಂದು ಡೀಟೇಲ್ಸ್ ಅನ್ನು ನಮಗೆ ಕಳಿಸಿಕೊಡ್ಬೇಕು. ಇದು ನಮ್ಮ ಈ ಪ್ರೋಗ್ರಾಮ್ ಗಿಂತ ಮೊದಲೇ ಈ ತಿಂಗಳ ಒಳಗಡೆ ನೀವು ಕಳಿಸಿಕೊಟ್ರೆ, ನಮ್ಮ ಪ್ರೋಗ್ರಾಮ್ 8 and 9 ನಡೀತದೆ ಆಗಸ್ಟ್ ನಲ್ಲಿ, ಬೆಳಗ್ಗೆ 8:00 ಸಂಜೆ 5:00 ತನಕ. ಇದರಲ್ಲಿ ಯಾವ ದಿವಸ ನೀವು ಬರಬೇಕು ಅಂತ ನಾವು ನಿಮಗೆ ಕಾಲ್ ಮಾಡಿ ಫಲಾನುಭವಿಗಳಿಗೆ ತಿಳಿಸ್ತೇವೆ.
0: ಓಕೆ ಓಕೆ, ತುಂಬ ಸಂತೋಷ ಆಯಿತು ಸರ್. ತುಂಬ ಒಳ್ಳೆಯ ಕಾರ್ಯಕ್ರಮ, ಯಾಕಂದರೆ ನಮ್ಮ ಶ್ರೋತೃ ಬಾಂಧವರಲ್ಲೂ ಕೂಡ ತುಂಬ ಮಂದಿ ಇದಕ್ಕೆ ಸಂಬಂಧಪಟ್ಟಂತಹ ಫಲಾನುಭವಿಗಳಿದ್ದಾರೆ. ಸೊ ಅವರಿಗೂ ಕೂಡ ಇದು ತುಂಬ ಹೆಲ್ಪ್ ಆಗ್ಬೋದು. ಸೊ ಅದಕ್ಕೋಸ್ಕರ ನಿಮಗೆ ಕರೆ ಮಾಡಿ ಸೊ ನಿಮ್ಮಿಂದಲೇ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನ ಮಾಡಿರುವಂಥದ್ದು. ಸೊ ತುಂಬ ಚೆನ್ನಾಗಿ ಹೇಳಿದ್ರಿ. ಮತ್ತು ಯಾವ ಜಿಲ್ಲೆಯವರಿಗೂ ಕೂಡ ಇದರಲ್ಲಿ ಮುಕ್ತ ಅವಕಾಶ ಇದೆ ಅಂದರೆ ನಮ್ಮ ಕರ್ನಾಟಕದ, ಹೌದಲ್ವಾ?
1: ಕರ್ನಾಟಕ ಅಲ್ಲದೆ ಈಗ ನಮ್ಮ ನೆರೆಯ ರಾಜ್ಯಗಳಾದಂತಹ ಕೇರಳ ಆಗಿರ್ಬೋದು, ಗೋವಾ ಆಗಿರ್ಬೋದು, ಮಹಾರಾಷ್ಟ್ರ, ಇದು ಯಾವ ಜಿಲ್ಲೆಗಳಿಂದಲೂ ಬರಬಹುದು. ಆದ್ರೆ ನಮ್ಮ ಟಾರ್ಗೆಟ್ ಇರೋದು 100 ಮಂದಿ ಫಲಾನುಭವಿಗಳಿಗೆ ಮಾತ್ರ. ಯಾಕಂದ್ರೆ ಒಂದು ದಿವಸದಲ್ಲಿ ನಮಗೆ ಐವತ್ತು ಫಲಾನುಭವಿಗಳಿಗೆ ಮಾಡಿಕೊಡ್ಲಿಕ್ಕಾಗುತ್ತೆ. ಅದು ಅವತ್ತೇ ನಾವು ಮೆಜರ್ಮೆಂಟ್ ಅಳತೆ ತೆಗೆದು ಅವತ್ತೇ ನಾವು ಕೊಡುವಂತದ್ದು. ಹಾಗೆ ಒಂದು ದಿವಸದಲ್ಲಿ 50 ಜನ ಅಂದ್ರೆ 2 ದಿವಸದ್ದೇ ಕ್ಯಾಂಪ್ ಇರುವುದು ನಮ್ಮಲ್ಲಿ. ಅದು ಮ್ಯಾಕ್ಸಿಮಮ್ 100 ಜನರಿಗೆ ಆಗುತ್ತೆ. ಸೊ ಯಾರು ಫಸ್ಟ್ ರಿಜಿಸ್ಟ್ರೇಷನ್ 100 ಮಂದಿ ಮಾಡ್ತಾರೋ ಅವರಿಗೆ ನಾವು ಈ ಒಂದು ಕ್ಯಾಂಪಿನಲ್ಲಿ ಅವಕಾಶ ಮಾಡಿಕೊಡುವಂತದ್ದು.
0: ಓಕೆ ಓಕೆ. ಯಾಕಂದ್ರೆ ಇದಕ್ಕೆ ಈ ಒಂದು ಕ್ಯಾಂಪ್ ನಡೆಸಬೇಕು ಅಂತ ಹೇಳಿದ್ರೆ ಸಣ್ಣ ಮೊತ್ತದಿಂದ ಆಗ್ಲಿಕ್ಕಿಲ್ಲ, ದೊಡ್ಡ ಮೊತ್ತವನ್ನು ಕೂಡ ಇದಕ್ಕೆ ಹಾಕಬೇಕಾಗತ್ತೆ. ಆದರೂ ಕೂಡ ಇದನ್ನ ಇಂತಹ ಒಂದು ಒಳ್ಳೆಯ ಕಾರ್ಯವನ್ನ ತುಂಬಾ ಚೆನ್ನಾಗಿ ನಿಮ್ಮ ಕರ್ನಾಟಕ ಅನಿವಾಸಿ ಭಾರತೀಯರ ಒಕ್ಕೂಟ ಜಿದ್ದ ಅಲ್ವಾ, ಸೊ ಇವರು ತುಂಬಾ ಚೆನ್ನಾಗಿ ನಡೆಸ್ಕೊಳ್ತಾ ಇದ್ದಾರೆ. ಸೊ ನಿಮಗೆ ಒಳ್ಳೆಯದಾಗ್ಲಿ ಸರ್, ಆ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಕೂಡ ನಾವು ಹಾರೈಸ್ತೀವಿ. ಖಂಡಿತವಾಗಿ ನಮ್ಮಿಂದ ಆಗುವಂತಹ ಯಾರೆಲ್ಲ ಫಲಾನುಭವಿಗಳಿದ್ದಾರೋ ಸೊ ಅವರನ್ನ ನಿಮ್ಮಲ್ಲಿಗೆ ಕರೆತರುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಸರ್.
1: ಖಂಡಿತ ಸರ್, ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳು. ನಮ್ಮ ರೇಡಿಯೋ ಸಾರಂಗ ಅಂದ್ರೆ ಅದು ಕೇವಲ ಈ ಒಂದು ಸುದ್ದಿ ಬಿತ್ತರಿಸುವಂತದಲ್ಲ, ಅದು ಕೂಡ ಒಂದು ಸಮಾಜ ಸೇವೆಗಾಗಿ ತುಂಬಾ ಕೆಲಸ ಮಾಡ್ತಾ ಇರುವಂತದ್ದು. ನಿಮಗೆ, ನಿಮ್ಮ ರೇಡಿಯೋ ಸಾರಂಗಿ ಮತ್ತೆ ವಿಶೇಷವಾಗಿ ನನ್ನ ಸ್ನೇಹಿತರಾದ ಸೈಫುಲ್ಲಾ ಅವರಿಗೆ ಕೂಡ ಕೃತಜ್ಞತೆಗಳು.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಶ್ರೋತೃಗಳೇ ಹೇಳ್ತಾ ಇದ್ದೆ ಯಾಕಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮ ಇದೀಗ ಬ್ಯಾರಿ ಕಾರ್ಯಕ್ರಮ ಆಗಿದ್ದರೂ ಕೂಡ ಈ ಒಂದು ಮಾಹಿತಿ ಎಲ್ರಿಗೂ ಕೂಡ ತಿಳಿಸುವಂಥ ಒಂದು ಪ್ರಯತ್ನದಲ್ಲಿ ಕೂಡ ನಾನು ಹೇಳ್ತಿರುವಂಥದ್ದು ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರ. ಅದೆಷ್ಟೋ ಮಂದಿ ಕೂಡ ವಿಕಲಚೇತನರು ಕೂಡ ನಮ್ಮ ಶ್ರೋತೃ ಬಾಂಧವರಲ್ಲೂ ಕೂಡ ಇದ್ದಾರೆ. ಸೊ ಅವರಿಗೆ ಏನಾದರೂ ಒಂದು ಇದು ಬೇಕು, ಕೃತಕ ಅಂಗಾಂಗಗಳು ಬೇಕು, ಜೋಡಣೆ ಮಾಡಬೇಕು, ಚಿಕಿತ್ಸೆ ಬೇಕಾಗುತ್ತೆ, ಅದು ಎಲ್ಲವೂ ಕೂಡ ಸಂಪೂರ್ಣವಾಗಿ ಉಚಿತವಾಗಿ, ಅದು ಕೂಡ ಒಂದು 15-10 ಲಕ್ಷ ಇಟ್ಕೊಂಡು ಈ ಒಂದು ಕ್ಯಾಂಪನ್ನು ಫ್ರೀಯಾಗಿ ಮಾಡ್ತಿದ್ದಾರೆ. ನೀವು 5 ಪೈಸೆ ಕೊಡುವಂತಿಲ್ಲ. ಸೊ ಅದನ್ನೇ ಅದರ ಕಾರ್ಯದರ್ಶಿಗಳಾಗಿರುವಂತಹ ರಶೀದ್ ವಿಟ್ಲರವರು ನಮ್ಮ ಸಾರಂಗಿಗೆ ಕೂಡ ಬಂದಿದ್ದರು ಒಮ್ಮೆ, ನೀವೆಲ್ಲರೂ ಕೂಡ ಅವರ ಜೊತೆಗೆ ಮಾತನಾಡಿದಿರಿ. ಸೊ ಅವರು ಈ ಒಂದು ಕಾರ್ಯಕ್ರಮ ಅಂದರೆ ಅವರ ಕರ್ನಾಟಕ ಅನಿವಾಸಿ ಭಾರತೀಯರ ಒಕ್ಕೂಟ ಜಿದ್ದಾದಿಂದ ಈ ಒಂದು ಕಾರ್ಯಕ್ರಮ ಅವರ ಆಶ್ರಯದಲ್ಲಿ ನಡೀತಾ ಇರುವಂಥದ್ದು. ಇದು ನಡೀತಾ ಇರುವಂಥದ್ದು ನಮ್ಮ ವೆಲೆನ್ಸಿಯಾ ಕಂಕನಾಡಿಯ ರೋಷನಿ ನಿಲಯದಲ್ಲಿ ಆಗಸ್ಟ್ರಂದು 8 ಮತ್ತು 9 ಅಂದರೆ ಶನಿವಾರ ಮತ್ತು ಭಾನುವಾರ ಈ ಕಾರ್ಯಕ್ರಮ ನಡೀತಾ ಇದೆ. ನಿಮ್ಮ ಸುತ್ತಮುತ್ತಲು, ನಿಮ್ಮ ಪರಿಚಿತರಲ್ಲಿ, ನಿಮ್ಮ ಸ್ನೇಹಿತರಲ್ಲಿ, ನಿಮ್ಮ ಊರಲ್ಲಿ ಯಾರಾದರೂ ಫಲಾನುಭವಿಗಳು ಇದ್ದರೆ ಸೊ ಖಂಡಿತವಾಗಿಯೂ ಕೂಡ ಇಲ್ಲಿ ಕರೆತರಬಹುದು. ಯಾಕಂದರೆ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಫಲಾನುಭವಿಗಳು ಯಾರಿದ್ದಾರೋ ಆದಷ್ಟು ಬೇಗ ತಮ್ಮ ಜೋಡಣೆ ಅಂಗದ ಫೋಟೋ ಮತ್ತು ಆಧಾರ್ ಕಾರ್ಡ್, ವಿಕಲಚೇತನರ ಗುರುತಿನ ಚೀಟಿ, ಈ ಒಂದು ನಂಬರಿಗೆ ಅವರು ಕೊಟ್ಟಿರುವಂತಹ ನಂಬರ್ ಇನ್ನೂ ಕೂಡ ನಿಮಗೆ ಸಂಶಯ ಇದ್ದರೆ ನೀವು ಕರೆ ಮಾಡಿದರೆ ಖಂಡಿತವಾಗಿಯೂ ಕೂಡ ತಿಳಿಸ್ತೇನೆ. ವಾಟ್ಸಪ್ ಅಥವಾ ಕರೆ ಮಾಡಿ ಹೆಸರು ಕೂಡ ನೀವು ನೋಂದಾವಣೆ ಮಾಡ್ಬೋದು. ಸೊ ಹಾಗಾಗಿ ತುಂಬ ಮಂದಿ ಇರ್ಬೋದು. ಇದರಲ್ಲಿ ಏನಂತ ಹೇಳಿದರೆ ಅಳತೆ ತೆಗೆದು ಅದೇ ದಿನ ಜೋಡಣೆ ಮಾಡಿಕೊಡ್ತಾರೆ. ಅದೂ ಅಲ್ಲದೆ ಉತ್ತಮ ಗುಣಮಟ್ಟದ ಹಗುರ ಗಾತ್ರದ ಜೈಪುರ್ ಬ್ರ್ಯಾಂಡಿನ ಕೃತಕ ಅವಯವಗಳ ಜೋಡಣೆ ಮಾಡ್ತಿದ್ದಾರೆ. ಚಿಕಿತ್ಸೆ ನಡೆಯುತ್ತೆ, ಕೃತಕ ಅಂಗಾಂಗಗಳು ಜೋಡಣೆಯಾಗುತ್ತೆ, ಎಲ್ಲವೂ ಕೂಡ ಸಂಪೂರ್ಣ ಉಚಿತವಾಗಿ. ಶಿಬಿರದ ಮೊದಲು ಹೆಸರು ನೋಂದಾಯಿಸಲಿಕ್ಕೆ ಕರ್ನಾಟಕದ ವಿವಿಧ ಜಿಲ್ಲೆಯ ಅಥವಾ ಯಾವುದೇ ಪ್ರದೇಶದ ಫಲಾನುಭವಿಗಳಿಗೆ ಮುಕ್ತ ಅವಕಾಶ ಇದರಲ್ಲಿದೆ. ಸೊ ಹಾಗಾಗಿ ಈ ಒಂದು ಇದರ ಫಲಾನುಭವಿಗಳು ಇದನ್ನು ಸದುಪಯೋಗ ಮಾಡಿಕೊಳ್ಳಿ. ಎಷ್ಟೋ ಮಂದಿ ಆಕ್ಸಿಡೆಂಟಲ್ಲಿ ಸ್ವಲ್ಪ ಪ್ರಾಬ್ಲಮಲ್ಲಾಗಿ ಮನೆಯಲ್ಲಿ ಕೂತವರಿರ್ತಾರೆ. ಸೊ ಅವರಿಗೆ ಕೃತಕ ಅಂಗಾಂಗಗಳು ಬೇಕಾಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಣ ಇಲ್ಲ, ಏನು ಮಾಡುವುದು ಅಂತ ಹೇಳಿ ಮೂಲೆಯಲ್ಲಿ ಕೂತವರು ಕೂಡ ತುಂಬ ಮಂದಿ ಇರ್ಬೋದು. ಕೆಲವೊಂದಿಷ್ಟು ಗೌರ್ಮೆಂಟಿಂದ ಸಿಕ್ಕಿರುವಂಥದ್ದು ಕೂಡ ಇದೆ. ಆದರೂ ಕೂಡ ಕೆಲವರಿಗೆ ಇನ್ನೂ ಕೂಡ ತೆಗೆಯಲಿಕ್ಕಾಗದೇ ಇರುವಂಥವರು ಕೂಡ ತುಂಬ ಮಂದಿ ಇರ್ತಾರೆ. ಸೊ ಅವರು ಆದಷ್ಟು ಬೇಗ ಹೆಸರು ನೋಂದಾವಣೆ ಮಾಡಿದರೆ ನಿಮಗೆ ಈ ಒಂದು ಶಿಬಿರದಿಂದ ನಿಮಗೆ ಒಳ್ಳೆಯ ರೀತಿಯ ಒಂದು ಏನು ಸಹಕಾರ ಸಿಗುತ್ತೆ. ಅದೂ ಅಲ್ಲದೆ ಈ ಶಿಬಿರವನ್ನು ಆದಷ್ಟು ಜನರಿಗೂ ಕೂಡ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಅನ್ನುವುದನ್ನು ಕೂಡ ಹೇಳುತ್ತಾ ಇದೆ ಹೆಂಡತ ಮೈಕಲ್ ತಬಲಕ ಕಾರ್ಯಕ್ರಮ. ಸೊ ನೆಕ್ಸ್ಟ್ ಪೊದ್ರ ಸರಂಡ್ ಬೇರೆಯವರು ಬಿಸಿಯ ತೊಟ್ಟಿಗೆ ಖಂಡಿತ ಮೈಟೂ ಕೂಡ ಬಂದೆ. ಇದು ಹೆಂಡತ ಮೈಕಲ್ ತಬಲಕ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲೂ ಒರ್ತಲೆ ಕನ್ನಡದಲ್ಲೂ ಕೂಡ ಮುಂಡೋಣ ಇತ್ತು ಬಂದೆ ಅಂಚನಂಗೆ ಕೊರಿಯ ಇನ್ಫಾರ್ಮೇಷನ್ ಎಲ್ಲರೂ ಕೂಡ ಕಿಟ್ಟೊಂಡು ಚೊಲ್ರೆ ಅಂಕಿತವರು ನೆಲೆಲೈಟಿಕ್ರೆ ನಾನು ಬ್ಯಾರಿ ಬೇನ ಕನ್ನಡ ಮಿಕ್ಸ್ ಆಕೈತೆ ಹೆಂಡತೆ ಕಾರ್ಯಕ್ರಮದಲ್ಲಿ ಚಂದ್ರೆ ಕ್ಷಮೆ ಇಕ್ಕಟ್ಟೆ. ಇದು ಹೆಂಡತೆ ಕಾರ್ಯಕ್ರಮ. ನೆಕ್ಸ್ಟ್ ಪಿನೋರ್ ಕಾರ್ಯಕ್ರಮದಲ್ಲಿ ಕಿಟ್ಟು ಆ ಥರ ತೋಲು ಕೇಟುಂಡಿ ಕುರಿ ಇದ್ರೆ ಇಡೀ ಸಾರಂಗ್ 107.8 FM. ಇದೇ ರಂಗ್ ರಂಗ್ರೋ ಜೀವನ.

0: ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಯಕ್ಷಗಾನ ಹಾಸ್ಯ ಕಲಾವಿದರ ಒಕ್ಕೂಟ ಇವರು ಅರ್ಪಿಸುವ ಆಟದ ಆಯನ ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ಬಂಗಾರ ಬೊಡಿದಿ. ಈಗ ಬಂಗಾರ ಬೊಡಿದಿ ಈ ಯಕ್ಷಗಾನದ 6ನೇ ಕಂತು.
1: ಒಂದೇ ಒತ್ತಿಗೆ ಬರ್ತೀನಿ.

Bravo!

0: ವಿಭವ ವಿಭವ ಆನಂದ ನಂದನ ಪಾರ್ಥಿವ ಪ್ರಭಾವ
1: ಪ್ರಭಾವ ವಿಭವ ಆನಂದ ನಂದನ
0: ಇನ್ನಿ ಮುಟ್ಟ ಒಂದು ನರಮ್ಮನಿ ಅಂಕು ದೊಂಕು ನಿಪ್ಪ ಅಂದು
1: ಮಾರಕ್ಕೂ
0: ಪ್ರಭಾವ
1: ಪ್ರಭಾವ
0: ದೊಂಕಿ ವಿಭವ
1: ವಿಭವ
0: ಆನಂದ
1: ಆನಂದ
0: ನಂದನ
1: ನಂದನ
0: ಪಾರ್ಥಿವ ಕುಲ ತಿಲಕ
1: ಪಾರ್ಥಿವ ಕುಲ ತಿಲಕ
0: ನಿನ್ನೆ ಗಂಭೀರೋಡು ಅರಸುಲ್ನೆ ದೊಡ್ಡ ಫನೋಡು
1: ಎಲ್ಲ ಇದೆಟ್ಟು ಬತ್ತದ್ದು ದಾದ ಬಂದ ದಾದ ಬಂದ್ನಿಯೇ
0: ಅದಕ್ಕೊಂದು ಉಪಾಯ ಪನಿಯರ್ಲ ಕೇನರ್ಲ ಪೊರ್ತು ಒಂದತ್ತೆ
1: ಎಂಚಿನ ಬತ್ತೆಲ್ಲ ಕೇನೆಲ್ಲ ಪನಿಯಲ್ಲ ಒಂದು ಪೊರ್ತತ್ತೆ
0: ಒಂದು ಪೊರ್ತತ್ತೆ ಈತ ಬನೋಡು ಈತ ಪನ್ಪುಣ ಮಾತ್ರ ಗಂಭೀರ ಅರಸುಲೆಗೆ ಒಂಜಿ ಚೂರು ಅನುಮಾನ ಬರ್ರವಲ್ಲಿ ಎಮ್ಮೆದ ಏಳು ಭಾಗನಾಥ ಗೊತ್ತಾಂಡ ನಮ್ಮ ಕೆಲಸ ಹಾಳಾವು ಯಾನ್ ದುಂಬುಡ್ದು ಗಂಭೀರ ತೆಡು ಪೋಪೆ ಬನ್ನೊಂದು
1: ಪ್ರಭಾವ ವಿಭವ ಆನಂದ ನಂದನ ಸುಭಕೃತ್ ಪಾರ್ಥಿವ ಕುಲ ತಿಲಕ
0: ಪ್ರಭಾವ
1: ಪ್ರಭಾವ
0: ವಿಭವ
1: ಆನಂದ ನಂದನ ಸುಭಕೃತ್ ಪಾರ್ಥಿವ ಕುಲ ತಿಲಕ
0: ಶಾಬಾ ಬಾರಿ ಗುಚ್ಚ ಇಂಚ ಪನ್ನೆ ಕೂಡ್ಲೇ ತೋರೋಣ ತುಕ ಕೂಡ
1: ಪ್ರಭಾವ ವಿಭವ ಆನಂದ ನಂದನ ಸುಭಕೃತ್ ಪಾರ್ಥಿವ ಕುಲ ತಿಲಕ
0: ಶಾಬಾ ಬಾರಿ ಖುಷಿ ಆಗ ಕುಡರ ಬನ್ನಿ
1: ಪ್ರಭಾವ ವಿಭವ ಆನಂದ ನಂದನ ಸುಭಕೃತ್ ಪಾರ್ಥಿವ
0: ಅಯ್ಯೇರ್ನ ನಿನ್ನ ಅಮ್ಮನ ಹುಗೆಲ್ಲಿ ಬೀತನ ಯಾನ ದೀವಾಲಿ ಈ ದೀವಾಲಿಯ ಕುಡರ ಬನ್ನಿ
1: ಪನಿಯರ್ನ ಕೇಂದ್ರ ಒಂದು ಬರ್ತಾ ಏತ್ ಪಾತ್ರ ಬರ್ಲಿ ಹೋಯ್ಯೋಣ.

0: ದಗರ್ನ ನೆತ್ತದಲ್ಲ ಜಪ್ಪಡಾದ್ರು. ಇವ್ರನ್ನ ಮಗಲಿಗೊಂದು ಸರಿಯಾಗಿನ ಆಣನ್ನು ನಾಡೊಂದು ವೈದ್ಯ ಸ್ವಾಮಿ.
1: ಕೂಲಿ ಎನ್ನ ಮಗಲಿಗೆ
0: ಸರಿಯಾಗಿನ ಆಣನ್ನು ನಾಡೊಂದು ವೈದ್ಯ.
1: ಅಂದೇ ಮಂತ್ರಿಲೆ
0: ಓ
1: ಅದಾನೆ ಪೆರ್ಮರಿ ನಿಂಗಿದೇನೆ
0: ದೇ ಸ್ವಾಮಿ.
1: ಓ
0: ಶಾಸ್ತ್ರಡೊಂದು ಪಾತ್ರ ಉಂಟು.
1: ಹೆಂಚು
0: ಮಹಾತ್ಮರ ಮಾತಿನ ಮರ್ಮ ಅರಿಯುವುದು ಅಂತ್ಯದಲ್ಲಿ. ಆರ್ಲೆಕ್ಕಂತರ ಮಹಾತ್ಮರ ಅಂಚೆನೆ ಒಂಜೊಂಜ ಅಭಿನಯ ಮಲ್ತೇರ್ ಲೈಕ್ ಸಾವಿರ ಅರ್ಥೊಲಿಪ್ಪುಳು ಸ್ವಾಮಿ.
1: ಮಂತ್ರಿಲೆ
0: ಓ
1: ಇದು ಒಂಜಿ ವಿಶ್ರಾಂತಿಗೆ ದಾನ ನೀನು ನಾಡೋಣ ಅಂತ ಪೂಲು ನಾಡಿಯರು
0: ಎನ್ನ ವಸ್ತು ಪಂಡದ ಪ್ರಯೋಜನ ಇದ್ದಿ ಸ್ವಾಮಿ.
1: ಕೇಳೋಣ ಆಸೆ ಹೆಂಗು
0: ಯಾನು ನಾಡೊಂದು ನಾಡೊಂದು ಕಾಶಿಗೆ ಪೋಯ
1: ಇದು ಬೇಗ
0: ಅತ್ತು ಪಂದ ಉಪಾಯ ಇದ್ದಿ ಬೇತ ಒಲ್ಲ ತಿಕ್ಕಿದೀರಿ ಅಂಚ ಕಾಶಿಗೆ ಹೋದು ಕಾಶಿ ಇಡ್ಲ ತಿಕ್ಕಿದೀರಿ. ನನ್ನ ಏಪ ಕಾವಂದೇರಿಗೆ ಪಂಡಿನ ಬೇಲೆ ಮಲ್ಪರ ಹಾಪುಜ ನನ ಏನು ಕಾವಂದೇರಿಗೆ ಮೋನೆ ತೊಜ್ ಪಾವುಜಿ ಓಲಾನ್ಲ ಮೂಲೆ ಸನ್ಯಾಸಿ ಆಪೆ ಅಂದ ಪಂಡದು ವಾರಣಾಸಿಗೆ ಪೋಯ. ವಾರಣಾಸಿಗೆ ಪೋನಗ ವಾರಣಾಸಿಡು ವಿದ್ವಾಂಸರ ನಡು ತುಂಬಿದಿತ್ತೇರ ಸ್ವಾಮಿ.
1: ಮೀರದಾನೆ ಮಸೀದ್ ಹತ್ತು
0: ಕೂರ್ತಿದ್ದೇರಾ
1: ನಡುಟಿತ್ತೇರ
0: ಆ ವಿದ್ವಾಂಸರ್ನ ನಡುಟು ಬೆತುಲೆ ಈ ನವಗ್ರಹಗಳನ್ನ ನಡುಟು ಸೂರ್ಯದೇವರಿ ಏತು ಪ್ರಭಾವನ ತೊಜಿಪಾವೇರ ಅಂಚೆನೆ ಆತ ವಿದ್ವಾಂಸರ್ನ ನಡುಟು ಇಂಬೇರ್ನ ಒಂಜಿ ವಜೈ ಪನ್ಪುಣ ಉದ್ದಿತ್ತು
1: ಬಾಣದಂಪುಣ ಸೂರ್ಯನಾರಾಯಣ ದೇವರ ಕವೆಂಕೊಂದಿತ್ತೇರು
0: ಅಂತ ಅಂತ ಅಂತ ಅಂತ ಅಂತ
1: ಅಲ್ಪ
0: ಅಲ್ಪ ಪೋದು ಯಾನು ಇಂಬೆರಡ ದಾಲ ಪಂತಿ ದಾಲ ಕೇಂದಿ
1: ಚಾಯ್ಕೆ ಬಂತ
0: ಎನ್ನ ಮೋನೆಂತು ಏರಿ ಒಂದೇ ಪಾತ್ರ ಬಂದ
1: ಹೆಂಚಿನ
0: ತೇಜವತೀರ್ದು ಬರ್ತನ ಕುಮುದ ಪ್ರಿಯ
1: ಇರಡ ಪಾತ್ರಂತೆ ಇರು ವಾ ಊರು ಬರ್ತಾರೆ ಇನ್ನ ಬದರದಾದ ಒಂದು ಮೇಲೆ ಇನ್ನೊಂದೇ
0: ತಿನ್ನೊಂದೇ
1: ಮಂತ್ರಿಲೆ
0: ಓ
1: ಮೇರು ಸಾಮಾನ್ಯ ರತ್ತು
0: ಅತ್ತ
1: ಪೂರ್ಣದ ಸಂಕಲ್ಪ ಬತ್ತನಲ್ಲ ದಾದನ ಒಂದು ಸಂಗತಿ ಮೇಲೊಂಡು ಅಂತೇನಿ ಅಂತೇರಿ
2: ಲಾಭನ ಲಾಭನ ಲಾಭನ ಲಾಭನ
1: ಮಂತ್ರಿಲೆ
0: ಓ
1: ತೂಪಿನ ಕಣ್ಣಿಗೆ ಐಸಿರಾವಡೊಂದು ರಾಮಾಯಣದ ಚಿತ್ರಪಟ ಮಾತಾಡ್ದೆ
0: ಅಣ್ಣ
1: ರಾಮಾಯಣದ ಚಿತ್ರಪಟ ಅಂತ ಉದಾಹರಣೆ ಪಂಡಿ ರಾಮನ ಅಂದ್ರೆ
0: ಐಕ್ಯ ಬನ್ನ ಸ್ವಾಮಿ ವಿದ್ವಾಂಸರ ನಕಲ್ನ ಪಾತೆರದ ಅರ್ಥ ಬಂಡ ಅಂಚೆನಿ ಆರ್ ಫಂಡಿನ ದಾದ ರಾವಣ ಪನ್ಪುನಂಚಿತ್ನ ಅಕ್ಷರದ ಸುರೂತ ಅಕ್ಷರ ರಾ ಕುಂಭಕರ್ಣ ಪನ್ಪುನಂಚಿತ್ನ ವಾಕ್ಯದ ರಜ್ಞದ ಅಕ್ಷರ ಭಾ ವಿಭೀಷಣ ಪನ್ಪುನ ಶಬ್ದದ ಕಡೇತ ಅಕ್ಷರ ನಾ
1: ಮಂತ್ರಿಲೆ
0: ಇಡೀ ರಾಮಾಯಣನ ಮೂಜಿ ಶಬ್ದಡು ಓದಿಯ
1: ರಾಮಾಯಣ ಮೂಜಿ
0: ಆರು ಎಂಚಿನ ಈ ದಾದ ಪಂಪರು ಆರು ಯಾನು ಪೋಯ್ಗುಡ್ಲೆ
2: ವಿಭವ ವಿಭವ ಆನಂದ ನಂದನ ಸುಭಕೃತ್ ಪಾರ್ಥಿವ ಕುಲಚಿಲ ಕಾಲಿ
0: ಆರು ನಾವು ಅವು ಪ್ರಭಾವ
1: ಪ್ರಭಾವ ಬಂಡ
0: ಬಂಡ ಪ್ರಭಾವ ಪ್ರಭಾವ ಏರ್ನ
1: ಏರ್ನ
0: ಪ್ರಭಾವ ಏರ್ನ ಈರ್ನ
1: ತೇಜೋವತಿನಿಯನ್ನ ಪ್ರಭಾವ
0: ಅಂಡ ಆಕಾಶೋಡಿ ಏರ್ನ ಪ್ರಭಾವ
1: ಸೂರ್ಯನಾರಾಯಣ ದೇವ
0: ಅಂಚ ತೋಜಿ ಬರು
1: ವಿಭವ ವಿಭವ ಬಂಡದಾನೆ
0: ಏರ್ನ ನಮಕ್ಕ ಕಣ್ಣಿಗೆ ತೋಜಿನ
1: ಏರಿ
0: ದೇವೇಂದ್ರ ಅಂಚ ಮೂನು ಈರ್ ತೋಜಿ ಬರು
1: ವಿಭವನ ದೇಕಿಡಿಯಾನ ತೇಜೋವತಿ ಬಿಡಲೆ
0: ಆನಂದ
1: ಇಂಚ
0: ಪನ್ಪುನ ಏರೆಗೆ ಹೆಚ್ಚಾದಿ ಪುನ
1: ಏರೆಗೆ
0: ನಾರಾಯಣ ದೇವರಿ ಅಂಚ ಈರ್ ತೋಜು
1: ಬೇರೆ ಕಡಲ ನಾರಾಯಣ ದೇವರಿಗೆ ನನ್ನ ಸಮ ಒಂದು ಹೋಲಿಕೆ ಮಂತಿ
0: ಅಂದ ನಂದನ
1: ನಂದನ
0: ಬಂಡ ಮಗೆ ಮಗೆ ಇಟ್ಟಿಂಡ ತಾನೆ ಮಗಕ್ಕ ಮಗಲಾದ ಇರೆ ಕೊಂಜಿ ಮಗಲುಳ್ಳಲು ಪನ್ಪುಣೆ ತೋಜ ಒಂದು
1: ಕಡೆಯೇ ಕೊಂಜಿ ಪಾತ್ರ ಬಂಡೆ
0: ಎಂತ
1: ಪಾರ್ಥಿವ ಕುಲ ತಿಲಕ
0: ಪಾರ್ಥಿವ ಕುಲ ತಿಲಕ ಏರಿ
1: ನಾನೆ
0: ಏರಿ
1: ನಾಯಕ ಬಂಡೇರಿ
0: ಧರ್ಮರಾಯಿ ಅತ್ತೆ ಧರ್ಮೋಡು ಧರ್ಮರಾಯ ಲೆಕ್ಕ ಒಂಜಿ ಆಳ್ವಿಕೆ ಮಲ್ಪರ ಏರೆಗಾನ ಸಾಧ್ಯ ಉಂಡ ಅರ್ಥ ಧರ್ಮೋಡು ಶಾಸ್ತ್ರೋಡು ಪೂರೆಟ್ಲ ಆಯನ ಮೀರ್ನಕ್ಕಲು ಏರಲ್ಲ ಇಪ್ಪರ ಸಾಧ್ಯ ಅಪಾಗ ನಂದ ಇತ್ತದ ಧರ್ಮರಾಯ ಈರಿಂದ ಆರು ಸೂಚ್ಯವಾದ ಪಂಪುನಿ
1: ನೆಚ್ಚಿ
0: ಒಕ
1: ಅಂದ ಸ್ವಾಮಿ ಮಹಾತ್ಮರು ಬಂದನಿ ತೆರಿಯ ಒಲ್ಪಾರ್ದು ಬರ್ತಾರೆ ಇದು
0: ಆರ್ದ ದಿಂಜ ಪಾತ್ರ ರುಚಿ
2: ಏನೆಲ್ಲ ಪನಿಯೆಲ್ಲ ಒಂದು ಪರ್ತತ್ತೆ
1: ಅವಿಂಚಿನ
0: ಪನಿಯರ್ಲ ಕೇನಿಯರ್ಲ ಇತ್ತ ಪೊರ್ತತ್ತಿ ಪಂಡ ಪಾತೆರ್ನ ದಾದ ಇತ್ತಂದಲ ಬೊಕ್ಕ ನಮ್ಮ ಮಲ್ಪೊಡಾಯಿನ ಚಿತ್ರ ಬೇಲೆ ದುಂಬು ಹೊಣ್ಣನ ಸುರುಕು ತೋಜಾಲೆ ಬೇಲೆ ಬೀರ ಉಂ ತೋಡ್ ಚಿನ್ನ ಇದೇಗು
1: ತೊಜಿಪ್ಪ நம்ம மந்திரியான சின்ன குமுதப்பிரியர் தேசாட்டனே போயின பொறுத்தோடு நிக்க அனுரூபாவாயின பொருளாத அனல நாடு வந்து பத்தியில் நான் இன்னும் கந்து துந்தாத தும்மத அபிப்பிராயதாத இவனோட மகம்
2: அப்பாஜி மாதான ஜோக்கலேடா பகை பகைத்த பிரஷ்டிலே எனக்கு கேளுது நீ பொறுத்துக்கள இங்க அவகாசம் உண்டு கேளுது
0: பிரபஞ்ச குல்புனு கற்புனம் சித்தன நேசர தேவியர் கல்புனம் சித்தன பொறுத்து அருகே அருண காரிய முக்கியம் பந்துனம் சித்தன ஜாக்கிரத்தை மாத்திரைகளை பொருந்துள்ளேரு நான் நிக்குலஞ்சி வேலையின் ஒரிப்பாதாரத்தான் பண்ணுது நிக்குலு தாய் என்னோட பிரஷ்னைக்கே நொந்துள்ளார் ஆறு சூட்சவாறு பண்புனி பண்டா நம்ம வாவா வேலையின் வாவா பொறுத்துக்கு மல்போடு அவையே பொறுத்துக்கு மல்போடு அனுப்புனேன் தோஜாது கொற்புனி
1: பிச்சே ஒக்க பல வித்யாதரே நான் இச்சா பாத்தேரைக்கு ఆ విద్యాంశి పాత్రకు దున్నదా వెళ్ళండు పంచాయతీ పొట్టు కడే సవలత్తు ఎల్లద దినకు శుభమూర్త దూదు మొక్కలు ఇరే మదిమే అల్పడు అట్టనే అల్పగా ఆవతే ఆవడ మాకు
0: సుధరికీరే ఇంకారణ జ్ఞాన భండారణ ఇంకొంచెం తెలియనోడు
1: ఎల్లద దినట్టు మదిమే
0: ఎల్ల మదిమే ఆది ఉక్క ఇంచబడి కూడదని పెళ్ళి అని పంపే.

0: ಯಾನ ಮನಸ್ಸಿಡು ವೈನ ಎನ್ನೇನೋ ಅವು ಸಾಕಾರ ಅಪನ ಚಿತ್ರ ಬರ್ತು ಇನ್ನಿತ್ತ ದಿನಟ್ಟು ಮತ್ತೇ ಬುಂಡು ಆನಿ ಎನ್ನ ಅಪಮಾನ ಮಲ್ತೆ ಆರಸು ಎನ್ನ ಮಗನ ಅಪಮಾನ ಮಲ್ತಲು ಈ ರಾಜಕುಮಾರಿ ಮಲೆಗ ಸರಿಯಾಯಿನ ಮಾತನ್ನು ಯಾನೇ ಕಲ್ಪಾಯ ಆ ಕುರುಬೆರ ಕಾಳನ್ನು ಕೊಡುತ್ತದೆ ಮಲೆಗೆ ಮದುವೆ ಮಲ್ತೆ ಮದುವೆದ ಕಾರ್ಯಕ್ರಮ ಮುಗ್ಗಿದೆ ನನ್ನಂಬಲ್ಲ ಬದುಕು ಬಂಪು ನಾವು ಮಸ ನೋಡಿತ್ತು ನನ್ನ ಚಿತ್ರ ತುಳಸಿದೈತ ಲೆಕ್ಕ ತುವರ ಮಾತ್ರ ತುಳಸಿದೈ ಪೂಜೆಗಲಾ ಪೂಜಿ ಓಮೋಗಲಾ ಪೂಜಿ ಅಡೆ ಮುಟ್ಟ ಮಲ್ಪಂದೆ ಈ ಮಂತ್ರಿ ಬುಡುವೆನ
1: ಮದಿಮೆ ಆಗತ್ತೆ ಅಲ್ಪ ಕೋಣೆ ತಲ್ಪಕ್ಕೊಂದು ಮುಲ್ಪ ಬುಟ್ಟಿರತ್ತೆ ದಾಯ ಮಂತ್ರಪ್ಪ
0: ಇನಿ ನಿನ್ನ ಸುರೂತ ರಾತ್ರಿ
1: ಅಯ್ಯೋ
0: ದೇವರೇ ಅಜ್ಜಿನಿಕ್ಕೆ ಏರ್ ಪಂಡದ ಸೈಪನ ಮರ ಅಜ್ಜಿನೊಟ್ಟು ಈ ಏಪಲ್ಲ ರಾತ್ರೇನೆ ಇಪ್ಪು
1: ಒಂದು
0: ಎಂಜಿನ ಪ್ರತಿ ಒಂಜಿ ಆನಾಯಿನ ಹತ್ತು ಒಂಜಿ ಪೊಣ್ಣಾಯಿನ ಇನಿತ್ತ ದಿನ ಬಂದು ನಾವು ಜೀವನದ ಒಂಜಿ ಪ್ರಮುಖ ದಿನ ದಯಪಂಡ ಒರಿಯನೊರಿ ಅರ್ಥ ಮಲ್ತೊಂದು ಮನಸ್ಸು ಮನಸ್ಸು ಒಂಜಾದು ರಡ್ ಜೀವಲು ಒಂಜಾದು ದಂಪತ್ಯ ಜೀವನ ಪನ್ಕು ನನ್ ಚಿತ್ತ ತುದೆಟ್ಟು ಮೀಂದು ನನ್ ಚಿತ್ತನ ಪೊರ್ತು
1: ಪ್ರಥಮ ರಾತ್ರಿ ನೀರೇ
0: ಸುಧಾರಂಕ ಪದೆ ಉಂಡಾಳ ಸರಿ ಆಂಡಾಲ್ಗೆನ್ನ ಮಗಲ್ಲೆಕ್ಕ ಅಂಚಿನ ಭಾವನೆಯನ್ನ ಮನಸ್ಸಿಡಿದ್ದಿ ಆಲ್ನ ಜೀವನ ಹಾಳಾವಡು ಮಾತ್ರ ಅತ್ತಂದೆ ಹಾಲು ಎಂಟು ಬೋಡು ಬಂತು ಆಸೆ ಎನ್ನತ್ತೆ
1: ಅಂದಿತ್ತೆ ಪ್ರಥಮ ರಾತ್ರಿ ಮಂಡೆ
0: ಎಂಚಿ ಹೋದು ಅಂತ ಬರಟ್ಟು ಪುಲ್ಲು ಆ ರಾಜಕುಮಾರಿ ಪೇರು ಗುಣಪಡು ಅರ್ಧ ಈ ಪರ ಅರ್ಧ ಅಲೇ ಗೋಲು
1: ಪೆತ್ತದ ಬೇರೆ ಕುರಿತ ಬೇರೆ
0: ಅವ್ನ ಆಯ್ದ ಬೇರೆ ನಿಕ್ಕ ನಿಕ್ಕ ಒಯ್ತಾಂಡ ದಾಯಿ ಮಾರೆ ಪರ್ಪುಣ ಬೇರೆ ಪೇರ ಅಣ್ಣ
1: ಚೂರು ಬರಡೆ
0: ಅರ್ಧ ಈ ಬರ ಅರ್ಧ ಅಲೇ ಗೋಲು ಬುಕ್ಕ ಅಲ್ಪ ಪರಂದ

0: ಒಂದು ಅರ್ಧ ಈ ತಿಂದಿದೆ, ಒಂದು ಅರ್ಧ ಅಲೆ ಕೊಡ್ತು. ಬೊಕ್ಕ ಅಡೆ ಮುಟ್ಟ ಯಾನ್ ಫಂಡದು ಕೊರಲಿ, ಬೊಕ್ಕ ಒರಿನೇನು ಪುರ ಯಾನ್ ಫಂಡದು ಕೊರ್ರ ಆಪುಜಿ. ಅವು ದಾಯ ಪಂಡ ಇಳಿದು ಬೊಕ್ಕ ನಾವು ನಿಕ್ಲ ನಿಕ್ಲೆ ತೂವನ್ನ ಇಟ್ಟೆ.
1: ನಿನ್ನ
0: ಅಜ್ಜಿನ ಕೈತಡಿ ಯಾನು ಪೋಯಿನಂಡ ಯಾನು ಫಿರ ಬರ್ತಾವನ್ಕೊಂಡ ಧೈರ್ಯ ಅಜ್ಜಿ ಐಕ ಬೋಡದು. ನಿನ್ನ ಅಜ್ಜಿನಡೆ ವಾರ ಎಗ್ಲೆಟ್ ಹಿರಿಯಕ್ಕ ಸುಮಾರು ಜನ ಉಳಿಯರು ಅಕ್ಲಿನ ಕಡ ಅಜ್ಜಿಯರ್ ಮಕ್ಕಳು ಸುಮಾರು ಜನ ಉಳಿಯರು ಒಂದ್ ಎರಡು ಮೂರು ಜನ. ಕಾರ್ ಬತ್ತಬ ಬಣ್ಣಗಡೆ ಬೋಡಿ ಮಾರೆ
1: ಜ್ವರ ಬತ್ತಬೆ ಮಂಕ್ರಪ್ಪ ಇಟ್ಟಲೆ ಇಂಕ ಪೋದಿಗೆ ಈ ತಾತಜಿ ಬ್ರತಮ್ಮಿ ಯಾರ ರಜೆ ಜನ ಇಪ್ಪುಡು ಬಂದಾಗ ಇಂಕ ಭಯಂಕರ ಪೋದಿಗೆ ಅವನೊಂದು ಮಂಕ್ರಪ್ಪ ಯಾರು ಬದುಕದು ಒಳಿಂದ ಎಲ್ಲ ಕಾಂಡೆ ಪಾತ್ರ ಅವ್ರದೇ
0: ಲಕ್ಕಮ್ಮ ಏನ್ಯ ಗಡಿಕ್ಕ ವಿದಾಜ್ಞನ
1: ಗಡಿಕ್ಕ ಪೋಯ್ನ ಎಲ್ಲ ಪಿರ ಬರ್ಪೆ ಅಂತ ಧೈರ್ಯ ಮಿಂಚಿತ್ತಿನ ವಿಷಯ ಭಯಂಕರ ಅಪಾಯ
0: ಪೋಡಿಯಡ ಪೋಡಿಯಡ ನಿಕ್ಕ ದಾಲ ಗೊತ್ತಿದ್ದಿಲ್ಲಿ ಈ ಪೋಡಿಯಡ ನಿಕ್ಕ ಗೊತ್ತಿದ್ದ ನಾವು ಅಲೆ ಗೊತ್ತುಂಡು ಸುಧಾರಿತೊಂದು ಗೋವಲು ಸುಧಾರಿತೊಂದ್ಲಿ ಎಡ್ಡಡಿಪ್ಪುಲಿ ಯಾನು ನನ್ನ ಬರ್ಪುಜಿ ನಿಕ್ಕಲ್ ನ ಜೀವನ
1: ಬರ್ತಾರೆ.
0: ಎಲ್ಲ ಮುಗ್ಗಿನ ಮಾರ ಕಡ ಪುಟ್ಟ.

0: ಇದುವರೆಗೆ ಯಕ್ಷಗಾನ ಹಾಸ್ಯ ಕಲಾವಿದರ ಒಕ್ಕೂಟ ಇವರು ಅರ್ಪಿಸಿದ ಆಟದ ಆಯನ ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ಬಂಗಾರ ಬೊಡೆದಿ ಇದರ 6ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಬಾಲಪ್ರತಿಭೆ ವಯಲಿನ್ ವಾದಕಿ ಹಾಗೂ ಗಾಯಕಿ ದ್ಯುತಿ ಸಾನ್ವಿ ಪ್ರಸನ್ನ ಸುರತ್ಕಲ್ ಮಂಗಳೂರು. ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
0: ರೇಡಿಯೋ ಸಾರಂಗ್ 107.8 FM, ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: നിഖിൽക്കുന്നുള്ള റേഡിയോ സാരംഗ 107.8 FM ഇത്തെ ഇഞ്ചിപ്പ കട്ടീലു പദവി പൂർവ കോളേജ് ദ ശ്രീ വിദ്യാസഭാഭവനട് കട്ടീലു ശ്രീ ദുർഗാ പരമേശ്വരി ദേവള ശിക്ഷണ സമൂഹ സംസ്ഥിത സംയോജനട് ഭ്രമര ഇഞ്ചര തുളു ഉച്ചയോ ഈ ലേസ്ഡ് പാത്തിർന ഭിന്നർ നക്ലന പാത്തിർന് കേനൊന്ന് പർക്ക
1: ಕಟೀಲ್ದಪ್ಪೆ ಉಲ್ಲಾಲ್ತಿನು ಭಕ್ತಿಡು ಮನಸಾರೆ ಸುಗಿತೊಂದು ಭ್ರಮರ ಇಂಚರ ತುಳು ಉಚ್ಚಯೋ ನೆತ್ತ ಇತ್ತೆದ ಲೇಸು ತುಳು ಪಾರ್ದನದ ಬಾಸೆ ಇತ್ತೆ ನಿಕುಲು ಲಕ್ಷ್ಮಣ್ ಗಿಡಿಗೆರೆ ಮೇರೆಡ್ದು ಪಾರ್ದನ ಕೇನರುಲ್ಲರು
2: ಮಾತಿರೆಗ್ಲ ವಂದಿಸೋ ಒಂದು ಎನ್ನ ಪ್ರೀತಿದ ಅಮ್ಮ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆತಿನಂಚಿನ ಪ್ರೀತಿದ ಅಮ್ಮ ಗಿಡಿಗೆರೆ ರಾಮಕ್ಕ ಮೇರ್ಪಂತಿನಂಚಿನ ಸಿರಿ ಪಾಡ್ದನದ ರಡ್ಡು ಗದ್ದೆ ಬಾಗೊಂಡೆ ಯಾನು ಪಂಡ್ರಲ್ಲೆ ಡೆನ್ನ ಡೆನ್ನ ಡೆನ್ನ ನಾರಾಯಣೀ ಓ ನಾರಾಯಣೀ ಓ ಇನಿ ಸತ್ಯನಾಪುರದ ಎರಮಣ್ಣಿಡಿಗೆ

0: ಇತ್ತೆಂಬೆರ್ ಪಂಡೆರ್ ಆರ ಪಂಡಿನವು ಅಜ್ಜರ್ನ ಸಂಧಿ ಅತೆ ಸಿರಿನ ಅಜ್ಜರ್ನ ಸಂಧಿ ಅಜ್ಜರ್ನ ಸಂಧಿ ಅಂಚನೆ ಸಿರಿ ಪುಟ್ಟನ ಸಂಧಿ ಉಂಡು ಕುಮಾರನ ಸಂಧಿ ಉಂಡು ಕಾಂತಪುಂಜನ ಸಂಧಿ ಉಂಡು ಬಸುಲೂರ ಎರಮನ್ನದ ಸಂಧಿ ಉಂಡು ದಾರುಣ ಸಂಧಿ ಉಂಡು ಸೊನ್ನೆನ ಸಂಧಿ ಉಂಡು ಗಿಂಡೆನ ಸಂಧಿ ಉಂಡು ಅಬ್ಬಯನ ಸಂಧಿ ಉಂಡು ದಾರಾಯನ ಸಂಧಿ ಉಂಡು ಈ ಮಾತ ಸಂಧಿಲೇನು ಸೇರಾದು ಒಂಜಿ ಮಲ್ಲ ಟೆಕ್ಸ್ಟ್ ಪಠ್ಯಾಯನವು ಅವು ಪಾಡ್ದನ ಪಾಡ್ದನವು ಪಂಪಿನವು ವಿಸ್ತಾರೋಡು ಮಲ್ಲ ಸಂಧಿ ಇಂದು ಪಣಪನವು ಎಲ್ಲಿ ಅಧ್ಯಾಯ ದೆನ್ ನಮ್ಮ ಸಂದ್ ಎಂದು ಪಂಡ ನಮ್ಮ ಪಂಡಿನೈತೆ ನಮ್ಮ ನಮ್ಮ ಏಪಲ ಪ್ರೊಫೆಸರ್ ಲಾರಿ ಹಾಂಗ್ಕೋ ಮಲ್ಲ ವಿದ್ವಾಂಸ ಏರ್ಪಣಪೇರು ಏಪಲ ವಕ್ತೃ ಓರಿಯೆಂಟೆಡ್ ಆದ ನಿಕಲ್ತುವೋಡು ವಕ್ತೃ ಎಂಚಿನ ಪಣಪಿ ಐನ ನಿಕಲಿಕೆ ತೊಂಡ ತಂದೆ ನಿಕಲನೇ ಆಯ್ನ ಒಂಜಿ ಪಣಿಯರ ಬಲ್ಲಿ ಪಾಡ್ದನ ಬಕ ಸಂಧಿ ಎಂದು ಪಣಪಿನ ಬಹುಶಃ ವಿದ್ವಾಂಸರನ್ನ ಒಂಜಿ ಸೃಷ್ಟಿದಲಕ್ಕೆ ಎಂಕು ತೋಜುಂಡು ಸಂದ್ ಎಂದು ಪಣಪಿನ ಒಂಜಿ ಲಿಂಕ್ ಎಂದು ಪಣಪಿನ ಅರ್ಥ ಉಂಡು ಇಡೀ ಕತೆಕ್ ಈ ಎಲ್ಲೆಲ್ಲಿ ಅಧ್ಯಾಯಲು ಒಂಜೆಡ್ದು ಒಂಜಿ ಲಿಂಕ್ ಕೊರೊಂದು ಪೋಪುನೇ ಅವು ಸಂದ್ ಯಾನು ಬಂಟ್ವಾಳ ತಾಲೂಕದ ಅಲ್ಪ ಜತ್ತು ಪರವೆಯನ್ನು ಪಣಪಿನ ಅರುವರು ಇತ್ತಿರು ಮಲ್ಲ ಹಿರಿಯ ವಿದ್ವಾಂಸರು ಆರು ಏಪಲ ಆರು ಪಾರ್ದನೊಂದು ಪಂಡಿನ ವಿಜ್ಜಿ ಸಂಧಿ ಎಂದು ಪಂಡಿನ ವಿಜ್ಜಿ ಐನಾರು ಪಾರ್ದನೆ ಎಂದು ಪಣಂದಿತ್ತಿರು ಯಾನು ಪಾರ್ದನೊಂದು ಪಣ್ಣಲ್ಲ ಆರು ಪಣಂದಿತ್ತೇನೆ ಪಾರ್ದನೆ ಎಂದೆ ಸಂಧಿಯಿಂದ ಪಣಂದಿತ್ತೆ ಅಂದಾಡ ಸಂದ್ ಎಂದು ಪಣಂದಿತ್ತಿರು ಅಪಗ ಪಾರ್ದನೆ ಬಗ್ಗೆ ಸಂಧಿ ಎಂದು ಪಣಪಿನ ದಾಯಿಗೆ ನಂಗೆ ಬಳಕೆಡ್ ಬತ್ತೈಜಿ ಎಂದು ನಮ್ಮ ತೂವಲಿ ನಮ್ಮ ಐನ ಬಗ್ಗೆ ಹೆಚ್ಚು ಆಲೋಚನೆ ಮಾಡ್ದು ದಾಯಂಡ ವಿದ್ವಾಂಸರ್ನ ಮಾತ ಪಾಡ್ದನ ಸಂಧಿ ಪಾಡ್ದನ ಸಂಧಿಯಿಂದ ಬಳಕೆ ಮಲ್ತೊಂದು ಬತ್ತೀರು ನಮ್ಮ ಐನ ಬರೆಯನಗಲ ಮಾತ ಪಾಡ್ದನ ಸಂಧಿ ಎಂದು ಬರೆಯೋ ಪಾರ್ದನೆ ಬಗ್ಗೆ ಸಂಧಿ ಎಂದು ದಾಯಪಂಡ ಐನ ಮೂಲ ಧಾತುನು ತೂಲೆ ವಿದ್ವಾಂಸರ್ ನಕಲು ಪಾಠ್ ಬೊಕ್ಕ ಪಾಡು ಎಂದು ಪಣಪಿನ ದಾತೊಡ್ದು ಓ ನಿಷ್ಪನ್ನ ಅಣ ಎಂದು ಪಣಪಿರು ನಮ್ಮ ಏಪಲ ತೊಳಟು ಒಂಜಿ ಪಾಟು ಪಾಡ್ಲೆ ಎಂದು ಪಣಪನ ಸರ್ ಇಜ್ಜಿ ಪಾಟು ಒಂದು ಏಪಲ ಬರ್ಪುಜಿ ಮಲಯಾಳಂ ಪಾಟಲುಲ್ಲೋ ಬ್ಯಾರಿ ಪಾಟಲುಲ್ಲೋ ಮಾಪಿಳ್ಳೆ ಪಾಟಲುಲ್ಲೋ ಅಥವಾ ಮಲಯಾಳ ಭೂತಲು ಪಣಪನ ಜಿತ್ತಿನ ಪಾಡ್ದನದ ರೂಪದೊಂದಿಕ್ಕೆ ನಮ್ಮ ತೋಟಂ ಪಾಟ್ ಎಂದು ಪಂಡೋ ಮಲಯಾಳಂ ಭಾಷೆಗೆ ಸಂಬಂಧಪಟ್ಟಿನ ಮಾತ ಪಾಠ ಅಂದ್ರೆ ನಮ್ಮ ಪದವನ್ನು ಪಣಂದು ಬತ್ತೋ ಅಪಕ ಪಾಡ್ದನ ಪಾಡದಿನ ಎಂಚ ಬತ್ತನು ಹೇಳಿರುವಂತಹದ್ದು ಹೇಳಿದ್ದು ಪಣಪಿನ ಎಂಚ ಬತ್ತನು ಅನ್ಕೊಂಡು ಮಂಜೇಶ್ವರ ಗೋವಿಂದ ಪೈಕಲು ಬೊಕ್ಕ ಕಡೆ ಪುದರ್ದಿತ್ತಿರು ನಮ್ಮ ಕಾಸರಗೋಡ್ದ ಪುಂಡೂರ್ದ ವೆಂಕಟರಾಜ ಪುಣಿಚಿತ್ತಾರು ಅಕಲು ಅವು ಪಾರ್ದನೆ ಬೊಕ್ಕ ಪಾರ್ಥನೆ ಪನ್ಪನವೇ ಸರಿಯಾಯಿನ ಶಬ್ದ ದಾಯ ಪಣ್ಣಂದಾಂಡ ಅವು ಪ್ರಾರ್ಥನೆ ಪನ್ಪನ ಹಿಡ್ದ ಬತ್ತಿನವು ಅವು ದಾಯ ಪಣ್ಣಂದಾಂಡ ಭೂತಾರಾಧನೆದ ಒಂಜಿ ಹುಟ್ಟು ಕಟ್ಟು ಐನ ಚರಿತ್ರೆ ನಿನ್ನ ಮಾತ ಒಂಜಿ ರೀತಿದ ಪ್ರಾರ್ಥನೆ ರೂಪದ ಕಟ್ಟದ ಕೊರ್ಪನೇ ಅವು ಪಾರ್ದನೆ ಇತ ಉದಾಹರಣೆಗೆ ಇಂಚಿಂತನ ಅನೇಕ ಶಬ್ದಲಾತ ಇತ ಮದಿಮಾಯಿನ ಅನೇಕ ಪುಣ್ಯಜೋಗ ನಕಲು ಮುಲ್ಪ ಉಲ್ಲೇರು ಅಕಲು ಮದಿಮಾಯಿನ ಅಕಲು ಒಂಜಿ ಒಂಜಿ ಬಗ್ಗನ ಒಂಜಿ ಉಂಗಿಲೋನು ದೀವಣವೇರು ಕೈಕ್ ಐ ನಮ್ಮ ಇಂಚಿನ ಅಂದು ಪಣಪ ಒಡ್ಡಿ ಉಂಗಿಲೋ ಅಂದು ಪಂಡ ಅತೇ ಒಡ್ಡಿ ಪಣ್ಣಂದಣ ತೊಳಟದಾದ ನಾಲೆತ ಒಂಜಿ ಗುಂಪು ನಮ್ಮ ಒಡ್ಡಿ ಪಣಪಿರು ಒಂಜಿ ಒಡ್ಡಿ ಬೀಜ ಪಣ್ಣಂದ ನಾಲು ಸೇರಾಯಿನ ಒಂಜಿ ಗುಬ್ಬಿ ಅವು ಅರ್ಥನೇ ವ್ಯತ್ಯಾಸ ಆಂಡ ನಮ್ಮ ಮಾತ್ರ ಸರಳ ತರದಾದ ಒಡ್ಡಿ ಉಂಗಿಲೋ ಒಡ್ಡಿ ಉಂಗಿಲೋ ಅಂದು ಆಂಡ ಐನ ಮೂಲ ರೂಪನೇ ಅವು ಒಡಿ ಉಂಗಿಲೋ ಒಡಿನ್ ಪಣ್ಣಂದಣ ಬಗ್ಗುನು ಬಗ್ಗಿನ ಉಂಗಿಲೋಗ ನಮ್ಮ ಒಡಿ ಉಂಗಿಲೋ ಅಂದು ಪಣಡಾಂಡು ನಮ್ಮ ಐನ ಒಡ್ಡಿ ಇಂದು ಪಂಡ ಒಡ್ಡಿ ಇಂದು ಪಣ್ಣಿಡ್ದವರ ನಂಗೆ ಅವು ಎಂಚಿನಂದೇ ಗೊತ್ತಾಯಿಜವು ಅಂಚಾದು ಈ ಪಾಡ್ದನ ಬೊಕ ಸಂದ್ ಸಂಧಿ ಪಾರ್ದನೆ ಬೊಕ ಸಂದ್ ಇಂದಕ್ಕಿತ್ತಿನ ಚಿತ್ತಿನ ವ್ಯತ್ಯಾಸಲೇನೆ ನಮ್ಮ ಮನ್ಪಂದೆ ತರೇಡ್ತಾರೆ ನಮ್ಮ ಪಾಡ್ದನ ಬೊಕ ಸಂಧಿ ಇಂದು ಪಣಪನೇನು ನಮ್ಮ ಬಳಸೊಂದು ಬತ್ತೋ ಇನ್ನೇನು ವಾವ ಸಂದರ್ಭಡು ಪಣಪಿರು ನಿಕ್ಲಿಗೆ ಮಾತೆರೆಗಳ ಗೊತ್ತುಂಡು ಜೋಕ್ಲಿಗೆ ಭೂತಾರಾಧನೆ ಸಂದರ್ಭಡು ಭೂತ ಕಟ್ಟು ನಕಲು ಆಯ್ನ ಆರಾಧನೆ ಸಂದರ್ಭಡು ಹೊಸಯ ಸಂಧಿ ಪಣಪಿರು ಆಯ್ನ ಹುಟ್ಟು ಕಟ್ಟದ ಸಂಧಿ ಪಣಪಿರು ಕೆಲಸದ ಸಂದರ್ಭಡು ನೇಜಿ ತೆಪ್ಪುನಗ ಆ ಕೋಟಿ ಚೆನ್ನೈಯ ಸಂಧಿ ಪಣಪಿರು ಅಥವಾ ಸಿರಿನ ಸಂಧಿ ಪಣಪಿರು ಇಂದೇನು ಕಲ್ಪನೆಗೆ ಒಂಜಿ ಟ್ರೈನಿಂಗ್ ಸೆಂಟರ್ ಉಂಡ ನಮ್ಮಡ ಖಂಡಿತವಾದಲೇ ಇಜ್ಜಿ ನಮ್ಮ ಜೋಕ್ಲೆಗ್ ಯುವಜನಕ್ಲೆಗ್ ತುಳು ಪಾಡ್ದನ ಕಲ್ಪವು ನಂಚಿತ್ತನ ಅಥವಾ ತುಳು ಸಂದನೇನು ಕಲ್ಪವು ನಂಚಿತ್ತನ ಒಂಜಿ ತರಬೇತಿ ಒಂಜಿ ಶಿಬಿರಲ್ಲೇನಾರ ಮಲ್ಪಡತ್ತಂಡ ದಾಯ ಬಣ್ಣಂದಾಂಡ ಇನಿತ ಕಾಲೋಡು ಈ ಸಂದ ಅಥವಾ ಪಾರ್ದನನ್ನು ಕಲ್ಪು ನಂಚಿತ್ತನ ಯುವ ಜನಕುಲು ಕಮ್ಮಿ ಆವೊಂದುಲ್ಲೇರು ಇತ್ತೆ ಸಿರಿನ ಕ್ಷೇತ್ರಕ್ಕೆ ಪಾಯರಂದಾಂಡ ಒಂಜಿ ಕಾಲೋಡು ಒಂಜಿ ಸಾವಿರ ಒಂಜರ ಸಾವಿರ ಸಿರಿನಕ್ಲಿತ್ತನ ಅಲ್ಪ ಇನಿ ದುಡ್ಡು ಕೊರೆದು ರಡ್ಡು ಮೂಜಿ ಸಿರಿಕ್ಲೇನು ಕೊಂಡ್ರೋಡ ಆಯ್ನಂಚಿತ್ತನ ಒಂಜಿ ಸಂದರ್ಭ ಬರ್ಪು ನಂಚಿತ್ತನ ಸ್ಥಿತಿ ಬತ್ತನು ಭೂತಾರಾಧನೆ ಇಡ್ಲ ನಮ್ಮ ಒರಿದಿನ ಮಾತೆಕ್ಲ ನಮ್ಮ ಇಂಪಾರ್ಟೆನ್ಸ್ ಕೊರ್ಪನೆ ಹೊರತದು ಅಯ್ಯನ ಇಡೀ ಚರಿತ್ರೆಯನ್ನು ಪನ್ಪನ ಚಿತ್ತಿನ ಮೌಖಿಕ ಕಾವ್ಯಗೋ ಅಥವಾ ಸಂದಗ ಅಥವಾ ಪಾರ್ದನಗ ನಮ್ಮ ಹೆಚ್ಚಿನ ಮಹತ್ವನ ಕೊರ್ತುಜ ಅಂಚಾದು ಅಯ್ಯನ ನಮ್ಮ ಒರಿಪುನಂಚಿತ್ತನ ಕೆಲಸ ಮಲ್ಪೆರಬೋಡದು ಆ ತರಬೇತಿ ಕೇಂದ್ರದಲ್ಲಿ ಆರು ಮಲ್ಪಡಿತನು ಅಥವಾ ನಮ್ಮ ಮಾತೆರ ಲೇಯರ್ಲ ಮಲ್ಪಡಿತನು ಆಯ್ನ ಮಲ್ದೀಜ್ ಆಯ್ನು ರಡ್ನದ ವಿಷಯ ಇಂಚಿನ ಪಂಡ ಈ ಪಾರ್ಧನ ಪಣಪಿನವು ಅಥವಾ ಸಂದು ಪಣಪಿನವು ಅವು ಅವು ಲಿಖಿತ ಸಾಹಿತ್ಯದ ಲೆಕ್ಕವೋ ಏಕಾಂತೋಡು ಪುಟ್ಟನವೋ ಅತ್ತು ನಮ್ಮ ಎದುರುಡು ಏರು ಉಲ್ಲೆರ ನಮ್ಮ ಎದುರುಡು ವಕ್ತರು ಏರು ಉಲ್ಲೆರ ಅಥವಾ ವೀಕ್ಷಕ ಒಂದು ಕೇಳುಗೆ ಏರು ಉಲ್ಲೆರ ಅಕಲ್ನ ಎದುರುಡುಗೂ ಅಕಲ್ನ ಆಸಕ್ತಿಗೆ ಅನುಗುಣವಾದ ಅವು ಅರಳೊಂದು ಅರಳೊಂದು ಅರಳೊಂದು ಅರಳೊಂದು ಪೋಪುಣು ಬಹುಶಃ ಒಂಜಿ ಪಾರ್ಧನದ ಕಥೆನ ನಿಖಿಲು ಪಲ್ನೇ ಪನ್ನಾಗ ಸಾಮಾನ್ಯವಾಯನ ಚಿತ್ರ ಒಂಜಿ ಗದ್ಯ ಕಾವ್ಯೋಡು ನಮ್ಮ ಪಣಪ ಅಯ್ಯನೇ ಒಂಜಿ ಪಾರ್ಧನದ ಶೈಲಿಯಿಂದ ಪನ್ನಾಗ ಅಲ್ಪ ಅನೇಕ ರೀತಿಯ ಅಲಂಕಾರ ಅಲ್ಪ ಉಪಮೆ ರೂಪಕ ಸೂತ್ರಾತ್ಮಕ ಶೈಲಿ ಪ್ರಾಸ ಒಂದು ಮಾತ ಒಟ್ಟು ಸೇರೊಂದು ಒಂದು ಒಂಜಿ ಕಾವ್ಯದ ಶೈಲಿಯನ್ನು ಪಡೆಯೊಂದು ಪೋಪುಂಡು ಮೂಲೆ ಇಪ್ಪುನೆ ತುಳು ಭಾಷೆದ ಪೊರಲು ತುಳು ಭಾಷೆನ ಅವು ಕಟ್ಟೊಂದು ಪೋಪಿನಾರು ರಾಮಕ್ಕಮ್ಮಗೇರ್ತಿ ಕಟ್ಟಿದ ಸಿರಿ ಪಾಡ್ದನ ಅಂದ್ರೆ ನಾವುಡೇರು ಪಂಡೇರು ಪ್ರತಿ ಪಾಡ್ದನಲ್ಲ ಅಕ್ಲ ಸಂದರ್ಭಕ್ಕೆ ಸರಿಯಾದ ಕಟ್ಟೊಂದು ಪೋಪುನಿ ಇನಿ ಒಂಜಿ ಪಾರ್ಧನೂ ಒರಿ ಪಂಡೇರು ಅಂದಾಡ ಈರ ಇನ್ ದಾಖಲೆ ಮಲ್ಪುಲೆ ನಾಲ್ಕು ದಿನ ಬಡ್ದು ಅವೇ ಪಾರ್ಧನೂ ಈರ ದಾಖಲೆ ಮಲ್ಪುಲೆ ಖಂಡಿತವಾದಲ ಅವು ಇಡೀ ಕಥಾ ಚೌಕಟ್ಟಡು ವ್ಯತ್ಯಾಸ ಇದ್ದಿನಲ್ಲ ಪನ್ಪಿನ ರೀತಿಡು ವಿವರಣೆಲ್ಲಡು ಅವು ವ್ಯತ್ಯಾಸ ವ್ಯತ್ಯಾಸ ಒಂದು ಪೋಪುಣು ಅಂಚಾದ ಪ್ರತಿ ಪಾರ್ಧನಲ್ಲ ಈರ ದಾಖಲೆ ಮಲ್ಪನಾಗ ಅವು ಪೊಸತ್ತು ಪೊಸತ್ತೆ ಆದಿಪ್ಪುಂಡು ಭಾಷದ ಶೈಲಿ ಅವು ಬೇತ ಒಂದು ಪೋಪುಂಡು ಈ ಪಾರ್ಧನ ಕಲ್ಪೆರ ಗೋಪಾಲ್ ನಾಯ್ಕರು ಮಲ್ಲ ಸಿರಿನ ಒಂಜಿ ಕುಮಾರ ಪಾತ್ರೆ ಆದ ತಜ್ಪ ಎಳ್ಪ ವರ್ಷ ಕೆಲಸ ಮಲ್ತಿನಾರು ಆರಡ ಚಿನ್ನಪ್ಪ ಗೌಡರು ವರಕೇಂಡ ರಂದ ಗೋಪಾಲಣ್ಣ ಈ ರೀತಿ ಮಲ್ಲ ಸಿರಿನ ಪಾರ್ಧನನು ಪತ್ತು ನಲ್ಪ ಐವ ಗಂಟದ ಸಿರಿ ಪಾರ್ಧನ ಇರು ಪಂಡರು ನಿನ್ನೆಂಚ ನೆನಪು ದೀವಣವರು ಅಂದು ಕೇಣಗ ಅವು ಕಥೆನ ಅತ್ ವಿವರಣ ಅಂದು ಕೇಣಗಾರ ಪಂಡೆರು ಯಾನು ಪಾರ್ಧನದ ಕತೆ ಒಂಜಿ ಚೂರು ಗೊತ್ತಾಪುಂಡು ಅಣ್ಣ ಎಂಕ್ಳಿಗೆ ಗೊತ್ತು ಬೋರ್ಡ್ ಆಪುಂಡು ಆಂಡ ವಿವರಲು ಎಂಕ್ಳದ ಒಂಜು ಉದಾಯ ಪಂಡ ಅಲ್ಪ ಮುಲ್ಪ ಬೂರೊಂದು ಇಪ್ಪುಡು ಐನ ಎಂಕ್ಳ ಸಂದರ್ಭಕ್ಕೆ ಸರಿಯಾದ ಪೆಜೊಂದು ಪೋಪೋ ಪಂಡೆರು ಅಪಗ ಒಂಜಿ ಒಟ್ಟು ಕತೆತ್ತ ಚೌಕಟ್ಟು ಒರಿ ಪಾಡ್ದನ ಪನ್ಪನ ವಕ್ತರ ಗೊತ್ತಿತ್ತನಾಡ ಆಯ್ನ ವಿವರಲೇನು ಆರ ಬೇತೆ ಬೇತೆ ರೀತಿದ ಪೆಜೊಂದು ಆಯ್ನ ಕಟೊಂದು ಪೋಪೇರು ನಾಡು ಲೀಲಾ ಶೆಟ್ಟಿ ಪಂಡೆರ ಅವು ಎತ್ತೋ ಸಂದರ್ಭಲ್ಲಿ ಎಂಕ್ಲ ಪೋಯಿನಲ್ಪ ಈ ಸಿರಿ ಸಂಧ್ಯನ ಎಂಚ ಕಲ್ತಾರಂದಕ್ಕೆ ನಾ ಅಕಲ್ ಪಣಪಿನಂದು ಅವು ಎಂಕ್ಳಿಗೆ ದಲ್ಯೋಡು ಒಂಥರ ಕೊಂಚ ಆಟೋಮೆಟಿಕ್ ಆದ ಬರ್ಪುಣಣ್ಣ ಪಂಡೆರು ಲೀಲಾ ಶೆಟ್ಟಿ ಪಂಡೆರು ಇಜ್ಜಣ್ಣ ಅವು ಓ ಓ ಕಾವ್ಯಲ ಅವು ಆಟೋಮೆಟಿಕ್ ಆದ ಬರ್ಪುನ ಒತ್ತು ಆಯ್ನ ನಡೆ ಆಯ್ನ ಕ್ರಮ ನಿನ್ನ ಮಾತ ಎಂಕಲ ಕಲ್ಪಡಾಪಡು ಗೊತ್ತಿತ್ತಿನ ಕಳ್ಳ ಕೇಂಡದು ಕಲ್ಪಡು ಪೋದು ಕೇಂಡತ್ತುದು ಕಲ್ಪಡು ಇಲ್ಲಲ್ಲಿ ಬತ್ತದ ಮನನ ಮಲ್ತದ ಆಯ್ನ ಕಲ್ಪಡು ಅಂಚ ಕಲ್ತದ ನಾನು ಮಾತ್ರ ಎಂಕಲಿಗೆ ಈ ಪಾರ್ಧನ ಪರಿಹಾರ ಪಡ್ತೀನಿ ಇಡೀ ಆಟೋಮೆಟಿಕ್ ಆದ ಆಯ್ನ ಪಣ್ಯರ ಆಪೂಜಿ ಇಂಚ ಈ ಪಾರ್ಧನದ ಬೊಕ್ಕ ಸಂದದ ಹಿನ್ನೆಲೆನು ಒಂಜಿ ರಡ್ಡು ವಿಷಯ ಪಣೊಂದು ಯಾನು ಪಾರ್ಧನಡು ತುಳು ಭಾಷೆದ ವಿಚಾರಕ್ಕೂ ಬರ್ಪೇನು
1: ಇತ್ತನೇಟ ಇಂಚಿಪ್ಪ ಕಟೀಲು ಪದವಿ ಪೂರ್ವ ಕಾಲೇಜಿದ ಶ್ರೀ ವಿದ್ಯಾ ಸಭಾಭವನಡ್ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಳ ಶಿಕ್ಷಣ ಸಮೂಹ ಸಂಸ್ಥೆದ ಸಂಯೋಜನೆಡ್ ಭ್ರಮರ ಇಂಚರ ತುಳು ಉಚ್ಚಯು ಈ ಲೇಸಿಡ್ ತುಳು ಪಾರ್ಧನದ ಭಾಷೆ ಈ ವಿಷಯದ ಬಗ್ಗೆ ಪಾತ್ಯರ್ನ ಡಾಕ್ಟರ್ ಅಶೋಕ್ ಆಳ್ವ ಅರ್ನ ಪಾತ್ಯರದ ಸುರುತ ಯಜ್ಞೆ ಕೇಂದರೆ ನನ್ನ ದುಂಬುದ ಯಜ್ಞೆ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗರಂಗದ ಬದುಕು.

ಬಾಲ ಪ್ರತಿಭೆ ವಯಲಿನ್ ವಾದಕಿ ಹಾಗೂ ಗಾಯಕಿ ದ್ಯುತಿ ಸಾನ್ವಿ ಪ್ರಸನ್ನ ಸುರತ್ಕಲ್ ಮಂಗಳೂರು. ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ಡ ತುಳು ಪ್ರಸಾರಕ್ಕೆ ಏನೊಂದುಲ್ಲರ್ ನನ್ನ ದುಂಬಗ್ ಕಡಲ ಮಗೆ ಈ ತುಳು ಸಿನಿಮಾದ ಕೆಲವೊಂಚಿ ಪದಕ್ಕುಲೇನಕ್ಕೆ ಏನೊಂದು ಬರ್ಕಾ

ಈತನೇಟ ಕಡಲ ಮಗೆ ಈ ತುಳು ಸಿನಿಮಾದ ಕೆಲವೊಂಚು ಪದಕುಲೆನ್ನು ಕೇನಂದು ಬತ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರಿಗ್ಲ ಸೊಲ್ಮೇಲು ಕೇನಂದುಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

ಬಾಲಪ್ರತಿಭೆ ವಯಲಿನ್ ವಾದಕಿ ಹಾಗೂ ಗಾಯಕಿ ದ್ಯುತಿ ಸಾನ್ವಿ ಪ್ರಸನ್ನ ಸುರತ್ಕಲ್ ಮಂಗಳೂರು. ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 636420449949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಬಾಲ ಪ್ರತಿಭೆ ವಯಲಿನ್ ವಾದಕಿ ಹಾಗೂ ಗಾಯಕಿ ದ್ಯುತಿ ಸಾನ್ವಿ ಪ್ರಸನ್ನ ಸುರತ್ಕಲ್ ಮಂಗಳೂರು. ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 636420449949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: रेडियो सारंग 107.8 FM।
1: सिनिमा ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು
0: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ಮಾತು.
1: ಬಾಲಪ್ರತಿಭೆ ವಯಲಿನ್ ವಾದಕಿ ಹಾಗೂ ಗಾಯಕಿ ದ್ಯುತಿ ಸಾನ್ವಿ ಪ್ರಸನ್ನ, ಸುರತ್ಕಲ್ ಮಂಗಳೂರು. ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ತಾರಾಂಗ್ನ
1: ಕೇಳುಗರೆ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ.
0: ಇವತ್ತಿನ ಸಂಚಿಕೆಯಲ್ಲಿ ಆತ್ಮೀಯರೇ, ಈ ಒಂದು ಟಾನ್ಸಿಲೈಟಿಸ್, ಪದೇ ಪದೇ ಕಾಡುವಂತ ಟಾನ್ಸಿಲೈಟಿಸ್, ಗಂಟಲು ನೋವು, ಟಾನ್ಸಿಲ್ ಒಂದು ಉರಿಯೂತ ಆಗಿರುತ್ತೆ, ಮಕ್ಕಳಲ್ಲಿ ತುಂಬ ಕಂಡು ಬರುತ್ತೆ, ಟಾನ್ಸಿಲ್ಗೆ ಸರ್ಜರಿ ಬೇಕು ಅನ್ನುವಂಥ ಪರಿಸ್ಥಿತಿ ಬರುತ್ತೆ. ಅಂತಹ ಪದೇ ಪದೇ ಕಾಡುವಂಥ ಟಾನ್ಸಿಲೈಟಿಸನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಒಂದು ದಿವ್ಯ ಔಷಧವನ್ನು, ಒಂದು ಸರಳವಾದಂತಹ ಮನೆಮದ್ದನ್ನು ತಿಳಿಸ್ಕೊಡಿ ಅಂತ ನಾನು ಕೇಳಿಕೊಂಡಾಗ ಡಾಕ್ಟರ್ ವಿನಾಯಕ್ ಹೆಬ್ಬಾರ್, ಧಾತ್ರಿ ಆಯುರ್ವೇದ ಕೇಂದ್ರ ಶಿರಸಿ, ಇವರು ರೆಡಿಯಾಗಿದ್ದಾರೆ. ಸೊ ನಮಗೆ ಇವತ್ತು ಟಾನ್ಸಿಲೈಟಿಸ್ ಕಡಿಮೆ ಮಾಡುವಂಥ ಸರಳ ಔಷಧಿಯನ್ನು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ನಾವೀಗ ತಿಳ್ಕೊಳ್ಳೋಣ. ಈ ಒಂದು ಟಾನ್ಸಿಲೈಟಿಸನ್ನು ಕಡಿಮೆ ಮಾಡುವಂಥ, ಪದೇ ಪದೇ ಆಗ್ತಾ ಇರುವಂಥ ಟಾನ್ಸಿಲೈಟಿಸನ್ನು ಕಡಿಮೆ ಮಾಡಿ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂಥ ಔಷಧಿಯನ್ನು ತಿಳ್ಕೊಳ್ಳೋಣ.
2: ನಮಸ್ಕಾರ. ಇಂದು ಟಾನ್ಸಿಲೈಟಿಸ್ ಪದೇ ಪದೇ ಆಗ್ತಾ ಇರುವವರಿಗೆ ಅದನ್ನು ಹೇಗೆ ಸರಿಪಡಿಸ್ಕೊಳ್ಬಹುದು, ಅದಕ್ಕೆ ಏನೇನು ಮನೆಮದ್ದುಗಳನ್ನು ಮಾಡಿಕೊಳ್ಬೋದು ಅಂತ ಹೇಳ್ತೇನೆ. ಟಾನ್ಸಿಲೈಟಿಸ್ ಪದೇ ಪದೇ ಆಗ್ತಾ ಇರುವಾಗ, ಈಗ ನಾನು ಹೇಳಲಿಕ್ಕೆ ಹೊರಟಿರುವಂಥ ಮನೆಮದ್ದೇನಿದೆಯಲ್ಲ, ಮೊದಲನೇ ಮನೆಮದ್ದು, ಅದು ಟಾನ್ಸಿಲೈಟಿಸ್ ಪದೇ ಪದೇ ಆಗುವವರು ನಿತ್ಯವೂ ಏನು ತೆಗೆದುಕೊಳ್ಬೇಕು ಅನ್ನೋದು. ನಂತರ ಕೊನೆಯಲ್ಲಿ ಟಾನ್ಸಿಲೈಟಿಸ್ ತುಂಬ ಆಗಿರುವಾಗ ಏನು ಮಾಡಬೇಕು ಅನ್ನೋದನ್ನು ಆಮೇಲೆ ಹೇಳ್ತೇನೆ. ಈಗ ಪದೇ ಪದೇ ಟಾನ್ಸಿಲೈಟಿಸ್ ಆಗತ್ತೆ, ನಿಮ್ಮ ಮನೆಯಲ್ಲಿರೋ ಚಿಕ್ಕ ಮಕ್ಕಳಿಗಿರ್ಬೋದು ಅಥವಾ ನಿಮಗೆ ಇದ್ದಿರ್ಬೋದು, ಅದಕ್ಕೆ ಏನು ಮಾಡಬೇಕು? ಆಯುರ್ವೇದದಲ್ಲಿ ನಾವು ತ್ರಿಕಟು ಚೂರ್ಣ ಅಂತ ಕರಿತೇವೆ. ಶುಂಠಿ, ಹಿಪ್ಪಲಿ ಮತ್ತು ಕಾಳುಮೆಣಸು, ಇವುಗಳನ್ನು ಮೂರನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಪೌಡ್ರನ್ನು. ಈ ಪೌಡ್ರ್ ಮಿಕ್ಸಿಂಗ್ ಇದೆಯಲ್ಲ, ಇದನ್ನು ನಿಮ್ಮ ವಯಸ್ಸಿಗೆ ಅನುಗುಣವಾಗಿ, ಒಂದು ಮಧ್ಯ ವಯಸ್ಸಿನವರಾದರೆ ಅಥವಾ 16 ನಂತರ ವಯಸ್ಸಿನವರಾದರೆ, ಅಡಲ್ಟ್ಸ್ ಆದರೆ, ಒಂದು ಅರ್ಧ ಚಮಚದಷ್ಟು ಪುಡಿಯನ್ನು ದಿವಸಕ್ಕೆ 2 ಅಥವಾ 3 ಬಾರಿ ಊಟದ ಒಂದು 15 ನಿಮಿಷದ ಮೊದಲು ಅಥವಾ 10 ನಿಮಿಷ ಮೊದಲು ಜೇನುತುಪ್ಪಕ್ಕೆ ಮಿಕ್ಸ್ ಮಾಡ್ಕೊಂಡು ಸೇವನೆ ಮಾಡಬೇಕು. ತುಂಬ ಖಾರ ಖಾರ ಇರುತ್ತೆ, ಗಂಟಲಿಗೂ ಟಾನ್ಸಿಲೈಟಿಸ್ ಇದ್ದರೂ ಕೂಡ ಆ ಸಮಯದಲ್ಲಿ ತುಂಬ ಹಿತವಾದ ಫೀಲಿಂಗ್ ನಿಮಗೆ ಕೊಡುತ್ತೆ, ತುಂಬ ಅನುಕೂಲ ಮಾಡಿಕೊಡುತ್ತೆ, ಡೈಜೆಷನ್ ತುಂಬ ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ, ಕಫ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ, ತನ್ಮೂಲಕ ಟಾನ್ಸಿಲೈಟಿಸ್ ಕೂಡ ಕಂಟ್ರೋಲಿಗೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಚಿಕ್ಕ ಮಕ್ಕಳಾದರೆ ಚಿಟಿಕೆಯ ಲೆಕ್ಕದಲ್ಲಿ ಕೊಡಿ, ಒಂದು 10ರಿಂದ 15 ವರ್ಷದ ಒಳಗಿನ ಮಕ್ಕಳಾದರೆ ಒಂದು 4 ಚಿಟಿಕೆ ದಿವಸಕ್ಕೆ 3 ಬಾರಿ, ಅಥವಾ ತುಂಬ ಚಿಕ್ಕ ಮಕ್ಕಳಾದರೆ ಆಗ 2 ಅಥವಾ 3 ಚಿಟಿಕೆ, ಹೀಗೆ ನೀವು ಪ್ಲ್ಯಾನ್ ಮಾಡಿಕೊಳ್ಬೋದು. ಇವು ಮೂರೂ ಕೂಡ ಉಷ್ಣ ಗುಣವನ್ನು ಹೊಂದಿರುವಂಥವು, ಹೀಟ್ ಮಾಡುವಂಥವು, ಹಾಗಾಗಿ ಇದನ್ನು ಬಳಕೆ ಮಾಡುವಾಗ, ಎಸ್ಪೆಷಲಿ ಮಕ್ಕಳಿಗೆ ಕೊಡುವಾಗ, ಮಕ್ಕಳಿಗೆ ತುಂಬ ಹೀಟ್ ಆಗದಿರುವ ಹಾಗೆ ನೋಡಿಕೊಂಡು ಕೊಡಬೇಕು. ಇನ್ನು ತುಂಬ ಟಾನ್ಸಿಲೈಟಿಸ್ ತುಂಬ ಜಾಸ್ತಿ ಇದೆ, ತುಂಬ ಅಂದರೆ ಅತಿಯಾಗಿ ಸೀವಿಯರ್ ಇದ್ದರೆ ಆವಾಗ ವೈದ್ಯರನ್ನು ಹೋಗಿ ಭೇಟಿಯಾಗಬೇಕಾಗತ್ತೆ. ಆದರೆ ಒಂದು ಮಟ್ಟಿಗೆ ಇದೆ, ನಿಮಗೆ ತೊಂದರೆ ಕೊಡ್ತಾ ಇದೆ, ತ್ರಾಸಾಗ್ತಿದೆ ಅಂತಂದರೆ, ಮೊದಲನೇದಾಗಿ ಗಾರ್ಗ್ಲಿಂಗ್ ತುಂಬ ಹೆಲ್ಪ್ ಆಗುತ್ತೆ. ಆ ಗಾರ್ಗ್ಲಿಂಗ್ ಹೇಗೆ ಮಾಡೋದನ್ನು ಆಮೇಲೆ ಹೇಳ್ತೇನೆ. ಒಂದು ಹೊಟ್ಟೆಗೆ ತೆಗೆದುಕೊಳ್ಳಿಕ್ಕೆ ನಾವು ಏನೇನು ಬಳಕೆ ಮಾಡ್ಬೋದು ಅನ್ನೋದನ್ನು ಈಗ ಹೇಳ್ತೇನೆ. ಗ್ರಂಥಿಗೆ ಅಂಗಡಿಗೆ ಹೋದರೆ ಕಚೋರ ಅಂತ ಸಿಗತ್ತೆ. ಕಚೋರ ಅನ್ನೋದು ಶುಂಠಿ ಜಾತಿಗೆ ಸೇರಿದಂತಹ ಒಂದು ಗಿಡ, ಅದರ ಬೇರು ಶುಂಠಿ ಥರನೇ ಇರುತ್ತೆ, ಅದನ್ನು ಪೀಸ್ಗಳನ್ನು ಕೊಡ್ತಾರೆ ನಿಮಗೆ ಅಲ್ಲಿ ಹೋದಾಗ. ಅದು ತುಂಬ ತುಂಬ ಒಳ್ಳೆಯ ಪರಿಮಳವನ್ನು ಕೊಡುವಂಥದ್ದು. ಅದನ್ನು ತೇಯಬೇಕು, ಜೇನುತುಪ್ಪದಲ್ಲಿ ತೇಯಲಿಕ್ಕೆ ಆದರೆ ತುಂಬ ಒಳ್ಳೆಯದು, ಇಲ್ಲ ಅದನ್ನು ಪುಡಿ ಮಾಡಿಕೊಂಡು ಜೇನುತುಪ್ಪದಲ್ಲಿ ದಿವಸಕ್ಕೆ 2-3 ಬಾರಿ ಒಂದು 1/4 ಚಮಚ ಪುಡಿಯನ್ನು ಹಾಕ್ಕೊಂಡು ತೆಗೆದುಕೊಳ್ಬೇಕು. ಇದನ್ನು ತೆಗೆದುಕೊಳ್ಳೋದ್ರಿಂದ ಆ ಸ್ವೆಲ್ಲಿಂಗ್ ಏನಾಗಿದೆಯಲ್ಲ ಅದು ಕಂಟ್ರೋಲಿಗೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ನಾನು ಆಗಲೇ ಹೇಳಿದ ಹಾಗೆ ತ್ರಿಕಟು ಚೂರ್ಣವನ್ನು ಏನು ಹೇಳಿದ್ನಲ್ಲ, ಶುಂಠಿ, ಹಿಪ್ಪಲಿ ಮತ್ತು ಕಾಳುಮೆಣಸಿನ ಮಿಕ್ಸಿಂಗನ್ನು, ಅದನ್ನು ಕೂಡ ಜೊತೆಗೆ ತೆಗೆದುಕೊಳ್ಬೇಕು. ತುಂಬ ಉಷ್ಣ ಆದರೆ ಆವಾಗ ಸ್ವಲ್ಪ ಜ್ಯೇಷ್ಠ ಮಧುವನ್ನು ಒಂದು ತೇಯ್ದುಕೊಂಡು, ಜ್ಯೇಷ್ಠ ಮಧುವಿನ ಕಡ್ಡಿ ಇರುತ್ತಲ್ಲ ಅಂದರೆ ಕಾಂಡ ಇದಿರುತ್ತಲ್ಲ, ಅದನ್ನು ತೇಯ್ದುಕೊಂಡು ಒಂದು 1/4 ಚಮಚ ತೆಗೆದುಕೊಳ್ಬೋದು. ಅದು ಬಿಟ್ಟರೆ ಇದನ್ನು ಸೇವನೆ ಮಾಡಿದರೆ ಆ ಟಾನ್ಸಿಲೈಟಿಸ್ ತುಂಬ ಜೋರಿರುವಾಗ ಅಥವಾ ಸ್ವಲ್ಪ ತೊಂದರೆ ಕೊಡ್ತಿದೆ, ನುಂಗ್ಲಿಕ್ಕೆ ಕಷ್ಟ ಆಗ್ತಿದೆ ಅನ್ನುವಂಥ ಸಂದರ್ಭದಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಗಾರ್ಗ್ಲಿಂಗ್ ವೆರಿ ಇಂಪಾರ್ಟೆಂಟ್. ಗಾರ್ಗ್ಲಿಂಗ್ ಮಾಡೋದ್ರಿಂದ ಆ ಸ್ವೆಲ್ಲಿಂಗ್ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಚೆನ್ನಾಗಿ ಹೆಲ್ಪ್ ಆಗುವಂಥ 2 ದ್ರವ್ಯಗಳನ್ನು ನಾನು ಹೇಳ್ತೇನೆ. ಮೊದಲನೇದಾಗಿ ಬೇವಿನ ಎಲೆ, ಇನ್ನೊಂದು ಅರಿಶಿನ. ಬೇವಿನ ಎಲೆಯನ್ನು ಹಾಕಿ ಚೆನ್ನಾಗಿ ಕಷಾಯ ಮಾಡ್ಕೊಳ್ಬೇಕು, ಫುಲ್ಲಿ ಕಾನ್ಸಂಟ್ರೇಟೆಡ್ ಒಳ್ಳೆಯ ಬೇವಿನ ಎಲೆಗಳನ್ನು ತುಂಬ ಹಾಕ್ಕೊಳ್ಬೇಕು. ಒಂದು ತಂಬಿಗೆ ನೀರು ಹಾಕಬೇಕು, ಅದನ್ನು 1/2 ತಂಬಿಗೆ ಬಚ್ಚಬೇಕು. ಈ ರೀತಿ ಮಾಡಿದ ಬೇವಿನ ಎಲೆ ಕಷಾಯಕ್ಕೆ ಶುದ್ಧ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು, 1 ಚಮಚ 2 ಚಮಚ ಹಾಕ್ಕೊಳ್ಬೋದು. ಈ ಬಿಸಿ ಬಿಸಿಯಾಗಿರುವ ಈ ಕಷಾಯವನ್ನು ಬಾಯಿ ಒಳಗಡೆ ಹಾಕಿ ಗಳಗಳ ಅಂತ ಗಾರ್ಗ್ಲಿಂಗ್ ಮಾಡಬೇಕು, ಗಾರ್ಗ್ಲಿಂಗ್ ಮಾಡಿ ಉಗಿಬೇಕು, ಪದೇ ಪದೇ ಈ ಥರ ಮಾಡ್ತಾನೆ ಇರಬೇಕು. ಆವಾಗ ಸಹಜವಾಗಿ ಇದು ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಆದರೆ ಇನ್ನೊಂದು ವಿಷಯ ನೆನಪಿಟ್ಕೊಳ್ಬೇಕು ಏನು ಅಂತಂದರೆ, ಟಾನ್ಸಿಲೈಟಿಸ್ ಕಂಟ್ರೋಲ್ ಇರಬೇಕು ಅಂತಾದರೆ ನಾವು ನಮ್ಮ ದಿನಚರಿಯನ್ನು ಸರಿಯಾಗಿ ಇಟ್ಕೊಳ್ಬೇಕು. ಏನು ಅಂತಂದರೆ, ಹೊರಗಡೆಯ ಆಹಾರ ಪದಾರ್ಥಗಳನ್ನು ತಿನ್ನೋದು, ತುಂಬ ರೆಫ್ರಿಜರೇಟೆಡ್ ಫುಡ್ಗಳನ್ನು ತಿನ್ನೋದು, ತುಂಬ ಕೋಲ್ಡ್ ಐಟಮ್ಸನ್ನು ಕುಡಿಯೋದು, ಅತಿಯಾಗಿ ಕೋಲ್ಡ್ ವೆದರ್ಗೆ ಎಕ್ಸ್ಪೋಸ್ ಆಗೋದು, ಆಮೇಲೆ ಪದೇ ಪದೇ ಆವಾಗಾವಾಗ ತಿಂತಾನೆ ಇರೋದು, ಡೈಜೆಷನ್ ಹಾಳು ಮಾಡಿಕೊಳ್ಳೋದು, ಇದೆಲ್ಲ ತಪ್ಪುಗಳನ್ನು ಮಾಡಬಾರ್ದು. ಸಾಧ್ಯವಾದಷ್ಟು ಪ್ರಾಣಾಯಾಮಗಳನ್ನು, ಮುದ್ರೆಗಳನ್ನು, ಇವುಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಣಾಯಾಮದಿಂದ ಟಾನ್ಸಿಲೈಟಿಸ್ಗೆ ತುಂಬ ಹೆಲ್ಪ್ ಆಗೋದನ್ನು ನಾನು ನನ್ನ ಎಷ್ಟೋ ಪೇಷಂಟ್ಸಲ್ಲಿ ನೋಡಿದ್ದೇನೆ. ಸೊ ಇವುಗಳನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಟಾನ್ಸಿಲೈಟಿಸನ್ನು ಕಂಟ್ರೋಲ್ ಇಟ್ಕೊಳ್ಬೋದು.

ಬಾಲ ಪ್ರತಿಭೆ ವಯಲಿನ್ ವಾದಕಿ ಹಾಗೂ ಗಾಯಕಿ ದ್ಯುತಿ ಸಾನ್ವಿ ಪ್ರಸನ್ನ ಸುರತ್ಕಲ್ ಮಂಗಳೂರು. ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಜಗವೇನೀನು.
1: ಬಾಲ ಪ್ರತಿಭೆ ವಯಲಿನ್ ವಾದಕಿ ಹಾಗೂ ಗಾಯಕಿ ದ್ಯುತಿ ಸಾನ್ವಿ ಪ್ರಸನ್ನ, ಸುರತ್ಕಲ್ ಮಂಗಳೂರು. ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಬಾಲ ಪ್ರತಿಭೆ ವಯಲಿನ್ ವಾದಕಿ ಹಾಗೂ ಗಾಯಕಿ ದ್ಯುತಿ ಸಾನ್ವಿ ಪ್ರಸನ್ನ ಸುರತ್ಕಲ್ ಮಂಗಳೂರು. ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364240449. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: கேட்டுண்டுள்ளார் இது ரேடி சாரும் குன் 07.8 FM. இது ரங்கு ரங்குரு ஜீவன முண்டியுள்ள நானிங்களும் சேஃபில் குத்தார். பரிசரத்து ரக்ஷணமே இன்சாண்டு சம்ரக்ஷண. அதே போலமே ஜீவனத்தில் ஸ்ரத்த வேணும். இ ஜண்டு விசாரங்க இண்டத்த காரியக்கிரமத்தில் கேட்டுன் வருவா. ಪಿನ್ನೆ ಆರೋಗ್ಯತ್ತು ಪರಿಸರ ಇನ್ಸಾಂಡು ಜೀವನತ್ತೋ ಅದು ನೆಮ್ಮದಿಗೆ ಆರೋಗ್ಯತೆಗೆ ಪಿನ್ನೆ ವಿಕಾಸತೆಗೆ ಅಗತ್ಯ. ದುನಿಯಾವುಡು ಪ್ರತಿಯೊರು ಜೀವಜಂತುಡು ಉಗಮ ಅದರ ಬೆಳವಣಿಗೆ ಪಿನ್ನೆ ಅದರ ನಾಶ. ಇದ್ರ ಮೇಲೆ ಪರಿಸರ ಚೆಲ್ರದೆ ನಿಶ್ಚಿತ ಪ್ರಭಾವತೆ ಬೀರಡದ್ರೆ ಯಾವುದರ ಸಂಶಯವೂ ಇಲ್ಲ. ಪರಿಸರತ್ತೋ ಎಲ್ಲ ಲಾಭತ್ತೆ ಎತ್ತೊಂಡು ಇನ್ಸಾನ ಇದರ ಸಂರಕ್ಷಣೆಡ ಪರ ಚೊಮ್ಮೆ ಮನಸ್ಸು ಕೊಡುಕಡದು ಅವನ ಮುಖ್ಯ ಕರ್ತವ್ಯ ಆಯಿಟಿಕ್ಕಡೆ. ಪರಿಸರತ್ತೋ ವಿನಾಶ ಚೆಲ್ರದೆ ಇಂಡು ಚೊಮ್ಮೆ ಅಪಾಯಕಾರಿ ಆಯಿಟ್ಟು ಮುಂದುವರಿಯುಂಟುಲ್ಲದ್ರೆ ನಂಗ ಕಂಡುಂಟುಲ್ಲ. ನಂಗಳು ಪೋಲೆಮೇ ಜೀವಿಸಿಡೋ ಹಕ್ಕು ಆ ಸಸ್ಯವರ್ಗತ್ತಗೂ ಉಂಡು ಚೆಲ್ರದ್ರೆ ನಂಗ ಮರದೊಂಟು ಬಂದುಂಟುಲ್ಲ. ಇನ್ಸಾನಗು ಜೀವಿಸೋಗು ಕಾತು ತನ್ನಿ ಪಿನ್ನ ವಜಿನ ಇದು ಪರಿಸರದಲ್ಲಿ ನಿಂಡತ್ತು ಕೆಟ್ಟಡು. ಪಂಡತ್ತೋ ಕಾಲತ್ತಲ್ಲಿ ಚೊಮ್ಮೆ ಪಚ್ಚ ಆಯಿಟ್ಟು ಚಂದತ್ತಲ್ಲಿ ಪ್ರಕಾಶ ಬೀರಿಯುಂಟಿನ ಪ್ರದೇಶ ಎಲ್ಲ ಇಂಡು ಬೆಳ್ಳಿಯೋ ಬೆಳ್ಳಿಯೋ ಕಟ್ಟೋನತ್ತು ಸಮೂಹತ್ತಲು ನೊರಿಟ್ಟು ಭೂಮಿಡು ಬೆಚ್ಚಯಾರಾಕಿ ಉಂಟುಂಡು. ಸಂಪುಡೋ ಕಾತುಡೋ ಬದಲಿಗೆ ಬೆಚ್ಚ ತೀಡೋ ಕಾತು ಬೀನಿಯುಂಟುಂಡು. ಒರು ಜಮಾನ್ಲು ನೊರೋಡಿ ಪಚ್ಚಲೆ ಚಂದ ಕಂಡುಂಟಿನೋ ಮರ ಪಿನ್ನ ಸಸ್ಯವರ್ಗ ಕನ್ನಡಿಡು ಪೋಲೆ ಮಿನ್ನಿಯುಂಟಿನೋ ತನ್ನಿ ಪಿನ್ನ ಕ್ಲೀನ್ ಇನ್ನೋ ಕಾತುಲು ಪರಿಸರ ಚೆಲ್ರದೆ ನೊರಂಜಿ ಪೋಯಿಂತು. ಐತೆಂಗ ಇಂಡು ಆ ಪ್ರಕೃತಿ ಸೌಂದರ್ಯಮೇ ಕಣ್ಮರೆ ಆಯಿಟುಂಡು. ಇಂಡು ಮರತ್ತಡೆಲ್ಲ ಮನಸ್ಸು ಬಂದ ಪೋಲೆ ಕೊತ್ತಿ ಕೊತ್ತಿಟ್ಟಿಡ್ರು ಆ ಹಾದತ್ತು ಮನಿಸಮಾರಿಗೆ ವಾಡಿಕೈತು ಪೋಯಿರು. ಮರತಿಡೆಲ್ಲ ಕೊತ್ತಿಯದಲಾಯಿಟ್ಟು ಪ್ರಕೃತಿರು ನಿಸತ್ವತ್ವದಲ್ಲಿ ಮಲೆಡು ಪ್ರಮಾಣ ಕ್ರಮೇಣ ಕೊರಡಿಯಾಯುಂಟು ತೊಡಗಿದೆ. ಪೊಲೆ ಪಲ್ಲ ಕೆನ ಕೊಲ ಇದೆಲ್ಲ ಆರಿಪೋಯಿಟ್ಟು ಮನಿಸಡು ಉಪಯೋಗತ್ತಿಗೆ ಕೃಷಿಗೆ ಪಿನ್ನೆ ಮರಮಟ್ಟುಡು ಬೆಳವಣಿಗೆಗೆ ಬೆನ್ಮಾಯತ್ತರ ತನ್ನಿ ಇಲ್ಲಾಂಟೈಡು. ಜನಸಂಖ್ಯೆ ಯಾರಾಯ ಪೋಲೆಮೆ ಕಾಡೆಲ್ಲ ರಾಯ ಆಯಿಟ್ಟು ಬದಲಾಯಿಡು. ಇಪ್ಪ ಜಲಮಾಲಿನ್ಯ ಚೆಲ್ರದು ಟೌಂಡು ಸಮಸ್ಯೆ ಆಯಿಟ್ಟು ಕೂಡ ಪೋಯಿಡು. ಟೌಂಡು ಗಲೀಜು ತನ್ನಿ ಮಾರ್ಗತ್ತು ಮೇಲೆಮೆ ಪೋಯಿಟ್ಟು ಪಿನ್ನ ಕೆಂತರು ತನ್ನಿಗೆ ಸೇರಿಟ್ಟು ಕುಡಿಕುಡು ತನ್ನಿಲು ಕ್ರಿಮಿಕೀಟ ನೊರೆಯಿಡು ಸಾಧ್ಯತೆ ಕೂಡ ಯಾರ ಆವುಡು. ಜನಸಂಖ್ಯೆ ಯಾರಾಯ ಪೋಲೆಮೆ ಕಾಡೆಲ್ಲ ರಾಯ ಆಯಿಟ್ಟು ಬದಲೈಡು. ಇಪ್ಪ ಜಲಮಾಲಿನ್ಯ ಚೆಲ್ರದು ಟೌಂಡು ಸಮಸ್ಯೆ ಆಯಿಟ್ಟು ಪೋಯಿಡು. ಟೌಂಡು ಗಲೀಜು ತನ್ನಿ ಮಾರ್ಗತ್ತು ಮೇಲೆಮೆ ಪೋಯಿಟ್ಟು ಪಿನ ಕೆಂತರು ತನ್ನಿಗೆ ಸೇರಿಟ್ಟು ಕುಡಿಕುಡು ತನ್ನಿಲು ಕ್ರಿಮಿಕೀಟ ನೊರೆಯಿಡು ಸಾಧ್ಯತೆ ಕೂಡ ಯಾರ ಆವುಡು. ಇದಲಾಯಿಟ್ಟು ಇಲ್ಲಾತು ಸೀಕು ಸಂಕಟ ಇನ್ಸಾನಗೆ ಬಂದಿಟ್ಟು ಇಡೀ ವಾತಾವರಣಮೇ ಬೆಡಕಾಯುಂಟುಂಡು. ಹಳ್ಳಿಲೆಲ್ಲ ಕೊಲತ್ರು ತನ್ನಿಲು ಎಡ ಕಲ್ಗುಡು ತುನಿಮುರಿ ಕಲ್ಗುಡು ಕುಲಿಕಿಡು ಪೈಂಗಲೆ ಕಲ್ಗುಡು ಪಿನ ಅದೇ ತನ್ನಿಡು ಕುಡಿಕೋಗು ಕುಂಪೋಂಡು ಇದೆಲ್ಲ ಅನಿವಾರ್ಯ ಆಯಿಟಿಕ್ಕಿಡು. ಇದಲಾಯಿಟ್ಟು ಎತ್ತರಮ ಸಾಂಕ್ರಾಮಿಕ ರೋಗಂಗ ಪರಿಸರತ್ತು ಎಲ್ಲ ಆಲ್ಮಾರ್ಗೂ ಕೂಡ ಬಂಡು. ಮನಿಸನಾಯವನು ನೆಮ್ಮದಿಲು ಆರೋಗ್ಯತಲು ಜೀವಿಸಗು ಸಾಧ್ಯ ಆಘಾತ ಪೊಲೆ ಕೂಡ ಆಯಿಡು. ಕಾರ್ಖಾನೆಡು ಕೊಳವೆಲೆಲ್ಲ ನಿರಂತರ ಆಯಿಟು ಬರ್ತು ಬಂಡು ಆ ಕರ್ತು ಕರ್ತು ಪೊಗೆ ಉಂಡಾಕುಡು ವಾಯುಮಾಲಿನ್ಯ ಚೆಲ್ರದು ಮನಿಸಡು ಉಸಿರಾಟತ್ತಗೆ ನಲ್ಲೋ ಕಾತು ಕಿಟ್ಟಾತ ಪೊಲೆ ಆಕಿಡು. ಮನಿಸಮಾರು ಅಗಕಿಟ್ಟಿಯೊಂಟಿನ ಪ್ರದೇಶದಲ್ಲೆಲ್ಲ ಕಾರ್ಖಾನೆ ತಲೆ ಒಯ್ತಿಟ್ಟು ನಿಂಡದಲಾಯಿಟ್ಟು ಇನ್ಸಾಂಡು ಜೀವನತ್ತಗೆ ಬಂಡೋದಾಯೋ ಆಪತ್ತಡು ನಂಗ ಎದುರು ನೋಕಣಾವುಡು. ಪರಿಸರತ್ತು ಬೆಲೆಡೆ ಅರಿಞ್ಞಿಟ್ಟು ಅದಕ್ಕಾವುಡು ಅನ್ಯಾಯತೆ ನಂಗ ತಡೆಯೋನು. ನಿಸರ್ಗತ್ತು ಸಂಪತ್ತು ಅದು ನಂಗಲು ಸಂಪತ್ತಂಟೆ ನಿರ್ಚಿಟ್ಟು ಆ ನಿಸರ್ಗತ್ತೆ ಸಂರಕ್ಷಿಸಿಡು ಸ್ವರ ನಂಗ ಎಲ್ಲ ಸೇರಿಟ್ಟು ಹಾಕುನು. ಆರೋಗ್ಯತ್ತು ಪರಿಸರತ್ತು ಸಂರಕ್ಷಣೆ ಪರ ಮನಿಸಮ್ಮಾರಲು ಪ್ರಜ್ಞೆ ಉಂಡಾಕುಡು ಪನಿಡೆ ಅನಿವಾರ್ಯಮಾಯಿಟ್ಟು ಹಾಕಿಟ್ಟೇ ತೀರೋನು. ಜನಸಂಖ್ಯೆ 4-4 ಯಾರ ಆವುಡದಲಾಯಿಟ್ಟು 4 ಪೋವಂತೋಳು ಟೌನರು ಬೆಳವಣಿಗೆಲಾಯಿಟ್ಟು കൈകാരിക്ക എല്ലാ നിരന്തര ഒന്നുടെ പേരോളു ഒന്നൊന്ന് പറക്കെടുതലായിട്ട് ഉണ്ടാവുടു പരിസര മാലിന്യത്തോ അപായത്തെ തടയിടോ ആ ഒരു വിഷയത്തിൽ സക്രിയമായ സ്വരപ്പനെ ഇണ്ട് അഗത്യമായിട്ട് ആവണു. ഞങ്ങളു വിജ്ഞാനിമാർ, ഞങ്ങളു സംശോധക്കന്മാർ, ഞങ്ങളു രാജകാരണിമാർ, ബുദ്ധിജീവിങ്ങ, പരിസരപ്രേമിങ്ങ പരിസരത്തെ സംരക്ഷിച്ചിടു വിഷയത്തിൽ തൻ്റെ ഓതിടു കർത്തവ്യത്തെ കട്ടുനിട്ടായിട്ട് പാലിച്ചണു. സാല കാലേജിലുള്ള സുറൂലെ പരിസര സംരക്ഷണയുടെ വിഷയത്തിൽ വിദ്യാർത്ഥിമാരിൽ തിളുവളിക്ക് ഉണ്ടാക്കണു. ഇതേപോലത്തെ റേഡിയോയിൽ, ദൂരദർശനത്തിൽ, ടി വിയിൽ, പിന്നെ പ്രസാര മാധ്യമത്തിലുള്ള ഈ പരിസര സംരക്ഷണയുടെ വിഷയത്തിൽ ആയത്തര പ്രചാര കാര്യത്തെ ആക്കിടത് കൂടെ ചുമ അഗത്യ. ടൗൺ പ്രദേശത്തെ എല്ലാം ക്ലീൻ ആയിട്ട് ബൈക്കുകു ഗരിഷ്ഠ മട്ടത്തു പ്രയത്നം ആക്കാണ്ട് പോയെങ്കിൽ അനാരോഗ്യമേ ഞങ്ങളുടെ മുന്നിലത്തെ ചരിത്ര ആയിട്ട് പോകും. മരമട്ടുടു നാശത്തെ തപ്പാട്ടണു. മരമട്ട് തൈനെട്ടിട്ട് ബലിപാട്ടണു. മരമട്ട് ഇന്നില്ലെങ്ക ഞങ്ങൾക്ക് ക്ലീൻ കാത്ത് സമ്പുട തണൽ കണ്ടിത്തമായിട്ടും കിട്ടാലെ. പരിസരത്തെ സംരക്ഷണ ആക്കുക ഇൻസാനുക ഹക്കുല്ലോ അല്ലാണ്ടേ അതിന് നാശ ആക്കുക കണ്ടിത്തമായിട്ടും ഇല്ല. അതിലായിട്ട് പരിസരത്തോ സംരക്ഷണമേ ഞങ്ങളു രക്ഷണ ചെന്നിട്ട് വിചാരിച്ചിട്ട് പരിസരത്തുകായിട്ട് ഹോരാടു പ്രജ്ഞ പ്രതി ഒരു ഇൻസാനുകും ഇന്നിട്ടേ വേണു. അങ്ങനെ ആയെങ്കിൽ മാത്ര ഈ പരിസര ഒളിയൂ. ആരോഗ്യത്തിക്ക് ബേനായോ നല്ലോ കാത്ത്, നല്ലോ ക്ലീൻ തന്നി, നല്ലോ ആഹാര ഞങ്ങൾക്കെല്ലാം കിട്ടു. നല്ലോ പരിസര ചെല്ലരുത് നെമ്മതിടോ ആ സംതൃപ്തിടോ സന്തോലത്തു പിന്നെ ആരോഗ്യത്തു ജീവനത്തിക്ക് ചുമ അഗത്യ. പ്രതി വർഷ വനമഹോത്സവത്ത് സന്ദർഭത്തിൽ പ്രതി ഒരു ഇൻസാനും ഓർത്തൈനിട്ടിട്ടായെങ്കും അതിക്ക് തന്നി ബീത്തിട്ട് ബലിപാട്ടടോ ഹാദത്താക്കിയെങ്കിൽ ഈ പരിസരത്തെ ഒലിക്കുക സഹകാരിയാവുള്ളൂ.

ಬಾಲ ಪ್ರತಿಭೆ ವಯಲಿನ್ ವಾದಕಿ ಹಾಗೂ ಗಾಯಕಿ ದ್ಯುತಿ ಸಾನ್ವಿ ಪ್ರಸನ್ನ ಸುರತ್ಕಲ್ ಮಂಗಳೂರು. ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364240449. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಚೆ ಬಿಂದ್ಯಾ ಕುಲಾಲ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡುವಂಥ ಸಂಖ್ಯೆ 6364200499. ಈ ಒಂದು ಸಂಖ್ಯೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಮಾತಾಡ್ತಿರ್ಬೇಕಾದ್ರೆ ಮೊದಲ ಕಾಲರ್ ಇದ್ದಾರೆ, ಯಾರಂತ ನೋಡೋಣ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ಅಶೋಕ್ ನಿಂಜೂರು.
0: ಅಶೋಕ್ ಅವರು ನಿಂಜೂರ್ನಿಂದ. ಓಕೆ, ಹೇಳಿ ಅಶೋಕ್ ಅಣ್ಣ, ಇವತ್ತು ಯಾವ ಹಾಡು ಕೇಳುವ?
1: ನನಗೆ ಇವತ್ತು ಮಗನ ಬರ್ತದೆ. ಒಂದು ಜನ್ಮದಿನವಿದು ನಿನ್ನದಾಗಿ.
0: ಓಕೆ, ಮಗನ ಹೆಸರೇನು?
1: ಅಕ್ಷಯ್. ಅಕ್ಷಯ್.
0: ಅಕ್ಷಯ್ ಅಂತೇಳಿ. ಎಷ್ಟನೇ ವರ್ಷದ ಜನ್ಮದಿನ?
1: ಅವನು ಫಸ್ಟ್ ಇಯರ್ ಡಿಗ್ರಿ.
0: ಓ ಹೌದಾ. ಓಕೆ ಓಕೆ, ಕಲಿತಾ ಇದ್ದಾರೆ ಅಲ್ವಾ?
1: ಧನ್ಯವಾದ ಮೇಡಮ್.
0: ಖಂಡಿತ ಖಂಡಿತ, ನೀವು ಕೇಳಿರುವಂತ ಹಾಡನ್ನ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ಅಶೋಕ್ ಅವರು ತನ್ನ ಮಗನ ಹುಟ್ಟು ಹಬ್ಬಕ್ಕೋಸ್ಕರ ಒಂದು ಗೀತೆಯನ್ನ ಪ್ರಸಾರ ಮಾಡಿ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಜನ್ಮದಿನವಿದು ನಿನ್ನದಾಗಲಿ ಅನ್ನುವಂತಹ ಹಾಡನ್ನ ಅನುರಾಧಾ ಭಟ್ ಅವರು ಹಾಡಿರುವಂತಹ ಹಾಡು. ಖಂಡಿತ ಸ್ವಲ್ಪ ಹೊತ್ತಲ್ಲಿ ಪ್ರಸಾರ ಮಾಡ್ತೀನಿ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ಕರೆ ಮಾಡಿ ಮಾತಾಡಿ ನಿಮ್ಮ ಒಲವಿನ ಹಾಡನ್ನ ಕೇಳಿ. ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
2: ಹಲೋ ನಮಸ್ತೆ, ನಾನು ಕುಸುಮಾಕರ್ ಕೊಟ್ಟಾರ.
0: ಕುಸುಮಾಕರಣ್ಣ ಕೊಟ್ಟಾರದಿಂದ. ಹೇಗಿದ್ರೆ ಕುಸುಮಾಕರಣ್ಣ?
2: ಹುಷಾರಿದ್ದೇನೆ.
0: ಹುಷಾರಿದ್ದೀನಿ. ಆರಾಮ
2: ಆರಾಮ
0: ಆರಾಮ. ಓಕೆ, ಹೇಳಿ ಯಾವ ಹಾಡು ಕೇಳುವೆ ಇವತ್ತು?
2: ಧರ್ಮಾಧಿಕಾರಿ ಅಂತ ಒಂದು ಸರ್.
0: ಯಾವುದು?
2: ಧರ್ಮಾಧಿಕಾರಿ.
0: ಧರ್ಮಾಧಿಕಾರಿಯಾ?
2: ಹಿಂದಿ.
0: ಓಕೆ, ಅದರಲ್ಲಿ ಯಾವ ಹಾಡು?
2: ಅದರಲ್ಲಿ ಕಿಶೋರ್ ಕುಮಾರ್ ಅವರ ಮತ್ತೆ ಎಸ್ ಜಾನಕಿ ಅವರ ಹಾಡಿದ್ದು. ಜಬ್ ಲಡಕಿ ಸೀಟಿ ಬಜಾಯ್ ಅವರು ಲಡಕಾ ಚತುಪರ್ ಆಜಾಯ್.
0: ಓಕೆ, ಖಂಡಿತ ಸ್ವಲ್ಪ ಹೊತ್ತಲ್ಲೇ ಹಾಡನ್ನ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು.
0: ಓಕೆ ಓಕೆ, ಇದು ಕುಸುಮಾಕರ್ ಅವರು ಕೊಟ್ಟಾರದಿಂದ ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು. ಕಿಶೋರ್ ಕುಮಾರ್ ಅದೇ ರೀತಿ ಎಸ್ ಜಾನಕಿ ಅವರು ಹಾಡಿರುವಂತಹ ಹಾಡು ಧರ್ಮಾಧಿಕಾರಿ ಅನ್ನುವಂಥ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಜಬ್ ಲಡ್ಕಿ ಸೀಟಿ ಬಜಾಯಿ ಅನ್ನುವಂಥ ಹಾಡನ್ನು ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ಎರಡೂ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಿರುವಂಥದ್ದು. ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆ ಮಾಡ್ಬೋದು. 6364200499 ಈ ಒಂದು ಸಂಖ್ಯೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಅಂತ ಹೇಳ್ತಾ ಸ್ವಲ್ಪ ಹೊತ್ತಲ್ಲಿ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
3: ಬಾಲ ಪ್ರತಿಭೆ ವಯಲಿನ್ ವಾದಕಿ ಹಾಗೂ ಗಾಯಕಿ ದ್ಯುತಿ ಸಾನ್ವಿ ಪ್ರಸನ್ನ ಸುರತ್ಕಲ್ ಮಂಗಳೂರು. ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364200499. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದ ರೇಡಿಯೋ ಸಾರಂಗ್ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ನಿಮ್ಮ ಒಲವಿನ ಹಾಡನ್ನು ಕೇಳುವುದಕ್ಕೆ ಕರೆ ಮಾಡುವಂಥ ಸಂಖ್ಯೆ 6364204949. ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು, ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕರೆ ಮಾಡುವಂಥ ಸಂಖ್ಯೆಯನ್ನು ಹೇಳುದಿದ್ರೆ 6364204949 ಈ ಒಂದು ಸಂಖ್ಯೆಗೆ. ಈಗಾಗಲೇ ಎರಡು ಗೀತೆಯನ್ನು ಕೇಳ್ತಾ ಬಂದರೆ, ಹಿಂದಿ ಹಾಗೂ ಕನ್ನಡ ಗೀತೆಯನ್ನು. ಅದೇ ರೀತಿ ನಿಮಗೂ ಕೂಡ ಒಂದಿಷ್ಟು ಇಷ್ಟದ ಹಾಡು ಅಂತ ಇರ್ಬೋದು, ಅದು ಕನ್ನಡ ಆಗಿರ್ಬೋದು, ತುಳು, ಬ್ಯಾರಿ, ಕೊಂಕಣಿ, ಹಿಂದಿ, ಹೀಗೆ 5 ಭಾಷೆಗಳಲ್ಲಿ ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. ಮಾತಾಡ್ತಿರ್ಬೇಕಾದ್ರೆ ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ,
0: ಜನಾರ್ದನ್ ಅವರು ಲಾಲ್ಬಾಗ್ನಿಂದ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ಓಕೆ. ಊಟ ಎಲ್ಲ ಆಯ್ತಲ್ವಾ? ಯಾವಾಗ್ಲೂ ಕಾರ್ಯಕ್ರಮವನ್ನ ಕೇಳ್ತಾ ಇರ್ತೀರಲ್ವಾ ನೀವು? ಅಪರೂಪಕ್ಕೆ ಕಾಲ್ ಮಾಡುವ. ಹೌದು, ಹಾಗೆ ಅಪರೂಪಕ್ಕೆ ಕಾಲ್ ಮಾಡುವ ಅಂತಲ್ಲ. ಮತ್ತೆ ಎಲ್ರು ಕೇಳುವಂತ ಹಾಡು ಕೂಡ ಚೆನ್ನಾಗಿರುವಂತ ಹಾಡುಗಳನ್ನೇ ಕೇಳ್ತಾರೆ ಅಲ್ವಾ? ಹಾಗಿರುವಾಗ ಕಾರ್ಯಕ್ರಮ ಕೇಳೋದಕ್ಕೆ ಖುಷಿ ಆಗುತ್ತೆ, ಹಾಡನ್ನೇ ಕೇಳ್ತಾ ಕೂತ್ಕೊಳ್ಳುವ ಅಂತ ಅನ್ಸುತ್ತೆ ಅಲ್ವಾ?
1: ಹಾಡು ಕೇಳಲಿಕ್ಕೆ ಒಳ್ಳೇದಾಗ್ತದೆ, ಮತ್ತೆ ಮಕ್ಕ ಅವರೆಲ್ಲ ಮಾಡುವಾಗ ಮಾತಾಡ್ತಾರಲ್ಲ ಅದು.
0: ಹಾ ಹಾ ಹಾ ಹಾ, ಒಂದಿಷ್ಟು ವಿಶೇಷತೆಗಳೆಲ್ಲ ಮಾತಾಡ್ತಾರಲ್ವಾ? ಹಾಗೆ ಹೇಳಿ ಸರ್, ಇವತ್ತು ಯಾವ ಹಾಡು ಕೇಳುವ?
1: ಹಿಂದಿ ಹಾಡು ಮೇರಾ ಮನ್.
0: ಯಾವುದು? ಮೇರಾ
1: ಮೇರಾ ಮನ್.
0: ಮೇರಾ ಮನ್ನ? ಓಕೆ, ಇನ್ನೊಂದು ಲೈನ್ ಹೇಳಿ. ಯಾವ ಯಾವ ಚಿತ್ರದ್ದು ಅಂದ್ರೆ ತುಂಬಾ ಮೇರಾ ಮನ್ ಅನ್ನುವಂತ ಸ್ಟಾರ್ಟಿಂಗ್ ಇಂದಲೇ ತುಂಬಾ ಹಾಡುಗಳಿವೆ, ಯಾವ ಚಿತ್ರದ್ದು? ಯಾವುದು ಸರ್? ಹಲೋ ಹಲೋ ಹಲೋ, ಕೇಳಿಸ್ತಿದ್ಯಾ ಮಾತಾಡೋದು? ಇಲ್ಲ, ಕರೆಯಾಕೋ ಕಟ್ ಮಾಡಿದ್ದಾರೆ. ಮೇರಾ ಮನ್ ಅನ್ನುವಂಥ ಹಾಡು, ತುಂಬ ಹಾಡುಗಳು ಹಾಡಿನ ಸಾಲು ಅಲ್ಲಿಂದ ಶುರು ಆಗುತ್ತೆ. ಹಾಗಿರುವಾಗ ಯಾವ ಚಿತ್ರದ್ದು ಅಂತ ಹೇಳಿದರೆ ಖಂಡಿತ ಒಳ್ಳೆದಿತ್ತು. ನೋಡೋಣ, ಮತ್ತೊಮ್ಮೆ ಪ್ರಯತ್ನ ಪಡಿ ಕಾಲ್ ಮಾಡುವಂಥ ಪ್ರಯತ್ನವನ್ನು. ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ನಮಸ್ತೆ
0: ನಮಸ್ತೆ, ಯಾರು ಮಾತಾಡ್ತಿರೋದು? ಸತೀಶ್ ಅವರು ಕೈಯಾರ್ನಿಂದ. ಓಕೆ ಸತೀಶ್ ಅಣ್ಣ, ಹೇಳಿ, ಹೇಗಿದ್ದೀರಾ? ಆರಾಮ? ಓಕೆ, ಇವತ್ತು ಸತೀಶ್ ಅಣ್ಣನಿಗೆ ಯಾವ ಹಾಡು ಕೇಳ್ಬೇಕು? ಅಂಬರವೀರ್ಯ. ಓಕೆ ಓಕೆ, ಖಂಡಿತ ಸ್ವಲ್ಪ ಹೊತ್ತಲ್ಲಿ ಹಾಡನ್ನ ಪ್ರಸಾರ ಮಾಡ್ತೇನೆ. ಹೌದು,
2: ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಜ್ಞಿಕಾ
0: ಅದುವಾ? ಅದೇ, ಹೌದು, ತುಂಬಾ ಹಾಡುಗಳಿದೆ. ಮೇರಾ ಮನ್ನಿಂದ ಶುರುವಾಗುವಂತ ಹಾಡುಗಳು ತುಂಬಾ ಇದೆ, ಹಾಗಾಗಿ ಯಾವ ಹಾಡು ಅಂತ ಸ್ಪಷ್ಟವಾಗಿ. ನೋಡೋಣ, ಪ್ರಸಾರ ಮಾಡ್ತೇನೆ. ನಂತರ ಅವ್ರು ಬೇರೆ ಯಾವ್ದು ಅದಲ್ಲ ಬೇರೆ ಅಂತ ಹೇಳಿದ್ರೆ ಖಂಡಿತ ಅದನ್ನು ಕೂಡ ಪ್ರಸಾರ ಮಾಡ್ತೇನೆ. ಅಂಬರವೇರಿ ಅನ್ನುವಂತ ಹಾಡು ನಿಮ್ಗೆ ಪ್ರಸಾರ ಮಾಡ್ಬೇಕಲ್ಲ? ಓಕೆ, ಒಂದ್ ಲೈನ್ ಹೇಳಿ ನೋಡುವ.
2: ಅಂಬರವೇರಿ ಅಂಬರವೇರಿ ಸೂರ್ಯನ ಬಂಬ ಫಲ ಫಲ ನಿಜ ಫಲ ಫಲ ಫಲ ಫಲ ಫಲ ನಿಜ ಫಲ ಫಲ.

0: ಓಕೆ, ತುಂಬ ಚೆನ್ನಾಗಿ ಹಾಡ್ತೀರಾ. ನಿಮ್ಮ ಧ್ವನಿ ಕೇಳೋದಕ್ಕೆ ಖುಷಿ ಆಗುತ್ತೆ, ಅದಕ್ಕೆ ಹೇಳುದು ಒಂದು ಲೈನ್ ಹಾಡಿ ಅಂತೇಳಿ
1: ಓಕೆ ಮೇಡಮ್,
0: ಅಲ್ವಾ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ.
0: ಓಕೆ ಓಕೆ ಓಕೆ. ಇದು ಸತೀಶ್ ಅವರು ಕೈಯಾರ್ನಿಂದ ಕರೆಯನ್ನ ಮಾಡಿ ಕೇಳ್ತಾ ಇರುವಂತ ಹಾಡು ರಸಿಕ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅದರಲ್ಲ ಜೊತೆಗೆ ಒಂದು ಹಾಡನ್ನ, ಅದೇ ಚಿತ್ರದ ಅದೇ ಗೀತೆಯನ್ನ ಕೂಡ ಹಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಇದೇ ರೀತಿ ನಿಮ್ಮಲ್ಲೂ ಕೂಡ ಒಂದಿಷ್ಟು ವಿಶೇಷ ಪ್ರತಿಭೆಗಳಿರ್ಬೋದು, ಹಾಡುವಂಥದ್ದಾಗಿರ್ಬೋದು, ಕವನವನ್ನ ಹೇಳುವಂಥದ್ದಾಗಿರ್ಬೋದು, ಸಣ್ಣ ಮಟ್ಟಿನ ಕತೆ ಬರೆತಿರಂತಿದ್ರೆ ಕತೆಯಾಗಿರ್ಬೋದು, ಇಂತಹ ಒಂದಿಷ್ಟು ಪ್ರತಿಭೆ ನಿಮ್ಮಲ್ಲಿದ್ದರೆ ಖಂಡಿತ ನೀವು ನಮ್ಮ ಸಾರಂಗೆ ಬರ್ಬೋದು. ಸಾರಂಗಲ್ಲಿ ಬಂದು ನಿಮ್ಮ ಕಥೆಯನ್ನು ಅಥವಾ ಕವನವನ್ನು ಓದುವಂಥ ಪ್ರಯತ್ನವನ್ನು ಮಾಡ್ಬೋದು. ಖಂಡಿತ ವೇದಿಕೆ ಇದೆ. ನಿಮ್ಮ ನೀವು ಬರೆದಿರುವಂತಹ ಕತೆ ಕವನಗಳು ಪ್ರಸಾರಕ್ಕೆ ಯೋಗ್ಯ ಅಂತಿದ್ರೆ ಖಂಡಿತ ನಾವು ಪ್ರಸಾರ ಮಾಡ್ತೇವೆ. ಅದೇ ರೀತಿ ನೀವು ನಿಮ್ಮ ಪ್ರತಿಭೆಯನ್ನು ಬೆಳಕಿಗೆ ತರೋದಕ್ಕೆ ಒಂದು ಅವಕಾಶ ಕೂಡ ನಮ್ಮ ಕಡೆಯಿಂದ ಖಂಡಿತ ಇದೆ ಅಂತ ಹೇಳ್ತೇವೆ. ಅದೇ ರೀತಿ ಇದೇ ರೀತಿ ಕಾಲ್ ಮಾಡಿದಾಗ ನಿಮ್ಮಲ್ಲಿ ಇಂತಹ ವಿಶೇಷ ಪ್ರತಿಭೆಗಳೆಲ್ಲ ಇದೆ ಅಂತಿದ್ರೆ ಖಂಡಿತ ಯಾವುದೇ ರೀತಿಯ ನಾಚಿಕೆಯನ್ನು ಪಟ್ಕೊಳ್ಬೇಡಿ. ಹಾಡುವ ಹವ್ಯಾಸ ಇದ್ರೆ ಹಾಡನ್ನು ಹೇಳ್ಬೋದು, ಕವನವನ್ನು ಹೇಳುವಂಥ ಹವ್ಯಾಸ ಇದ್ರೆ ಕವನವನ್ನು ಬರೆದು ಕವನ ಹೇಳುವಂಥ ಹವ್ಯಾಸ ಇದ್ರೆ ಅದನ್ನು ಮಾಡ್ಕೊಳ್ಬೋದು. ಕಿರುಕತೆಗಳನ್ನು ಅಂದರೆ ಸಣ್ಣ ಮಟ್ಟಿನ ಕತೆ ಇದ್ರೆ ಅದನ್ನು ಕೂಡ ಖಂಡಿತ ಹೇಳೋದಕ್ಕೆ ಅವಕಾಶ ಇದೆ. ಹಾಗಿರುವಾಗ ಒಲವಿನ ಹಾಡು ಅನ್ನುವಂಥದ್ದು ಕೇವಲ ಹಾಡನ್ನು ಕೇಳುವಂಥದ್ದು ಅಂತ ಬದಲಾಗಿ ನಿಮ್ಮಲ್ಲಿರುವಂಥ ಪ್ರತಿಭೆಯನ್ನು ಅನಾವರಣೆ ಇದರಲ್ಲೂ ಕೂಡ ಮಾಡ್ಬೋದು. ಅದೇ ರೀತಿ ಹೆಚ್ಚಿನ ನಿಮ್ಮ ಪ್ರತಿಭೆಯನ್ನು ಇನ್ನೂ ಕೂಡ ಹೆಚ್ಚಾಗಿ ಅನಾವರಣ ಮಾಡಬೇಕು ಅಂದಿದ್ರೆ ಖಂಡಿತ ರೇಡಿಯೋ ಸಾರಂಗೆ ನೀವು ಬರ್ಬೋದು. ನಿಮ್ಮಲ್ಲಿರುವಂತಹ ಒಂದಿಷ್ಟು ಪ್ರತಿಭೆಗೆ ಅವಕಾಶವನ್ನು ಖಂಡಿತ ನಾವು ಕೊಡ್ತೇವೆ ಅಂತ ಹೇಳ್ತಾ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ಮೊದಲಿಗೆ ಸತೀಶ್ ಅವರು ಕೈಯರ್ನಿಂದ ಕೇಳಿರುವಂಥ ಹಾಡು ಪ್ರಸಾರ ಆಗ್ತದೆ. ನಂತರ ಜನಾರ್ದನ್ ಅವರು ಲಾಲ್ಬಾಗ್ನಿಂದ ಕಾಲ್ ಮಾಡಿದರು, ಒಂದಿಷ್ಟು ತಾಂತ್ರಿಕ ಕಾರಣಗಳಿಂದ ಮತ್ತೆ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಅವರ ಕೇಳಿರುವಂತಹ ಗೀತೆ ಅದಾಗಿರ್ಬೋದು ಅಂತ ಅಂದ್ಕೊಳ್ತೀವಿ. ಅಂದರೆ ನಮಗೆ ಸತೀಶ್ ಅವರು ಕೈಯರ್ನಿಂದ ಕಾಲ್ ಮಾಡಿ ಹೇಳಿದರು, ಮೇರಾ ಮನ್ ಅನ್ನುವಂಥದ್ದು ಉದಿತ್ ನಾರಾಯಣದ ರೀತಿ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಇರುವಂಥ ಹಾಡು ಅಂತ ಹೇಳಿ ಖಂಡಿತ ಅದನ್ನು ಅದೇ ಆಗಿರ್ಬೋದು ಅಂತ ಅಂದ್ಕೊಳ್ತಾ ಆ ಹಾಡನ್ನು ಪ್ರಸಾರ ಮಾಡ್ತೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಬಾಲ ಪ್ರತಿಭೆ ವಯಲಿನ್ ವಾದಕಿ ಹಾಗೂ ಗಾಯಕಿ ದ್ಯುತಿ ಸಾನ್ವಿ ಪ್ರಸನ್ನ ಸುರತ್ಕಲ್ ಮಂಗಳೂರು. ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ್ ನಾಟ್ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಒಲವಿನ ಹಾಡನ್ನು ಕೇಳುವಂತ ಹೊತ್ತು 6364240949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡ್ಬೋದು. ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು ಅಂತ ಹೇಳ್ತಾ ಕರೆ ಮಾಡುವಂಥ ಸಂಖ್ಯೆ ಗೊತ್ತೇ ಇದೆ, 6364240949 ಈ ಒಂದು ಸಂಖ್ಯೆಗೆ. ಅದೇ ರೀತಿ ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಸುಬ್ರಹ್ಮಣ್ಯ ಐತಾಳ್ ಅಂತ.
0: ಸುಬ್ರಹ್ಮಣ್ಯ ಐತಾಳ್ ಅವರು, ಸುಬ್ರಹ್ಮಣ್ಯ ಐತಾಳ್ ಅವರಿಗೆ ಇವತ್ತು ಯಾವ ಹಾಡು ಪ್ರಸಾರ ಮಾಡಬೇಕು?
1: ಮೈನೆ ಪ್ಯಾರ್ ಕಿಯಾ ಚಿತ್ರದಿಂದ ಕಬೂತರ್ ಜಾ ಜಾ ಜಾ ಇದೆಯಲ್ಲ
0: ಮೇಡಮ್. ಎಲ್ಲಿಗೆ ಹೋಯ್ತು ಕಬೂತರ್?
1: ತುಂಬಾ ಒಂದು ಅದ್ಭುತವಾದಂತ ಗೀತೆ ಮೇಡಮ್, ಹಳೆಯ ಒಂದು ಅಪರೂಪದ ಗೀತೆ ಮೇಡಮ್.
0: ಈಗ ಕಬೂತರ್ ಎಲ್ಲ ನೋಡ್ಲಿಕ್ಕೆ

0: ಈಗ ಕಡಿಮೆ ಆಗಿದೆಯಾ?
1: ಕಡಿಮೆ ಆಗಿದೆ ಈಗ.
0: ಕಡಿಮೆ ಆಗಿದೆ ಅಲ್ಲ.
1: ಹೌದು ಹೌದು ಮೇಡಮ್.
0: ಹೌದು, ಅದೇ.
1: ಹಾಡು ಲಭ್ಯ ಇದ್ರೆ ಮಾಡಿ, ಇಲ್ಲ ಅಂದ್ರೆ ಬೇರೆ ಅದರಲ್ಲಿ ಯಾವ್ದಾದ್ರು ಒಳ್ಳೇದಿದ್ರೆ ಮಾಡಿ,
0: ಖಂಡಿತ ಖಂಡಿತ,
1: ಪರವಾಗಿಲ್ಲ.
0: ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೇನೆ ನೀವು ಕೇಳಿರುವಂತಹ ಹಾಡನ್ನು.
1: ಓಕೆ ಮೇಡಮ್,
0: ಧನ್ಯವಾದ
1: ಧನ್ಯವಾದ
0: ಕರೆ
1: ಮೇಡಮ್,
0: ಮಾಡಿ.
1: ಕರೆ ಸ್ವೀಕರಿಸೋದಕ್ಕೆ ಧನ್ಯವಾದಗಳು.
0: ಓಕೆ ಓಕೆ
1: ಓಕೆ ಓಕೆ.
0: ಓಕೆ. ಇದು ಸುಬ್ರಹ್ಮಣ್ಯ ಐತಾಳ್ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು ಕಬೂತರ್ ಜಾ ಜಾ ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಮೈನೆ ಪ್ಯಾರ್ ಕಿಯಾ ಅನ್ನುವಂತಹ ಚಿತ್ರದಿಂದ ಮೂಡಿ ಬಂದಿರುವಂತಹ ಗೀತೆ ಇದು. ಲತಾ ಮಂಗೇಶ್ಕರ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಹಾಡಿಗೆ ರಾಮ್ ಲಕ್ಷ್ಮಣ ಅವರು ಸಂಗೀತವನ್ನು ನೀಡಿದ್ದಾರೆ. ಅದೇ ರೀತಿ ದೇವ್ ಕೊಹ್ಲಿ ಅವರು ಸಾಹಿತ್ಯವನ್ನು ಬರೆದಂಥದ್ದು. ಸಲ್ಮಾನ್ ಖಾನ್, ಅದೇ ರೀತಿ ಭಾಗ್ಯಶ್ರೀ ಅವರು ನಟಿಸಿದಂತಹ ಚಿತ್ರಕ್ಕೆ ಸೂರಜ್ ಬರ್ಜಾತ್ಯ ಅವರು ಈ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿರುವವರು. ಹಾಗಿರುವಾಗ ಸ್ವಲ್ಪ ಹೊತ್ತಲ್ಲಿ ಈ ಹಾಡನ್ನು ಪ್ರಸಾರ ಮಾಡ್ತೀನಿ. ಹೇಳಿದ ಹಾಗೆ ಕಬೂತರ್ ಅಂದರೆ ಪಾರಿವಾಳ. ಈ ಪಾರಿವಾಳ ಅನ್ನುವಂಥದ್ದು ಕೂಡ, ಇದರ ಸಂತತಿ ಕೂಡ ನಾಶ ಆಗ್ತಾ ಇದೆ, ನೋಡೋದಕ್ಕೆ ಸಿಗ್ತಾ ಇಲ್ಲ. ಈ ಗುಬ್ಬಿ ಹೇಗೆ ಕಣ್ಮರೆ ಆಗ್ತಿದ್ದೀವಿ, ಅದೇ ರೀತಿ ಇದು ಕೂಡ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಹಿಂದೆಲ್ಲ ಎಷ್ಟೆಷ್ಟೋ ಪಾರಿವಾಳಗಳು ಬರ್ತಾ ಇತ್ತು, ಕಾಳುಗಳನ್ನೆಲ್ಲ ಹಕ್ಕಿ ತಿಂತಾ ಇತ್ತು. ಆದರೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸುತ್ತೆ. ನಿಮಗೇನನ್ಸುತ್ತೆ ಅದನ್ನು ಕೂಡ ತಿಳಿಸ್ಬೋದು. ಕಾಲ್ ಮಾಡಿ ಮಾತಾಡಿ 6364240949 ಈ ಒಂದು ಸಂಖ್ಯೆಗೆ. ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡುವಂಥ ಸಂಖ್ಯೆ 6364240949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಾ ಇರೋದು ರೇಡಿಯೋ ಸಾರಂಗ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ನಿಮ್ಮ ಇಷ್ಟದ ಹಾಡನ್ನ ಕೇಳುವಂತ ಹೊತ್ತು ಕರೆ ಮಾಡುವಂತ ಸಂಖ್ಯೆ 6364240949. ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನ ಮಾಡಬಹುದು. ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು? ಓ ಹೌದಾ, ಈಗ ಶಿವಮೊಗ್ಗದಲ್ಲಿ ಇದ್ದೀರಾ? ಏನ್ ಮಾಡ್ಕೊಳ್ತಿರೋದು ತಾವು? ಓ ಹೌದಾ, ನಿಮ್ಮಲ್ಲೂ ಮಳೆ ಇಲ್ಲ ಅಲ್ವಾ?
1: ನಿಮ್ಮಲ್ಲಿ ಜೋಳ ಬಂದ್ರೆ ನಮ್ಮಲ್ಲಿ ಮಳೆ.
0: ನಮ್ಮಲ್ಲೇ ಮಳೆ ಇಲ್ಲ. ಹಾಗೆ ಓಕೆ, ಹೇಳಿ ಸರ್, ಯಾವ ಹಾಡು ಕೇಳುವೆ?
1: ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರುತ್ತೆ ನಮಗೆ. ನಾಗರ ಹಾವು ಪಿಕ್ಚರ್ ಕನ್ನಡ.
0: ಓಕೆ.
1: ಬಾರಿ ಬಾರಿ ಅಂತೇಳಿ ಒಂದು ಹಾಡು ಉಂಟಲ್ಲ, ವಿಷ್ಣುವರ್ಧನ್ ಮತ್ತೆ ಆರತಿ ಹಾಡುವುದು, ಫೇವರೇಟ್ ಹಾಡು, ಅದನ್ನ ಪ್ರಸಾರ ಮಾಡಿ.
0: ಓಕೆ, ಖಂಡಿತ ಕೇಳ್ತಾ ಇರ್ತೀರಾ ಕಾರ್ಯಕ್ರಮಗಳನ್ನ?
1: ಹೌದೌದು, ಕಾರ್ಯಕ್ರಮ ಬಿಡುವಿದ್ದಾಗ ಕೇಳ್ತಾ ಇರ್ತೀನಿ, ತುಂಬಾ ಚೆನ್ನಾಗಿ ಮೂಡಿ ಬರುತ್ತೆ.
0: ಹೌದಾ, ಥ್ಯಾಂಕ್ ಯು ಸರ್, ಹೀಗೆ ಕೇಳ್ತಾ ಇರಿ. ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ ಓಕೆ. ಇದು ಸುರೇಶ್ ಶೆಟ್ಟಿಯವರು ಕರೆಯನ್ನು ಮಾಡಿದರು ಶಿವಮೊಗ್ಗದಿಂದ. ಅವ್ರು ಕೇಳಿರುವಂಥ ಹಾಡು ಯಾವುದು ಅಂದರೆ ನಾಗರ ಹಾವು ಚಿತ್ರದಿಂದ ಬಾರೇ ಬಾರೇ ಚಂದದ ಚೆಲುವಿನ ತಾರೆ ಅನ್ನುವಂಥ ಹಾಡು. ಡಾಕ್ಟರ್ ವಿಷ್ಣುವರ್ಧನ ಧೃತಿ ಆರತಿಯವರು ಅಭಿನಯಿಸಿದಂತಹ ಚಿತ್ರ ಇದು. ಈ ಚಿತ್ರದಲ್ಲಿ ವಿಜಯ್ ಭಾಸ್ಕರ್ ಅವರು ಈ ಹಾಡಿಗೆ ಸಂಗೀತವನ್ನು ನೀಡಿದ್ದಾರೆ. ಧೃತಿ ಪಿ ವಿ ಶ್ರೀನಿವಾಸ್ ಅವರು ಹಾಡಿರುವಂಥ ಹಾಡು. ವಿಜಯ ನರಸಿಂಹ ಅವರ ಸಾಹಿತ್ಯ ಇದೆ. ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶನ ಮಾಡಿದಂತಹ ಅತ್ಯುತ್ತಮ ಚಿತ್ರ ಅಂತ ಇದನ್ನು ಹೇಳ್ಬೋದು. ಅದೇ ರೀತಿ 1972 ತೆರೆ ಕಂಡಂತಹ ಸಿನಿಮಾ ಇದು, ನಾಗರ ಹಾವು ಅನ್ನುವಂಥದ್ದು. ಈ ಒಂದು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದರೆ ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆ ಮಾಡಬಹುದು. 6364240949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು ಅಂತ ಹೇಳ್ತಾ ಮುಂದಿನ ಕಾಲರ್ ಇದ್ದರೆ ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ. ಸಂಕಪ್ಪಣ್ಣ ಪಾತ್ರ ಉಪ್ಪು ನಿಂಚೋಲರ್ ಸಂಕಪ್ಪಣ್ಣ.
2: ಭಾರಿ
0: ಉಷ್ಣತೆ
2: ಜಾಸ್ತಿ
0: ಅಂದಂದಂದ್
2: ಬರ್ಸ ಬರ್ತಿದ್ದೀನಿ. ಭಾರಿ ಕಷ್ಟ ಪರ್ರಲ್ಲ ನೀರಿ ಪೂಜಿ ಗೊರವರು ಹೇಮಾವತಿ ನೀರು ಹೇಮಾವತಿ ಇಡ್ಲೆ ನೀರಿಜ್ಜಿ
0: ಮತ್ತೆ ನಮ್ಮಲ್ಪಲ ಬರ್ಸ ಇಜ್ಜಿ ಕೊಡ್ಲಡ್ಲ
2: ಅಂದಂದ ಅಲ್ಪ ಇಟ್ಟಿಂದ ಬರ್ಸ ಇಂಕ್ಲೆಲ್ಲ ಬರ್ಕೊಂಡು
0: ಅಂದಂದಂದಂದ
2: ಅಲ್ಪ ಬರ್ಸ ಇಜ್ಜಿಂದ ಮಲ್ಪಲ ಇಜ್ಜಿ ಕೇರಳ ಬರ್ಸ ಅಂದ್ರೆ ಕುಡ್ಲಾಗ ಬರ್ಸ
0: ಕುಡ್ಲ ಬರ್ಕೊಂಡು ಅಂದು ಆಯ್ತು
2: ಕಂಚಿ ಬರ್ತಿಂದ ಇಂಚಿ ಬರ್ಕೊಂಡು
0: ಅಂದ
2: ಇಷ್ಟೆ ಪೂರ ತಿಂಗಳು ಈ ವರ್ಷ ಪುನರಸಿ ಬರ್ಸ ಈ ತರ ದೊಂಬ ಅಪ್ಪಂಗಳಿಂದ ಇಂಗ್ಲೆ ಗೊತ್ತಿದ್ವಿ
0: ಮತ್ತೆ
2: ದೇವರ್ನ ಒಂದು ದಾರ್ನ ಒಂದು ಇರ್ಲಿಲ್ಲ ಅಂತ
0: ದೇವರ
2: ಕಣ್ಣು ಬಿಡುದು ಅಂತ ಬರ್ಸ ಬರ್ತಂದೆ
0: ಖಂಡಿತ ಖಂಡಿತ
2: ಇದ್ರಿಂದ ನರಮನೆ ಬದುಕುನೇ ಕಷ್ಟ ಉಂಟು
0: ಅಂದಂದಂದ
2: ಒಂದು ಎಲ್ವನ್ನ ಬರ್ಕೊಂಡಿದ್ವಿ ಅವ್ ಹಿಡ್ದ ಹತ್ರ ಬರ್ಸ ಕಮ್ಮಿಗೆ
0: ಪನ್ಲೆ ಸಂಗಪ್ಪಣ್ಣ ಈ ನೀವು ಪದಕ್ಕೆ ನೋಡಿರಿ
2: ಭರತ್ ರಾಜ್ಕುಮಾರ್ ದೇವರ ಮಕ್ಕಳು ಪಿಕ್ಚರ್ ಎಸ್ ಜಾನಕಿ ಜೋಕ್ಲೇಗ್ ಒಂದು ಕಂಠದ ದೇವರ ಮಕ್ಕಳು ನಾವೆಲ್ಲ ಪದ್ಯ ಬೋರ್ಡ್ ಮೇಡಮ್ ದಯಮಲ್ತು ಪ್ರಸಾರ ಮಾಡ್ತೀವಿ.
0: ಓಕೆ ಓಕೆ ಖಂಡಿತ ತೂಕ ಓಕೆ ಓಕೆ. ಇದು ಸಂಕಪ್ಪ ಅವರು ಕರೆಯನ್ನ ಮಾಡಿ ಕೇಳ್ತಾ ಇರುವಂತ ಹಾಡು. ದೇವರ ಮಕ್ಕಳು ಚಿತ್ರದ ದೇವರ ಮಕ್ಕಳು ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದರೆ ಎಸ್ ಜಾನಕಿಯವರು ಹಾಡಿರುವಂಥ ಹಾಡು. ಸ್ವಲ್ಪ ಹೊತ್ತಲ್ಲಿ ಎರಡೂ ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡಬಹುದು. 6364240949 ಈ ಒಂದು ಸಂಖ್ಯೆಗೆ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಆಗ್ತಾ ಇದೆ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

ಬಾಲ ಪ್ರತಿಭೆ ವಯಲಿನ್ ವಾದಕಿ ಹಾಗೂ ಗಾಯಕಿ ದ್ಯುತಿ ಸಾನ್ವಿ ಪ್ರಸನ್ನ ಸುರತ್ಕಲ್ ಮಂಗಳೂರು. ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಕೇಳ್ತಿರೋದು ರೇಡಿಯೋ ಸಾರಂಗ್ ನಾಟ್ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಒಲವಿನ ಹಾಡನ್ನ ಕೇಳೋದಕ್ಕೆ ಖಂಡಿತ ಅವಕಾಶ ಇದೆ. ಕೊನೆಯ ಕಾಲರ್ಗೊಂದು ಅವಕಾಶ ಇದೆ, ಕರೆ ಮಾಡಬಹುದು ನಿಮ್ಮ ಒಲವಿನ ಹಾಡನ್ನ ಕೇಳೋದಕ್ಕೆ. 6364204949 ಈ ಒಂದು ಸಂಖ್ಯೆಗೆ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬಂದರೆ, ಅದೇ ರೀತಿ ಎಸ್ ಜಾನಕಿ ಅವರು ಹಾಡಿರುವಂಥ ಹಾಡು ಕೂಡ ಹೌದು, ಎರಡು ಹಾಡುಗಳು ಕೂಡ. ಅದೇ ರೀತಿ ನಿನ್ನೆ ದಿನ ಕೂಡ ಹೆಚ್ಚಿನ ಹಾಡುಗಳು ಎಸ್ ಜಾನಕಿ ಅವರ ಹಾಡುಗಳನ್ನೇ ಕೇಳಿದ್ದೇವೆ ನಾವು. ನಮ್ಮ ಭಾರತ ಕಂಡಂತಹ ಶ್ರೇಷ್ಠ ಗಾಯಕಿ, ಗಾನ ಕೋಗಿಲೆ ಅನ್ನುವಂಥ ಬಿರುದನ್ನು ಪಡೆದವರು. ಹಾಗಿರುವಾಗ ಅವರ ಗೀತೆಗಳನ್ನು ಕೇಳುವಂಥದ್ದೇ ಒಂದು ಖುಷಿಯ ಸಂಗತಿ. ಯಾಕಂದರೆ ಭಾಷೆ ಬೇರೆ ಆದರೂ ಕೂಡ, ಅವರು ಬೇರೆ ಭಾಷೆಯವರಾಗಿದ್ದರೂ ಕೂಡ, ಬೇರೆ ರಾಜ್ಯದವರಾಗಿದ್ದರೂ ಕೂಡ, ನಮ್ಮ ಕನ್ನಡವನ್ನು ಅಥವಾ ನಮ್ಮ ಸ್ಥಳೀಯ ಭಾಷೆಗಳಾದ ಕನ್ನಡ, ತುಳು, ಈ ಭಾಷೆಗಳನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆಂದರೆ, ಅವರು ನಮ್ಮ ಕನ್ನಡ, ಅವರು ಅವರ ಮಾತೃಭಾಷೆಯೇ ಅದೇ ಭಾಷೆ ಅಂದ್ಕೊಳ್ಬೇಕು. ಅದೇ ರೀತಿ ಸ್ಪಷ್ಟವಾಗಿ ಕನ್ನಡವನ್ನು ಕೂಡ ಸ್ಪಷ್ಟವಾಗಿ ಮಾತಾಡ್ತಿದ್ದವರು. ಹಾಗಿರುವಾಗ ಸಂಗೀತಕ್ಕೆ ಯಾವುದೇ ಭಾಷೆಯ ಇದಿಲ್ಲ ಅಂತ ಹೇಳ್ತೇವೆ, ಭಾಷೆಯ ಭೇದಗಳಿಲ್ಲ, ಆ ಭಾಷೆ ಈ ಭಾಷೆ ಅಂತೇಳಿ. ಹಾಗಿರುವಾಗ ಅಂಥ ಒಂದಿಷ್ಟು ಅದ್ಭುತ ಹಾಡುಗಳನ್ನು ಹಾಡಿದಂತಹ ಜಾನಕಿ, ಎಸ್ ಜಾನಕಿ ಅವರು, ಜಾನಕಿ ಅಮ್ಮ ಅಂತ ಅವರನ್ನು ಕರೀತಾ ಇದ್ದದು. ಏನು ಸಂಗೀತ ಲೋಕಕ್ಕೆ ತುಂಬಲಾರದ ಒಂದು ನಷ್ಟ ಅಂತಲೂ ಹೇಳ್ಬೋದು ಅವರ ಅಗಲಿಕೆ. ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲೂ ನೀವು ಕೂಡ ಒಂದಿಷ್ಟು ಹಾಡುಗಳನ್ನು, ಅವರು ಹಾಡಿರುವಂಥ ಹಾಡುಗಳನ್ನು ಕೇಳಿದ್ದೀರಾ. ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು ಕೂಡ ಆಗ್ತಾ ಬರ್ತಾ ಇದೆ. ಕೊನೆಯ ಕಾಲರ್ ಯಾರಾದರೂ ಇದ್ದರೆ, ನಿಮ್ಮ ಇಷ್ಟದ ಹಾಡನ್ನು ಕೇಳೋದಕ್ಕೆ ಇಷ್ಟ ಇದ್ದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಬಹುದು. 6364204949 ಈ ಒಂದು ಸಂಖ್ಯೆಗೆ. ಅದೇ ರೀತಿ ಮುಂದಕ್ಕೆ ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಕೂಡ ಮೂಡಿ ಬರಲಿಕ್ಕಿದೆ. ಆ ಕಾರ್ಯಕ್ರಮವನ್ನು ಕೂಡ ನೀವು ತಪ್ಪದೆ ಆಲಿಸಿ. ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಧೃತಿ ಸಾನ್ವಿಯ ಪ್ರಸನ್ನ ಅವರು ಇವತ್ತಿನ ಕಾರ್ಯಕ್ರಮದ ಅತಿಥಿಯಾಗಲಿಕ್ಕೆ ಇದ್ದಾರೆ. ಅವರ ಜೊತೆ ಕೂಡ ನೀವು ಮಾತಾಡ್ಬೋದು, ಬಾಲ ಪ್ರತಿಭೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಖಂಡಿತ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ನಾಳೆಯ ದಿನ ಕೂಡ ಕೇಳ್ಬೋದು. ಇದು ಇವತ್ತಿನ ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಸಾರಂಗ 7.8 FM. ಬಣ್ಣ ಬಣ್ಣದ ಬದುಕು.

ಬಾಲ ಪ್ರತಿಭೆ ವಯಲಿನ್ ವಾದಕಿ ಹಾಗೂ ಗಾಯಕಿ ದ್ಯುತಿ ಸಾನ್ವಿ ಪ್ರಸನ್ನ ಸುರತ್ಕಲ್ ಮಂಗಳೂರು. ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಕೇಳಿದ್ರೆ ಈ ದಿನದ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನಿದ್ದೀನಿ ಆರ್ ಜೆ ಎಡ್ವರ್ಡ್. ಇವತ್ತಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ನೇರ ಪ್ರಸಾರದಲ್ಲಿ ನಮ್ಮ ಜೊತೆ ಅವರು ಪುಟಾಣಿ ಕೂಡ ಈಗಾಗಲೇ ನಮ್ಮ ಸ್ಟುಡಿಯೋದಲ್ಲಿ ಹಾಜರಿದ್ದಾರೆ. ಇವರು ದ್ಯುತಿ ಸಾನ್ವಿ ಪ್ರಸನ್ನ ಸುರತ್ಕಲ್ ಮಂಗಳೂರಿಂದ ಬಂದಿದ್ದಾರೆ. ಹಾಗೆ ರಿಯಾಮ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಕುರಾಯಲ್ಲಿ ಅವರು 5ನೇ ಸ್ಟ್ಯಾಂಡರ್ಡಲ್ಲಿ ಅಂದರೆ 5ನೇ ಕ್ಲಾಸಲ್ಲಿ ಸ್ಟಡಿ ಮಾಡ್ತಾಯಿದ್ದಾರೆ, 5th ಸ್ಟ್ಯಾಂಡರ್ಡ್. ಹಾಗೆ ಇವರಿಗೆ ವಯೋಲಿನ್ ತುಂಬ ಇಷ್ಟ. ಹಾಗೆ ಕರಾಟೆಯಲ್ಲಿ ಕೂಡ ಇವರು ಏನೋ ಇಂಟರ್ ಡಿಸ್ಟ್ರಿಕ್ಟ್ ಕಾಂಪಿಟಿಷನಲ್ಲಿ ಭಾಗವಹಿಸಿ 4th ಪ್ಲೇಸ್ ಪಡೆದಿದ್ದಾರೆ. ಹಾಗೆ ಇವರು ಏನೋ ಕರಾಟೆಯಲ್ಲಿ ಕೂಡ ಸ್ಟೇಟ್ ಮತ್ತು ಏನೋ ನ್ಯಾಷನಲ್ ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸಿದ್ದಾರೆ. ಚೆಸ್ಸಲ್ಲಿ ಕೂಡ ಇವರಿಗೆ ಇಂಟರ್ ಡಿಸ್ಟ್ರಿಕ್ಟಲ್ಲಿ 4ನೇ ಸ್ಥಾನ ಸಿಕ್ಕಿದೆ. ಹಾಗೆ ಭರತನಾಟ್ಯ ಇವರು ಕಲಿತಾ ಇದ್ದಾರೆ. ಹಾಗೆ ಹಲವಾರು ಕಡೆ ಭಾಗವಹಿಸಿದ್ದಾರೆ, ಭರತನಾಟ್ಯ ಪ್ರದರ್ಶನ ಕೂಡ ಮಾಡಿದ್ದಾರೆ. ಹಾಗೆ ಕೀಬೋರ್ಡ್ ಕೂಡ ಈಗ ಅವರು ಕಲಿತಾ ಇದ್ದಾರೆ, ಸ್ಟಡಿ ಮಾಡ್ತಾ ಇದ್ದಾರೆ. ಇವರಿಗೆ ಸಂಗೀತದ ಗುರುಗಳು ಎಲ್ಲೂರು ಶ್ರೀನಿವಾಸರಾವ್. ಇವರು ಇವರಿಗೆ ವಯೋಲಿನ್ ಇನ್ನಿತರ ಸಂಗೀತದ ಒಂದು ಪಾಠ ಹೇಳಿಕೊಡ್ತಾ ಇದ್ದಾರೆ, ಪ್ರಾಥಮಿಕ ಪಾಠಗಳನ್ನೆಲ್ಲ. ಹಾಗೆ ಭರತನಾಟ್ಯಕ್ಕೆ ಇವರು ವಿದುಷಿ ಭಾರತಿ ಸುರೇಶ್ ಹೊಸಪೆಟ್ಟು ಇವರದ ಒಂದು ಟೀಮಲ್ಲಿ ಇವರ ಒಂದು ಏನೋ ಗುರುಗಳಾಗಿ ಇವರಿಗೆ ಭರತನಾಟ್ಯ ಕಲಿಸ್ತಾ ಇದ್ದಾರೆ. ಹಾಗೆ ಇವರು ಚೆಸ್ ಏನೋ ಇದರ ಬಗ್ಗೆ ಸ್ಟಡಿ ಮಾಡ್ತಾ ಇರೋದು ಡೆರಿಕ್ ಸ್ಕೂಲು ಸುರತ್ಕಲ್ಲಿ. ಹಾಗೆ ಕರಾಟೆಯಲ್ಲಿ ಇವರು ಬ್ಲೂ ಬೆಲ್ಟ್ ಪಡೆದಿದ್ದಾರೆ. ಹಾಗೆ ಹೇಳೋಕೆ ಹೋದರೆ ತುಂಬ ಇವರಿಗೆ, ನಂತರ ಡ್ರಾಯಿಂಗ್ ಇಷ್ಟ, ಚಿತ್ರ ಬಿಡಿಸ್ತಾರೆ, ಪೇಂಟಿಂಗ್ ಇಷ್ಟ,

0: ತುಂಬ ಬೇರೆ ಬೇರೆ ರೀತಿಯಲ್ಲಿ ಶಾರ್ಟ್ ಸ್ಟೋರೀಸ್ ಅಂದರೆ ಓದೋದಂದರೆ ತುಂಬ ಆಸಕ್ತಿ. ಹಾಗೆ ಹೇಳೋಕ್ಕೋದ್ರೆ ತುಂಬ ಈ ಪುಟಾಣಿಯಲ್ಲಿ ಹಲವಾರು ಪ್ರತಿಭೆ ಇದೆ. ಅಂದರೆ ಯಾವುದರಲ್ಲಿ ಆಸಕ್ತಿ ಇದೆ ಇಲ್ಲ ಅಂತ ಹೇಳೋಕ್ಕೆ ಕಷ್ಟ. ಎಲ್ಲದರಲ್ಲೂ ಕೂಡ ತಮ್ಮನ್ನು ತೊಡಗಿಸ್ಕೊಳ್ತಾ ಒಬ್ಬ ಬ್ರಿಲಿಯಂಟ್ ಒಬ್ಬ ನಮ್ಮ ಒಂದು ಪುಟಾಣಿ ನಮ್ಮ ಜೊತೆ ಇದ್ದಾರೆ. ಸೊ ಇವರು ಈಗ ಮಾತಿನಲ್ಲಿ ಕೂಡ ನಿಮ್ಮ ಹೃದಯ ಗೆಲ್ತಾರೆ, ಹೃದಯ ರಾಗದಲ್ಲಿ. ನೋಡೋಣ ಏನು ಹೇಳ್ತಾರೆ, ಏನು ಇವರ ಇನ್ಸೈಡ್ ಸ್ಟೋರಿ ಎಲ್ಲ ಏನಿದೆ, ಇವರು ಶಾಲೆಯಲ್ಲಿ ಹೇಗಿದ್ದಾರೆ, ಚೂಟಿ ಇದ್ದಾರಾ, ಮತ್ತು ಮನೆಯಲ್ಲಿ ಹೇಗಿಲ್ಲ ಹೇಗಿದ್ದಾರೆ, ಮತ್ತು ಇವರ ಫೇವ್ರೇಟ್ ಎಲ್ಲ ಏನು ಇದೆ, ಇವರಲ್ಲಿ ಏನು ಹಿಸ್ಟ್ರಿ ಸ್ವಲ್ಪ ತಿಳ್ಕೊಳ್ಳೋಣ. ತಿಳ್ಕೊಳ್ಬೇಕಾದ್ರೆ ಏನು ಮಾಡಬೇಕಂದ್ರೆ ಇವ್ರ ಜೊತೆ ಮಾತಾಡಬೇಕು. ಪುಟಾಣಿ ತುಂಬ ಏನು ಬರೋಕ್ಕೆ ಆದರೆ ಟಯರ್ಡ್ ಆಗಿದೆ ಮಾತಾಡೋಕ್ಕೆ. ಪುಟಾಣಿ ಜೊತೆ ಹೇಗಿದೆ? ಚೆನ್ನಾಗಿದೆ. ಓಕೆ, ಅಂದರೆ ಜೋಶಲ್ಲಿ ಇದೆಯಾ? ಓಕೆ. ಇವತ್ತು ನಮ್ಮ ಹೃದಯ ರಾಗ ಕಾರ್ಯಕ್ರಮದಲ್ಲಿ ನಮ್ಮ ಸಾರಂಗನ ಈ ಸ್ಟುಡಿಯೋಗೆ ಬಂದಿದೆಯಾ ಸಾರಂಗನಲ್ಲಿ. ಹಾಗೆ ಏನು ಮೊದಲು ಕಲಿತದ್ದು, ಮೊದಲು ಯಾವುದು ಪಾಠ ಅಂತೂ ಕಲ್ತಿದೆಯಾ ಶಾಲೆಯಲ್ಲಿ, ಏನು ಯಾವುದನ್ನು ಅಭ್ಯಾಸ ಮಾಡಿದರೆ, ಯಾಕೆ ವಯಲಿನ್ ಇಷ್ಟ ಆಯಿತು ನಿಮಗೆ?
1: ಅದು ನಂದು ಅಮ್ಮ ಫಸ್ಟ್ ಮಾಡ್ತಿದ್ರು ವಯಲಿನ್, ಅವರನ್ನ ನೋಡಿ ತುಂಬ ಇಷ್ಟ ಆಯಿತು, ಅದಕ್ಕೆ ಸ್ಟಾರ್ಟ್ ಮಾಡಿದೆ ವಯಲಿನ್.
0: ಓಕೆ ಓಕೆ. ವಯಲಿನಲ್ಲೇ ಅಮ್ಮನಿಂದ ನೀವು ಈ ಪಾಠ ಕಲಿತೀರಿ ಅಂದರೆ ತಾಯಿ ಮೊದಲ ಗುರು ಅಂತ ಹೇಳ್ತಾರಲ್ಲ ಅಲ್ವಾ, ಹಾಗೆ ತಾಯಿಯಿಂದ ಇದನ್ನೆಲ್ಲ ಕಲ್ತಿದೆಯಾ. ಈಗ ಮೊದಲಿಗೆ ಯಾವುದು ಹಾಡ್ತೀಯಾ ಅಥವಾ ವಯಲಿನ್ ಬಾರಿಸ್ತೀಯಾ?
1: ಹಾಡ್ತೀನಿ.
0: ಹಾಡ್ತೀರಾ? ಯಾವ ಹಾಡು ಹಾಡ್ತೀರಿ?
1: ಅದು ವಾತಾಪಿ ಗಣಪತಿ ಅಂತ.
0: ವಾತಾಪಿ ಗಣಪತಿ ಅಂತ.
1: ರಾಗ ಹಂಸಧ್ವನಿ, ತಾಳ ಆದಿ.

0: ಓಕೆ, ಭಾಳ ಚೆನ್ನಾಗಿ ಹಾಡಿದೀಯ, ಮಧುರವಾಗಿತ್ತು ಧ್ವನಿ. ಹಾಡೋದು ಹೇಗೆ ಕಲ್ತೀನಿ? ಶಾಲೆಯಲ್ಲಿ ಕಲ್ತೀಯಾ ಅಥವಾ ಯಾರಾದರೂ
1: ಇಲ್ಲ,
0: ಮನೆಯಲ್ಲಿ
1: ನಾನು ಫಸ್ಟ್ ಕಿಶನ್ ಕುಮಾರ್ ಸರ್ ಅಂತ ಅವ್ರ ಹತ್ರ ಕೀಬೋರ್ಡ್ ಹೋದೆ.
0: ಓಹೋ,
1: ಅಲ್ಲಿ ಅವರು ಕೀಬೋರ್ಡ್ ಎಲ್ಲ ಹೇಳ್ಕೊಟ್ರು. ನಾನು ಅದ್ರ ಜೊತೆಗೆ ಇನ್ನೊಂದು ಟೀಚರ್ ಹತ್ರ ಹೋದೆ ಹಾಡಕ್ಕೆ, ಅವರು ನನಗೆ ಹೇಳ್ಕೊಟ್ರು. ಮತ್ತೆ ಕಿಶನ್ ಕುಮಾರ್ ಸರ್ ಇವ್ರದ್ದು ಎಲ್ಲೂರು ಶ್ರೀನಿವಾಸ ರಾವ್ ಸರ್ ಇಂದು ನಂಬರ್ ಕೊಟ್ರು, ಅಲ್ಲಿಂದ ಕಲ್ತಿತ್ತು.
0: ಎಲ್ಲರೂ ಶ್ರೀನಿವಾಸ ರಾವ್ ಇದೇ ನಿಮ್ಗೆ ಕುಳಿತಂಥ ಸೀಟಲ್ಲಿ ಕುಳಿತಿದ್ದರು, ನಿಮ್ಮ ಗುರುಗಳು ಇಲ್ಲಿ ಹೃದಯ ರಾಗಕ್ಕೆ ಬಂದಿದ್ದರು. ಹಾಗೆ ನಿಮ್ಮ ಎಲ್ಲರೂ ಶ್ರೀನಿವಾಸ ರಾವ್ ಹಲವಾರು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ, ಈ ಸ್ಟುಡಿಯೋದಲ್ಲಿ ಅವರು ರೆಕಾರ್ಡಿಂಗ್ ಎಲ್ಲ ಮಾಡಿದ್ದಾರೆ. ಓಕೆ, ಹಾಗೆ ಅವರ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಕೂಡ ನೀವು ಕೂಡ ಭಾಗವಹಿಸಿದ್ದೀಯಾ? ಎಲ್ಲರೂ ಶ್ರೀನಿವಾಸ ರಾವ್ ಈಗ ಬೆಂಗಳೂರಲ್ಲಿದ್ದಾರೆ ಅಲ್ವಾ? ಬೆಂಗಳೂರಲ್ಲಿ ಕೂಡ ಅವರು ಕೆಲವರಿಗೆ ಕ್ಲಾಸ್ ತಗೋತಾ ಇದ್ದಾರೆ. ಹಾಗೆ ವಯಲಿನಲ್ಲಿ ಹೀಗೆ ಏನಾದರೂ ನುಡಿಸ್ಬೋದಾ? ಯಾವ ಯಾವುದನ್ನು ನುಡಿಸಲಿಕ್ಕೆ ಟ್ರೈ ಮಾಡ್ತೀವಿ? ಮತ್ತೊಂದು ಸಂಗತಿ ಗೊತ್ತಾ ನಿಮಗೆ, ಈ ಸ್ಟುಡಿಯೋಗೆ ಫಸ್ಟ್ ಟೈಮು ವಯಲಿನ್ ಬರ್ತಾ ಇರೋದು. ಅದು ಕೂಡ ನೀನು ಒಂದು ರೆಕಾರ್ಡ್ ಮಾಡಿದ್ದೀಯ ಅಂದರೆ ವಯಲಿನ್ ವಾದ್ಯವನ್ನು ಇಲ್ಲಿ ನುಡಿಸಲಿಕ್ಕೆ ನೀನು ಲೈವ್ಗೆ ಕರ್ಕೊಂಡು ಬಂದ ಪುಟಾಣಿಯಲ್ಲಿ ಫಸ್ಟ್ ನೀನು. ಆಯ್ತು, ಖುಷಿ ಆಯಿತಾ? ಓಕೆ, ಏನು ಹಾಡು?
1: ಹಾಡು ಶ್ರೀಮನ್ನಾರಾಯಣ ಅಂತ, ರಾಗ ಬೌಳಿ ರಾಗ ತಾಳ ಆದಿ.
0: ಹ್ಞೂ ಹ್ಞೂ.

0: ವಾಹ್, ತುಂಬ ಖುಷಿಯಾಯಿತು ಕೇಳಿಕೊಂಡು. ಭಾಳ ಒಂದು ನಾದ, ವಯಲಿನ್ ನಾದದಲ್ಲಿ ನಾವು ನಾದ ಲೋಕಕ್ಕೆ ಹೋಗಿದ್ದೀವಿ. ಈಗ ಸಂಗೀತ ಲೋಕದಲ್ಲಿ ಒಂದು ಸ್ಮಾಲ್ ಜರ್ನಿ ಮಾಡ್ಕೊಂಡು ಬಂದಾಗೆ ಆಯಿತು. ಈಗ ಶಾಲೆ ಬಗ್ಗೆ ಮಾತಾಡೋದಾದರೆ, ಶಾಲೆಯಲ್ಲಿ ಹೇಗೆ ರೇಯನ್ ಇಂಟರ್ನ್ಯಾಷನಲ್ ಸ್ಕೂಲ್ ಹೇಗಿದೆ? ಸ್ಕೂಲ್
1: ಬಗ್ಗೆ ಚೆನ್ನಾಗಿದೆ, ಓದೋದಲ್ಲೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ, ಅವರಿಂದ ತುಂಬ ಪ್ರೈಸ್ ಸಿಕ್ಕಿದೆ. ಅವರಿಗೆ
0: ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ
1: ಸ್ಕೇಟಿಂಗ್
0: ಇದೆ ಅಲ್ಲಿ,
1: ಇದೆಯಾ ಸ್ಕೂಲಲ್ಲಿ
0: ಫೆಸಿಲಿಟಿ ಇದೆ ಅಲ್ಲಿ. ಮತ್ತೆ
1: ಆರ್ಟ್ ಪೀರಿಯಡ್ ಇದೆ ಒಂದು,
0: ಅದು
1: ಡ್ರಾಯಿಂಗ್ ಕ್ರಾಫ್ಟ್ ಎಲ್ಲ ಮಾಡ್ತಾರೆ. ಮತ್ತೆ ಕರಾಟೆ ಅಲ್ಲಿ ಸ್ಕೂಲಲ್ಲೇ ಮಾಡಿಸ್ತಾರೆ. ಮತ್ತೆ ಅಷ್ಟೆ,
0: ಊಟ ತಿಂಡಿ ಎಲ್ಲ ಮನೆಯಿಂದ ಕರ್ಕೊಂಡು ತಗೊಂಡೋಗಿದ್ದೆ. ಅಲ್ಲೇ ಅಲ್ಲೇ ಕೊಡ್ತಾರಾ?
1: ಇಲ್ಲ, ತಗೊಂಬಡ್ಲಿಲ್ಲ ಅಂದರೆ ಅಲ್ಲೇ ಕೊಡ್ತಾರೆ, ಇಲ್ಲ ಮನೇಲಿ ತಗೊಂಡೋಗ್ತಾರೆ.
0: ಅಲ್ಲಿ ಕ್ಯಾಂಟೀನ್ ಎಲ್ಲ ಇದೆ ಸೌಲಭ್ಯ. ಓಕೆ ಓಕೆ ಓಕೆ. ಹಾಗೆ ಯಾರು ಫೇವ್ರೇಟ್ ಟೀಚರ್, ಭಾಳ ಒಳ್ಳೆಯ ಮಿಸ್ಸು ಅಂದರೆ ಯಾರು? ಸೈನ್ಸ್ ಟೀಚರ್. ಏನು ಹೆಸರು?
1: ಸುಮಿತ್ರಾ.
0: ಸುಮಿತ್ರಾ, ಸುಮಿತ್ರಾ ಟೀಚರ್ ಅವ್ರಿಗೆ ಪ್ರೋಗ್ರಾಮ್ ಕೇಳ್ತಾರ ಅವರು?
1: ಇಲ್ಲ, ಅವ್ರಿಗೆ ಕನ್ನಡ ಗೊತ್ತಿಲ್ಲ.
0: ಅಲ್ಲ, ಹೇಳಿದ್ಯಾ ನಾನು ಸಾರಂಗಿಗೆ ಹೋಗ್ತಾ ಇದ್ದೀನಿ ಅಂತ? ಲಿಂಕ್ ಎಲ್ಲ ಕಳಿಸಿದ್ಯಾ ಅವರಿಗೆ? ಓಕೆ, ಅವ್ರು ಕೇಳ್ಬೋದಲ್ಲ. ಓಕೆ ಓಕೆ. ಹಾಗೆ ಅಲ್ಲಿ ಚಿತ್ರ ಎಲ್ಲ ಬಿಡಿಸಿದ್ಯಾ ಅಂತ ಹೇಳಿದ್ರಿ ಅಲ್ಲ, ಕ್ರಾಫ್ಟ್ ಎಲ್ಲ ಮಾಡಿದ್ದೆ. ಏನು ಕ್ರಾಫ್ಟ್ ಮಾಡಿದ್ದೆ?
1: ಅದು ಒಂದು ಕೃಷ್ಣದ ಡ್ರಾಯಿಂಗು, ಮತ್ತು ಬುದ್ಧದ್ದು, ಮತ್ತು ಅದು ಕ್ರಾಫ್ಟಲ್ಲಿ ಅಂದರೆ ಅದು ಸುಮ್ಮನೆ ಡಕ್ ಥರ ಮಾಡೋದು, ಅದು ಓರಿಗಾಮಿ ಪೇಪರ್ ಅದೆಲ್ಲ ಮಾಡೋದು, ಅದು ರೈನೋ ಡ್ರಾಯಿಂಗ್ ಅದೆಲ್ಲ
0: ಮಾಡ್ತೀವಿ. ಏನು ಕಾಂಪಿಟೇಷನ್ಗೆ ಹೋಗ್ತೀಯಾ? ಡ್ರಾಯಿಂಗ್ ಕಾಂಪಿಟೇಷನ್ಗೆಲ್ಲ
1: ಈಗ ಜಾಯಿನ್ ಆಗಿದ್ದೆ ರೀಸೆಂಟ್ಲಿ.
0: ರೀಸೆಂಟ್ ಇಲ್ಲ,
1: ಈಗ
0: ಕೆಲವು ಕಡೆ ಎಲ್ಲ
1: ಹೋಗಿದ್ದೆ.
0: ಚಿತ್ರ ಸ್ಪರ್ಧೆಗಳೆಲ್ಲ ಆಗ್ತಾ ಇರ್ತಾರೆ, ಕಾಂಪಿಟೇಷನ್ಸ್. ಓಕೆ, ಈಗ ಎಲ್ಲ ಹಬ್ಬದ ಸಮಯದಲ್ಲೆಲ್ಲ ಜಾಸ್ತಿ ಇರ್ತದೆ, ಕೃಷ್ಣನ ಚಿತ್ರ ಬಿಡಿಸೋದು, ಗಣಪತಿಯ ಚಿತ್ರ ಬಿಡಿಸುವಂಥದ್ದು ಅಂಥದ್ದೆಲ್ಲ ಮಾಡ್ತೀಯ? ಇಲ್ಲ
1: ಇಲ್ಲ, ಅದು ಹೋಗಲ್ಲ,
0: ಕಲಿಬೇಕಷ್ಟೇ. ಓಕೆ, ನನಗೆ ಸ್ವಲ್ಪ ಈ ಮಾತು ಹೇಳೋಕ್ಕೆ ಕಷ್ಟ ಆಗ್ತದೆ, ಏಕೆಂದರೆ ಕರಾಟೆ ಎಲ್ಲ ಭಾಗವಹಿಸ್ತಾ ಇದೆಯಾ? ಒಂದು ಪಂಚ್ ಕೊಟ್ಟರೆ ನಾನಂತೂ ನನ್ನ ಗತಿ ಅದು ಗತಿ ಆಗುತ್ತೆ. ಸ್ವಲ್ಪ ಪಂಚೆಲ್ಲ, ನಾನು ನಿನ್ನ ಜೊತೆ ಕರಾಟೆ ಅಂತ ಆಡೋದಿಲ್ಲ, ಅಂದರೆ ಕರಾಟೆ ಬಗ್ಗೆ ಕೇಳಬೇಕಂತ ಅನಿಸ್ತದೆ. ಸ್ಟೇಟ್ ಲೆವೆಲಲ್ಲಿ ಮತ್ತು ನ್ಯಾಷನಲ್ ಲೆವೆಲಲ್ಲಿ ಭಾಗವಹಿಸಿದೆ, ಪಾರ್ಟಿಸಿಪೇಟ್ ಮಾಡಿದ್ಯಾ? ಒಂದು ಎಕ್ಸ್ಪೀರಿಯೆನ್ಸ್ ಹೇಳೋದಾದರೆ ಏನು ಹೇಳ್ತೀಯ?
1: ಅಂದರೆ ಅದು ಅಲ್ಲಿ ಚೆನ್ನಾಗಿತ್ತು, ದೊಡ್ಡದಿತ್ತು, ಆದರೆ ಅಲ್ಲಿ ತುಂಬ ಹೊಡೆಸ್ಕೊಂಡಿದ್ದಾಯ್ತು.
0: ಸರಿ, ಸಖತ್ತಾಗಿ ಪೆಟ್ಟು ಬಿದ್ದಿದೆ ನಿನಗೆ?
1: ಪೆಟ್ಟು ಕೊಟ್ಟಿದ್ದಾರೆ? ಪ್ರೈಸ್ ಸಿಕ್ಕಿದೆ,
0: ಪ್ರೈಸ್ ಸಿಕ್ಕಿದೆ. ಪೆಟ್ಟು ತಿಂದರೂ ಪ್ರೈಸ್ ಸಿಕ್ಕಿದೆ? ಪೆಟ್ಟು ತಿಂದವ್ರಿಗೆ ಪ್ರೈಸ್ ಕೊಡೋದಿಲ್ಲಲ್ಲ?
1: ಇಲ್ಲ, ನಾನು ಪೆಟ್ಟು ಕೊಟ್ಟಿದ್ದೀನಿ.
0: ಕೊಟ್ಟಿದ್ದೀನಿ,
1: ಆದರೆ ನನಗೆ ಚೂರು ಕಣ್ಣಿಗೆ ಸಿಕ್ಕಿತ್ತು.
0: ಜಾಸ್ತಿ ಪೆಟ್ಟು ತಿಂದು ಪ್ರೈಸ್ ತಗೊಂಡಿದ್ಯಾ?
1: ಇಲ್ಲ, ನಾನು ಜಾಸ್ತಿ ಕೊಟ್ಟಿದ್ದೆ, ಅವ್ರು ಚೂರು ಕೊಟ್ಟಿದ್ರು ಅಷ್ಟೇ.
0: ಹೇಗೆ ಕರಾಟೆಯಲ್ಲಿ ಎಲ್ಲ ಭಾಗವಹಿಸಿದಾಗ ಹೇಗೆ ಅನಿಸ್ತದೆ?
1: ಅದು ಫಸ್ಟ್ ಭಯ ಫೀಲಿಂಗ್ ಆಗುತ್ತೆ, ಅದು ಫೈಟ್ ಮಾಡುವಾಗ ಅವಾಗ ಕರೆಕ್ಟ್ ಆಗುತ್ತೆ,
0: ಖುಷಿ ಆಗುತ್ತೆ. ತುಂಬ ಜಂಪ್ ಮಾಡ್ಲಿಕ್ಕೆ ಸಿಗ್ತದಲ್ಲ?
1: ಇಲ್ಲ, ಅಷ್ಟೊಂದು ಜಂಪ್ ಮಾಡೋಕ್ಕಿಲ್ಲ.
0: ಈ ಬೆಲ್ಟ್ಗಳ ಬಗ್ಗೆ ಹೇಳೋದಾದ್ರೆ, ಈಗ ಬ್ಲೂ ಬೆಲ್ಟ್ ತಗೊಂಡಿದ್ಯಾ, ಇನ್ನು ಯಾವುದು ಬೆಲ್ಟ್ಗೆ ಬೇಕು ನಿನಗೆ?
1: ಇನ್ನು ಪರ್ಪಲ್, ಬ್ರೌನ್ ಮತ್ತು ಬ್ಲ್ಯಾಕ್.
0: ನಂತರ ನೀನು ಟೀಚರ್ ಆಗ್ತೀಯ, ಕರಾಟೆ ಟೀಚರ್?
1: ಇಲ್ಲ, ಅದು ಬ್ಲ್ಯಾಕ್, ಆಮೇಲೆ ಮತ್ತೆ ಇನ್ನೊಂದು ರೆಡ್ ಬರುತ್ತೆ.
0: ನಾನಾದ್ರೆ ಇಲ್ಲಿ ಇಲ್ಲಿಲ್ಲ ಸಿಗುತ್ತೆ ಅಲ್ಲ ಬೆಲ್ಟ್, ಅದನ್ನೇ ನಾವು ಪಡ್ಕೊಳ್ಬೇಕು ಅಲ್ವಾ? ಅಲ್ವಾ, ಆದರೆ ಈ ಬೆಲ್ಟ್ ಸಿಗಬೇಕಾದ್ರೆ ಒಂದೊಂದು ಬೆಲ್ಟಿಗೆ ಎಷ್ಟು ಗ್ಯಾಪ್ ಇರುತ್ತೆ?
1: ಒನ್ 1 ಇಯರ್
0: ಒಂದೊಂದು ಬೆಲ್ಟ್ ಸಿಗಬೇಕಾದ್ರೆ. ಈಗ 5 ವರ್ಷದ ಕಲಿತಾ ಇದೆಯಾ ಹಾಗಾದರೆ? 5 ವರ್ಷದಿಂದ ಕರೆಕ್ಟ್. ಓಹೋ, ಆದರೆ ಆ ಬೆಲ್ಟ್ ಸಿಗಬೇಕಾದ್ರೆ ಏನು ಇದು, ಅದಕ್ಕೆ ಪರ್ಫಾರ್ಮೆನ್ಸ್ ಎಲ್ಲ ನೋಡ್ತಾರೆ ಏನು?
1: ಪರ್ಫಾರ್ಮೆನ್ಸ್ ನೋಡ್ತಾರೆ, ಅದು ಎಕ್ಸಾಮ್ ಮಾಡ್ತಾರೆ, ಯಾವಾಗಲೂ ಲಾಸ್ಟ್ ಇಯರ್ ಡಿಸೆಂಬರಿಗೆ ಇರುತ್ತೆ, ಅವಾಗ ಮಾಡಿ ಅದ್ರ ಜೊತೆ ಸರ್ಟಿಫಿಕೇಟ್ ಕೊಡಿ ಕೊಟ್ಟು ಮತ್ತೆ ಬೆಲ್ಟ್ ಕೊಡ್ತಾರೆ.
0: ಓಕೆ ಓಕೆ ಓಕೆ. ಎಷ್ಟೊಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿದೆ ಕರಾಟೆಯಲ್ಲಿ? ಎಷ್ಟು?
1: ಎರಡು.
0: ಎಲ್ಲೆಲ್ಲ ಇರುತ್ತೆ? ಎಲ್ಲಿ? ಮ್ಯಾಂಗ್ಳೂರಲ್ಲಿ? ಅಲ್ಲ,
1: ಮ್ಯಾಂಗ್ಳೂರಲ್ಲಿ
0: ಜಾಸ್ತಿ, ಮ್ಯಾಂಗ್ಳೂರಲ್ಲಿ. ಅದೇ ಡೆರಿಕ್ ಸ್ಕೂಲ್ ಅಂದರೆ, ಡೆರಿಕ್ ಅಂದರೆ ಏನು, ಅದರಲ್ಲಿ ಏನೆಲ್ಲ ಇದೆ?
1: ಅಲ್ಲಿ ಚೆಸ್ ಬರೀ ಚೆಸ್ ಹೇಳ್ಕೊಡ್ತಾರೆ.
0: ಡೆರಿಕ್ ಸ್ಕೂಲ್ ಚೆಸ್, ಕರಾಟೆಗೆ ಅದು ಬೇರೆ ಸ್ಕೂಲಾ?
1: ಇಲ್ಲ, ಕರಾಟೆ ಸ್ಕೂಲ್ ಅಲ್ಲ, ನನ್ನ ಸ್ಕೂಲಲ್ಲೇ ಮಾಡ್ತಾರೆ.
0: ಓ, ಕರಾಟೆ ಎಲ್ಲ ನಿಮ್ಮ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ. ಹ್ಞೂ, ಸರಿ. ಓಕೆ, ಮಮ್ಮಿ ಜೊತೆ ಮನೆಯಲ್ಲಿ ಕರಾಟೆ ಪ್ರಾಕ್ಟೀಸ್ ಮಾಡಿದೀಯಾ? ಅಥವಾ ಮನೆಯಲ್ಲಿ ಯಾರು ಪ್ರಾಕ್ಟೀಸ್, ಯಾರು ಸಿಗ್ತಾರೆ ಕರಾಟೆ ಆಡಲಿಕ್ಕೆ? ಪಂಚ ಏನಾದರೂ ಕೊಟ್ಟಿದೀಯ ಯಾರಿಗಾದರೂ?
1: ಇಲ್ಲ, ಯಾರು ಕೊಟ್ಟಿಲ್ಲ.
0: ನೆರೆಕರೆಯಲ್ಲಿ
1: ಅಣ್ಣನ ಜೊತೆಗೆ ಒಂದ್ಸರಿ ಬಂದು ಆಡ್ತೀನಿ.
0: ಸಖತ್ ಪಂಚ್ ಕೊಟ್ಟಿದೆ. ಅರೆ, ಒಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ತೆ. ಯಾರು ಮಾತಾಡೋದು? ಸತೀಶ್ ಅವರು. ಹೇಳಿ ಸತೀಶ್ ಅವರು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಕೈಯಾರಿಂದ. ಹೇಳಿ, ನಿಮಗೆ ನೀವು ಹಾಗೆ ಇಲ್ಲೇ ಸ್ಟುಡಿಯೋಗೆ ಬಂದರೆ ಒಂದು ಕರಾಟೆ ನಿಮಗೆ ಒಂದು ಪಂಚ್ ಕೊಡ್ಬೋದಿತ್ತು. ಏನು ಹೇಳ್ತೀರಾ?
2: ನಮ್ಮ ಬಾಲಪತ್ರಿ ಬಂದಿದ್ದಾರಲ್ಲ.
0: ಹೌದು, ಪುಟಾಣಿಯ ಮಾತಾಡಿ.
2: ನಮಸ್ತೆ.
0: ಹೇಳಿ.
1: ನಮಸ್ತೆ.
2: ಹೇಗಿದ್ಯಾ?
1: ಚೆನ್ನಾಗಿದ್ದೀನಿ.
2: ತುಂಬ ಚೆನ್ನಾಗಿ ಆಡ್ತೀಯ. ನಿನ್ನ ಪ್ರತಿಭೆಗಳನ್ನೆಲ್ಲ ಕೇಳುವಾಗ ನಿಮಗೆ ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಇಷ್ಟೊಂದು ಸಣ್ಣ ಪ್ರಾಯದಲ್ಲಿ ಎಲ್ಲ ಸಾಧನೆಗಳನ್ನು ಮಾಡ್ತೀಯಲ್ಲ, ನಾನು ಯಾವತ್ತೂ ಕೂಡ ಮುಟ್ಟಬೇಕು. ಮನೆಯಲ್ಲೆಲ್ಲ ಸಪೋರ್ಟ್ ಯಾವತ್ತು?
0: ಮನೆಯಲ್ಲೆಲ್ಲ ಸಪೋರ್ಟ್ ಹೇಗಿದೆ ಅಂತ ಕೇಳ್ತಿದ್ದಾರೆ.
1: ಮನೆಯಲ್ಲಿ ಒಂದ್ಸರಿ ಜೋರು ಮಾಡ್ತೀನಿ ಅಷ್ಟೇ, ಪೇರೆಂಟ್ಸಿಗೆ. ಮತ್ತೆ ಇದೇ ಪ್ರಾಕ್ಟೀಸ್ ಮಾಡಿಕೊಂಡು ಚೆಸ್ ಆಡ್ಕೊಂಡು ಫೋನಲ್ಲಿ ಹಂಗಿರ್ತೀನಿ.
0: ಹ್ಞೂ, ಫುಲ್ ಎಂಗೇಜ್ ಆಗಿರ್ತೀಯ. ಓಕೆ,
2: ಯಾವ ರೀತಿ ಇದೆ ಸಪೋರ್ಟ್? ನಿಮಗೆ ಸಪೋರ್ಟ್ ಯಾವ ರೀತಿ ಇದೆ?
0: ಸಪೋರ್ಟ್ ಯಾವ ರೀತಿ ಇದೆ ಅಂತ?
1: ಚೆನ್ನಾಗಿದೆ, ಸಪೋರ್ಟ್ ಮಾಡ್ತಾರೆ.
2: ನೀವು ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? ನಿಮಗೆ ನಿಮಗೆ ಅಕ್ಕ ತಂಗಿ ಯಾರಾದ್ರು?
0: ತಮ್ಮನ ಅಣ್ಣನ ಯಾರಿದ್ದು?
1: ಅಣ್ಣ.
0: ಅಣ್ಣ ಇಬ್ಬರೇ ಮತ್ತೆ ತಂದೆ ತಾಯಿ? ಅಜ್ಜ ಅಜ್ಜಿ?
1: ಅಜ್ಜ ಅಜ್ಜಿ ಒಬ್ರು ಚಿಕ್ಕಮಂಗ್ಳೂರು, ಒಬ್ರು ದಾವಣಗೆರೆ.
0: ನಿಮ್ಮ ಜೊತೆ ಇಲ್ಲ ಇಲ್ಲಿ?
1: ಇಲ್ಲ,
0: ಸರತ್ಕಲ್ಲಲ್ಲಿ ಇಲ್ಲ.
1: ಓಕೆ
0: ಓಕೆ.
2: ಹೌದು, ಇದು ಸ್ವಾಗತಂ ಕೃಷ್ಣ, ಅದೊಂದು ವೈಲಿನಲ್ಲಿ ನುಡಿಸಬಹುದಾ?
0: ಸ್ವಾಗತಂ ಕೃಷ್ಣ
2: ವೈಲಿನಲ್ಲಿ
0: ನುಡಿಸಬಹುದಾ? ವೈಲಿನಲ್ಲಿ ನುಡಿಸ್ತಾರೆ.
2: ಧನ್ಯವಾದಗಳು, ಇದೇ ರೀತಿ ಮುಂದುವರಿಸ್ತಾ ಇರಲಿ.
0: ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ನಮ್ಮ ಸತೀಶ್ ಕಯ್ಯಾರ್ ಅವರು ಮಾತಾಡಿದರು, ಅವರು ಕೂಡ ಕಾಲ್ ಮಾಡಿ. ಸ್ವಾಗತಂ ಕೃಷ್ಣ. ನಾವು ಈಗ ಧನ್ಯವಾದ ಹೇಳಬೇಕಾದ ಸಮಯದಲ್ಲಿ ಸತೀಶ್ ಅವರಿಗೆ ಸ್ವಾಗತಂ ಅಂತ ಹೇಳುವಂಥ ಒಂದು ಹಂತದಲ್ಲಿ ಇದ್ದೇವೆ. ಯಾಕೆಂದರೆ ಅವರು ಸ್ವಾಗತಂ ಹಾಡನ್ನು ಕೇಳಿದೆ. ಕೇಳಿದ್ರೆ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ನಮ್ಮ ಪುಟಾಣಿ ಜ್ಯೋತಿ ಸಾನ್ವಿ ಪ್ರಸನ್ನ ಇವ್ರ ಜೊತೆ ತುಂಬ ಪ್ರಸನ್ನವಾಗಿದ್ದಾರೆ, ಪ್ರಸನ್ನತೆಯಿಂದ ಇದ್ದಾರೆ. ಸ್ವಲ್ಪ ಆ ನಗು ಮಗ ಎಲ್ಲ ಕಾಣುವಾಗ ನನಗೆ ಕೂಡ ಒಂಥರ ಏನೋ ಫೀಲ್ ಆಗುತ್ತೆ. ಅಂದರೆ ದೈವಿಕ ಒಂದು ಸಾತ್ವಿಕತೆ ನನ್ನಲ್ಲಿ ಕೂಡ ಬರುತ್ತೆ. ಓಕೆ, ಸ್ವಾಗತಂ ಕೃಷ್ಣಗೆ ಸ್ವಾಗತ. ದ್ಯುತಿಯವರ ಕೈಯಿಂದ ಈಗ ಮಧುರವಾದ ಧ್ವನಿಯಲ್ಲಿ ಪಿಟೀಲ್ನ ನಾದದೊಂದಿಗೆ ಸ್ವಾಗತಂ ಕೃಷ್ಣ
1: ಹಾಡು. ಸ್ವಾಗತಂ ಕೃಷ್ಣ, ರಾಗ ಮೋಹನ, ತಾಳ ಆದಿ.

0: ಸ್ವಾಗತಂ ಕೃಷ್ಣ. ಹ್ಞೂ, ಭಾಳ ಚೆನ್ನಾಗಿ ನುಡಿಸಿದೀಯ. ನಿನ್ನ ಪುಟಾಣಿ ಕೈಗಳಿಂದ ಒಂದು ವಾಯ್ಲಿನ್ ನಾದ ಕೇಳುವಾಗ ನಿಜವಾಗಿ ನಾವು ಕಳೆದುಕೊಂಡು ಹೋಗ್ತಾ ಇದ್ದೀವಿ. ಯಾಕೆಂದರೆ ಭಾಳ ಖುಷಿ ಆಗ್ತಿದೆ ಅದೊಂದು ಸಂಗೀತದ ನಾದವನ್ನು ಕೇಳಿದಾಗ. ಹಾಗೆ ಏನು ಒಂದು ತುಳು ಹಾಡು ಹಾಡಿದೀಯ ಅಲ್ವಾ? ಹ್ಞೂ, ಅದು ರಘು ಹಿಡ್ಕಿದವರು ಬರೆದಂಥ ಒಂದು ಹಾಡು. ಅದೆಂತ ಚಿರಿಪಿರಿ ಕಿರಿಕಿರಿ ಯಾವುದು ಹಾಡೋದು?
1: ಚಿರಿ ಚಿರಿ ಬರ್ಸ.
0: ಚಿರಿ ಚಿರಿ ಬರ್ಸ. ಈಗ ಜೋರು ಜೋರು ಬರ್ತದೆ, ಇವತ್ತು ಮಾತ್ರ ರಜೆ ಹಾಕಿದೆ ಅಲ್ವಾ, ಮಳೆ ಬಿಸಿಲಿತ್ತ ಅಲ್ವಾ. ಹಾಡ್ಬೋದು ಅದನ್ನು ಒಂದೆರಡು ಲೈನ್. ಚಿರಿ ಚಿರಿ ಬರ್ಸ. ಮಳೆ ಅಂದರೆ ಇಷ್ಟನಾ? ಮಳೆಯಲ್ಲೆಲ್ಲ ನೆನ್ಕೊಂಡು ಹೋಗಿದೀಯ?
1: ಅದು ವಿಡಿಯೋ ಮಾಡುವಾಗ ಹಂಗೆ ಮಾಡಿದ್ರು.
0: ಹ್ಞೂ, ಮಳೆಯಲ್ಲಿ ತುಂಬ ಮಳೆ ಇತ್ತು.
1: ಚೂರು ಒಂದು ಚೂರು ಮಳೆ ಬರ್ತಿತ್ತು.
0: ಅದೇ ಪಿರಿಪಿರಿ ಅಲ್ವಾ? ಪಿರಿಪಿರಿ ಅಲ್ಲ, ಚಿರಿ ಚಿರಿ. ಓಕೆ, ಪರವಾಗಿಲ್ಲ. ಹಾಡು ಸಿಗ್ತಾ ಇಲ್ವಾ? ಮತ್ತು ಬೇರೆ ಎಲ್ಲ ಹಾಡುಗಳನ್ನೆಲ್ಲ ಹಾಡಿದ್ದೇನೆ. ಚಿರಿ ಚಿರಿ ಬರ್ಸ ಜೊತೆಗೆ ಬೇರೆ ಒಂದು ಹಾಡು ಎಲ್ಲ
1: ಹಾಡಿದೆ.
0: ಒಂದೇ ಹಾಡು ತುಳುವಿನಲ್ಲಿ. ತುಳು ಹಾಡೋದಂದರೆ ಕಷ್ಟ ಆಯ್ತಾ?
1: ಇಲ್ಲ, ಚೂರು ಪುಟ್ಟದಷ್ಟೇ ರೈಮ್ ಅಷ್ಟೇ.
0: ಹ್ಞೂ, ಚಿಕ್ಕ ಲೈಮ್.
1: ಅದು ಸರ್ ಗೊತ್ತಿಲ್ಲ ಅಂದರೆ ಚೂರು ಕೊಡ್ತೀನಿ ಟ್ರೈ ಮಾಡು ಅಂತ.
0: ಟ್ರೈ ಮಾಡು ಅಂತ ಹೇಳಿದರು. ಹಾಗೆ ಹಾಡಿದ ನಂತರ ಹೇಗಿತ್ತು ಅವ್ರದ್ದು ರೆಸ್ಪಾನ್ಸ್ ಗುರುಗಳದ್ದು?
1: ಚೆನ್ನಾಗಿತ್ತು, ಖುಷಿಯಾಗಿತ್ತು.
0: ಶ್ರೀನಾಥ್ ಸರ್ ಅವರು ಖುಷಿಪಟ್ಟರು. ಸೊ ಹಾಡನ್ನು ಕೇಳ್ಕೊಂಡು ಬರೋಣ ಅಲ್ಲ.

0: ಎಸ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಈ ಕಾರ್ಯಕ್ರಮದಲ್ಲಿ ಹೃದಯ ರಾಗ ನೇರ ಪ್ರಸಾರದಲ್ಲಿ ನಮ್ಮ ಜೊತೆ ಪುಟಾಣಿ ಜ್ಯೋತಿ ಸಾನ್ವಿ ಪ್ರಸನ್ನ ಅವರಿದ್ದಾರೆ. ನೀವು ಕೂಡ ಇವರ ಜೊತೆ ಮಾತಾಡ್ಬೋದು. ಕರೆ ಮಾಡಿ, ಕರೆ ಮಾಡೋಂಥ ಸಂಖ್ಯೆ 6364240949. ಪುಟಾಣಿ ಜೊತೆ ಮಾತಾಡಲಿಕ್ಕೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಹಾಗಿದ್ರೆ ಇನ್ನೇನು ಪುಟಾಣಿ ಇನ್ನಷ್ಟು ಹಾಡುಗಳನ್ನು ಹಾಡ್ತಾಳೆ, ಹಾಗೆಯೇ ಒಂದಷ್ಟು ವಾಯ್ಲಿನ್ ವಾದನ ಕೂಡ ಕೇಳ್ಬೋದು. ಹಾಗೆ ನಮ್ಮ ಜ್ಯೋತಿಗೆ ಯಾವ ಫುಡ್ ಇಷ್ಟ, ಫೇವರೇಟ್ ಫುಡ್ ಯಾವುದು?
1: ಅದು ಮಾಡಿದ್ದೆಲ್ಲ ತಿಂತೀನಿ.
0: ಮಾಡಿದ್ದೆಲ್ಲ ತಿಂತೀರಿ? ಹಾಂ ಹಾಂ. ಒಬ್ಬರು ಕಾಲರ್ ಇದ್ದಾರೆ. ಓಕೆ. ಹಲೋ, ನಮಸ್ತೆ.
2: ಹಲೋ, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡೋದು?
2: ನಾನು ನೀರಜ್ ಕಿನ್ನಿಗೋಳಿ.
0: ಹಾಂ, ನೀರಜ್ ಅವರು ಮಾತಾಡಿ ಪುಟಾಣಿ ಜ್ಯೋತಿಯವರ ಜೊತೆ.
2: ಅದೇ ಪುಟಾಣಿ ಹತ್ರ ಮಾತಾಡ್ಲಿಕ್ಕೆ ಅಂತ ತುಂಬಾ ಖುಷಿ ಆಯ್ತು ಮಾತಾಡ್ಲಿಕ್ಕೆ, ಕಾಲ್ ಸಿಕ್ಕಿದ್ದು. ಮತ್ತೆ ಪುಟಾಣಿ ಹೇಗಿದ್ದಿ?
1: ಚೆನ್ನಾಗಿದ್ದೀನಿ.
0: ಹೇಳಿ,
2: ಎಲ್ಲ ಆಯ್ತಾ?
0: ತಿಂಡಿ ಎಲ್ಲ ತಿನ್ಕೊಂಡು ಗಟ್ಟಿ ಎಲ್ಲ. ಏನ್ ತಿಂಡಿ? ಪುಳಿಯೋಗರೆ ನೋಡಿ, ಪುಳಿಯೋಗರೆ.
2: ಪುಳಿಯೋಗರೆ
0: ನಿಮ್ದು ಟೀ ಆಯ್ತಾ? ಸರಿ, ಏನಾದ್ರು ಪ್ರಶ್ನೆ ಇದೆಯಾ ಪುಟಾಣಿಗೆ?
2: ಇನ್ನೊಂದು
0: ಹಾಡು ಬೇಕು ಅಲ್ವಾ? ಓಕೆ, ಖಂಡಿತ ಖಂಡಿತ ಅವರ ಹಾಡನ್ನು ಪ್ರಸಾರ ಮಾಡ್ತೀವಿ, ಅವರು ಹಾಡ್ತಾರೆ.
2: ಸರಿ,
0: ಕರೆ ಮಾಡೋದಕ್ಕೆ ಧನ್ಯವಾದಗಳು. ಓಕೆ, ನಮ್ಮ ಇವರು ನೀರಜ್ ಅವರು ಕರೆ ಮಾಡಿದರು. ಅವರು ಕೂಡ ಪುಟಾಣಿ ಜೊತೆ ಮಾತಾಡಿ, ದ್ವಿತೀಯವರ ಜೊತೆ ಮಾತಾಡಿ ಒಂದು ಹಾಡನ್ನು ಕೇಳಿದ್ದಾರೆ. ಮುಂದಿನ ಹಾಡನ್ನು ವೈಲಿನ್ನಲ್ಲಿ ನುಡಿಸುವವರು ನಮ್ಮ ದ್ಯುತಿ ಸಾನ್ವಿ ಪ್ರಸನ್ನ ಅವರ ಒಂದು ಹಾಡನ್ನು ಈಗ ಕೇಳೋಣ. ಯಾವ ಹಾಡು ಏನು?
1: ದೇವ ದೇವ ಕಲೆ ಕಲೆಯಮಿತೆ ರಾಗ ಮಾಯಾ ಮಾನವ ಗೌಳ ತಾರ ರೂಪಕ.
0: ನಿನಗೆ ವಾಯ್ಲಿನಲ್ಲಿ ಯಾವ ಹಾಡು ತುಂಬ ಫೇವ್ರೇಟ್? ನೀನು ನುಡಿಸುವ ಹಾಡುಗಳಲ್ಲಿ ತುಂಬ ಪಾಪ್ಯುಲರ್ ಕೂಡ ಈ ಹಾಡು, ನಿನಗೆ ತುಂಬ ಖುಷಿ ಆಗ್ತದೆ ವಯಲಿನಲ್ಲಿ ಪರ್ಫೆಕ್ಟ್ ಆಗಿದೆ ಅಂತ ಹೇಳೋದಾದ್ರೆ?
1: ಅದು ನಾನು ಶ್ರೀಮನ್ನಾರಾಯಣ ಮಾಡಿದ್ದಲ್ಲ ಅದು.
0: ಹಾಂ ಹಾಂ ಹಾಂ. ಆ ಹಾಡಿಗೆ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಎಪ್ರಿಷಿಯೇಟ್ ಮಾಡ್ತಾರೆ ಅಲ್ವಾ? ನೋಡೋಣ ಈ ಹಾಡು. ನಮ್ಮ ನೀರಜ್ ಅವರು ಹೇಳಿದ್ದಾರೆ ಒಂದು ಹಾಡು ಬೇಕು ಅಂತ, ನೋಡೋಣ.

ഓക്കെ. അപ്പോൾ ചെന്നാകി ആടന്നോ വയറ്റനല്ല എന്നോട് ശരിയാ. ಓಕೆ ಹಾಗೆ ಕೇಳಿದ್ರೆ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ನಮ್ಮ ದ್ಯುತಿ ಸಾನ್ವಿ ಪ್ರಸನ್ನ ಇವರ ಜೊತೆ ನೀವು ಕೂಡ ಮಾತಾಡಿ ಇವರ ಏನಾದರೂ ಪ್ರಶ್ನೆ ಇದ್ದರೆ ಕೂಡ ಕೇಳ್ಬೋದು. ಹಾಗೆ ಅದೇ ಫುಡ್ಡಿನ ಬಗ್ಗೆ ಮಾತಾಡ್ತಾ ಇದ್ದೀವಲ್ವ, ಏನು ತಿಂಡಿ ಯಾವುದು ಇಷ್ಟ ಅಂತ. ಯಾವೆಲ್ಲ ತಿಂಡಿ ಮಾಡ್ತಾರೆ ಅಮ್ಮ, ಏನಾದರೂ ಟೈಮ್ ಟೇಬಲ್ ಇದೆಯಾ ತಿಂಡಿಗೆ ಅಂತ? ಖಾಲಿ ಪುಸ್ತಕಕ್ಕೆ ಪಾಠಕ್ಕೆ ಮಾತ್ರನಾ? ಅಲ್ಲ, ಕೆಲವು ಮನೆಯಲ್ಲಿ ಸೋಮವಾರಕ್ಕೆ ಇಂಥ ತಿಂಡಿ ಅಂತ ಇರ್ತದೆ.

0: ಹೌದಲ್ವಾ? ಹ್ಞೂ, ಹಾಂ ಮಂಗಳವಾರ ಹಾಗೆ ಏನಾದರೂ ಟೈಮ್ ಟೇಬಲ್ ಇದೆಯಾ? ಇಲ್ಲ.
1: ಇಲ್ಲ.
0: ಹ್ಞೂ, ಇಷ್ಟಾದ ತಿಂಡಿ ಮಾಡಬೇಕು ಅಂತ ಹೇಳ್ತೀಯಾ? ತಂದೆಯೇ ತರ್ತಾರ ಬೇರೆ ಬೇರೆ ತಿಂಡಿಗಳನ್ನೆಲ್ಲ?
1: ನಾನು ಒಂದ್ಸರಿ ಇಷ್ಟ ಆದರೆ ಅವ್ರಿಗೆ ಕೇಳ್ತೀನಿ,
0: ಹ್ಞೂ ಹ್ಞೂ
1: ಮತ್ತೆ ಎಲ್ಲ ಕೇಳಲ್ಲ ತಗೊಂಬರೋಕ್ಕೆ.
0: ಹ್ಞೂ ಹ್ಞೂ, ಇಷ್ಟ ಆದರೆ ಔಟಿಂಗಿಗೆಲ್ಲ ಹೋಗೋದಾದರೆ ಎಲ್ಲಿ ಫೇವ್ರೇಟ್ ಪ್ಲೇಸು? ಮತ್ತು ಎಲ್ಲ ಏನು ಶಾಪಿಂಗ್ ಅಂದರೆ ಇಷ್ಟನಾ? ಅಲ್ಲ, ವಿಸಿಟ್ ಮಾಡಿದಂಥ ಸ್ವಲ್ಪ ಯಾವುದು ಪ್ಲೇಸ್ ನಿಮಗೆ ಇಷ್ಟ ಆಗಿದೆ ಅಂತ?
1: ಬೀಚು, ಮತ್ತೆ ನಂದು ಅಜ್ಜಿ ಮನೆ ಚಿಕ್ಕಮಗಳೂರಲ್ಲಿ.
0: ಹ್ಞೂ ಹ್ಞೂ, ಅಜ್ಜಿ ಮನೆ. ಅಜ್ಜಿ ಬಗ್ಗೆ ಹೇಳೋದಾದರೆ ಏನು, ಅಜ್ಜಿ ಕತೆ ಹೇಳ್ತಾರಾ? ಅಲ್ಲ, ಕತೆ ಅಂದರೆ ನಿನಗೆ ಇಷ್ಟ ಅಂತ ಅಲ್ವಾ? ಕತೆ ಓದ್ತೀಯಲ್ಲ, ಎಲ್ಲ ಅಜ್ಜಿ ಕತೆ ಹೇಳ್ತಾರ? ಕತೆ ಏನು ಕತೆ?
1: ಇಲ್ಲ, ಕತೆ ಹೇಳಲ್ಲ,
0: ಮತ್ತೆ
1: ಕೇಳ್ತೀನಿ, ಹೇಳಲ್ಲ.
0: ಅಜ್ಜಿ ಏನು ಮಾಡ್ಕೊಂಡಿದ್ದಾರೆ? ಅಜ್ಜಿ ಮತ್ತು ಅಜ್ಜ ಇದ್ದಾರ? ಹ್ಞೂ, ಏನು ಮಾಡ್ಕೊಂಡಿದ್ದಾರೆ? ಹ್ಞೂ
1: ಅಜ್ಜಂಗೆ ಈಗ ತಾಲೂಕು ಆಫೀಸಲ್ಲಿ,
0: ಹ್ಞೂ ಹ್ಞೂ,
1: ಮತ್ತೆ ಅಜ್ಜಿ ಮನೇಲಿ ಇರ್ತಾರೆ.
0: ಮನೇಲಿ ಇರ್ತಾರೆ. ಹ್ಞೂ, ಹಾಗೆ ಎಲ್ಲಿ ಆಯಿತು ಅದು? ಚಿಕ್ಕಮಗಳೂರಾ?
1: ಹಾಂ,
0: ಚಿಕ್ಕಮಗಳೂರು
1: ಚಿಕ್ಕಮಗಳೂರು
0: ಯಾವ ಪ್ಲೇಸ್ ಅಂತ? ಅಲ್ಲೆಲ್ಲ ಒಳ್ಳೆ ಸೀನರಿ ಸೀನರಿ ಎಲ್ಲ ಇದೆ ಅಲ್ಲ. ಹ್ಞೂ ಹ್ಞೂ, ಓಕೆ. ಹಾಗೆ ಮನೆಯವರ ಪರಿಚಯ ಮಾಡೋದಾದರೆ ನಿಮ್ಮ ತಂದೆ ತಾಯಿಯ ಹೆಸರು, ಮತ್ತೆ ಬರೀ ಅಣ್ಣ ಇದ್ದಾನಲ್ಲ?
1: ಅಣ್ಣ ಇದೆ.
0: ಹ್ಞೂ ಹ್ಞೂ ಹ್ಞೂ,
1: ನನ್ನ ತಂದೆ ಹೆಸರು ಪ್ರಸನ್ನ ಕುಮಾರ್ಟಿ ಅಂತ, ಎಂ ಆರ್ ಪಿ ಅಲ್ಲಿ ಕೆಲಸ ಮಾಡೋದು. ಮತ್ತೆ ಅಮ್ಮ ಶೀಲಾ ಪ್ರಸನ್ನ ಅಂತ,
0: ಹೌದಾ?
1: ಅವರು ಮನೆಯಲ್ಲೇ ಇರ್ತಾರೆ. ಮತ್ತೆ ಅಣ್ಣ ಪ್ರಣವ್ ಪಿ ಅಂತ, ಪ್ರಣವ್ ಪ್ರಸನ್ನ, ಅವನು ಮೈಸೂರಲ್ಲಿ ಇಂಜಿನಿಯರಿಂಗ್ ಮಾಡ್ತಾನೆ.
0: ಅವ್ರು ಯಾವ ರೀತಿ ಎಲ್ಲ ನಿಮ್ಮ ಅಣ್ಣ ಎಲ್ಲ ಯಾವ ರೀತಿ ನಿಮಗೆ ಹೆಲ್ಪ್ ಮಾಡ್ತಾರೆ?
1: ಅವನು ಪ್ರಾಜೆಕ್ಟ್ ಎಕ್ಸಾಮಿಗೆಲ್ಲ ಓದೋಕ್ಕೆ ಹೆಲ್ಪ್ ಮಾಡ್ತಾನೆ.
0: ಹೆಲ್ಪ್ ಮಾಡ್ತಾರೆ. ಮತ್ತೆ ಜಗಳ ಎಲ್ಲ
1: ಮಾಡ್ತೀವಿ,
0: ಚಿಕನ್ ಫೈಟ್ ಎಲ್ಲ ಇರುತ್ತೆ ಅಲ್ಲ, ಕೋಳಿ ಜಗಳ ಇರುತ್ತೆ. ತುಂಬ ಕೋಪ ಮಾಡಿದ್ದೆ ಯಾವಾಗ? ಯಾರ ಜೊತೆ? ಅದೇ ಪ್ರಣವ್ ಜೊತೆನೆ. ಹ್ಞೂ, ಹೌದಾ? ಎಷ್ಟು ದಿನ? ಒಂದು ವಾರ? ಒಂದು ತಿಂಗಳು?
1: ಇಲ್ಲ, ಒಂದಿನ ಅಷ್ಟು.
0: ಒಂದಿನ?
1: ಒಂದಿನ ಒಂದು ಫೈಟ್ ಆಮೇಲೆ ಅವನ ಮರ್ತೋಗ್ತೀವಿ.
0: ಮರ್ತೋಗ್ತೀವಿ. ಅದು ಹೇಗೆ ರಾಜಿ ಮಾಡ್ಕೊಳ್ತೀರ ನೀವು?
1: ಫಸ್ಟ್
0: ನೀನೇ ಹೋಗಿ ಮಾತಾಡ್ತೀಯ? ಫೈಟ್ ಮಾಡೋದು ಯಾರು? ಅಲ್ಲ, ಯಾಕೆ ಶುರು ಮಾಡಿದವ್ರು? ಜಗಳ ಯಾರು ಶುರು ಮಾಡ್ತಾರೆ?
1: ನಾನು ಅವನು ರಿಮೋಟ್ ಇಟ್ಕೊಂಡಿರ್ತೇನೆ, ನಾನು ಅವನಿಗೆ ಹೇಳ್ತೀನಿ.
0: ಓ, ಜಗಳ ಈಗ ರಿಮೋಟಿಗೆ? ರಿಮೋಟಿಗಾಗಿ, ಟಿ ವಿ ರಿಮೋಟಿಗೆ? ಯಾಕೆ? ಏನು ನಿನ್ನ ಫೇವ್ರೇಟ್ ಯಾವುದು? ಯಾವುದು ಟಿ ವಿಯಲ್ಲಿ ನಿಮಗೆ ಬರುವಂಥ ಸೀರಿಯಲ್ ಇಷ್ಟನಾ? ಯಾವುದು ಇಷ್ಟ ನಿಮಗೆ?
1: ಛೋಟಾ ಭೀಮ.
0: ಛೋಟಾ ಭೀಮ್? ಅದಕ್ಕೆ ಫೈಟ್ ಮಾಡೋದಾ? ಓ, ಅವಾಗ ನೀವು ಛೋಟಾ ಭೀಮ್ ಅಂತ ಫೈಟ್ ಮಾಡುವಾಗ ಹೇಳ್ತೀರಾ? ಏನು ಛೋಟಾ ಭೀಮ್ನ ಡೈಲಾಗ್ ಹೇಳ್ಕೊಂಡು ಫೈಟ್ ಮಾಡ್ತೀರಾ?
1: ಇಲ್ಲ,
0: ಮತ್ತೆ
1: ಅವನು ಮ್ಯಾಚ್ ನೋಡ್ತಾನೆ.
0: ಛೋಟಾ ಭೀಮ್ ಲಡ್ಡು ತಿಂತೀರಿ ಅಲ್ಲ? ಓಕೆ. ಎಲ್ಲ ಕಾರ್ಟೂನ್ ಅಂದರೆ ತುಂಬ ಇಷ್ಟ. ಮತ್ತೇನು ಇಷ್ಟ ಇದು ಈಗ ಶಾಲೆಯಲ್ಲೆಲ್ಲ? ಶಾಲೆಯಲ್ಲೆಲ್ಲ ಏನು, ಯಾವುದೆಲ್ಲ ಹಬ್ಬಗಳೆಲ್ಲ, ಫೆಸ್ಟಿವಲ್ ಎಲ್ಲ ಬರ್ತದೆ, ಹಾಗೆ ಮನೆಯಲ್ಲಿ ಕೂಡ ಫೆಸ್ಟಿವಲ್ ಎಲ್ಲ ಸೆಲೆಬ್ರೇಟ್ ಮಾಡ್ತೀರಾ? ಯಾವುದು ನಿಮ್ಮ ಜಾಸ್ತಿ ಸೆಲೆಬ್ರೇಟ್ ಮಾಡೋದು? ತುಂಬ ಮನೆ ದೇವರು ಅಂತ ಇರ್ತೀರಲ್ಲ, ನಿಮಗೆ ನಿನ್ನ ಲೈಕ್ ಆದಂಥ ಗಾಡ್ ಅಂದರೆ ಯಾರು?
1: ಹನುಮಾನ. ಅದು ಮನೆ ದೇವರು.
0: ಮನೆ ದೇವರು? ಹ್ಞೂ ಹ್ಞೂ ಹ್ಞೂ, ಅಂದರೆ ತುಂಬ ಇಷ್ಟ ಹನುಮಾನ್ ಅಂದರೆ. ಆದರೆ ಕರಾಟೆ ಮಾಡುವಾಗೆಲ್ಲ ಬೇಕಾಗುತ್ತೆ ಅಲ್ಲ ಅವರು, ಶಕ್ತಿ ಬರಬೇಕಾದ್ರೆ. ಓಕೆ, ಮತ್ತು ಕತೆ ಅಂತ ಹೇಳಿದೆ, ಯಾವೆಲ್ಲ ಕತೆ, ಏನು ಓದ್ತೀಯ? ಕತೆ ಅಂದರೆ ಶಾರ್ಟ್ ಸ್ಟೋರೀಸ್?
1: ಸುಧಾಮೂರ್ತಿದು ನಾವೆಲ್ಸ್ ಓದ್ತೀನಿ.
0: ವಾವ್. ಹ್ಞೂ ಹ್ಞೂ ಹ್ಞೂ, ಎಲ್ಲ ಇಂಗ್ಲೀಷಲ್ಲಿ ಇರುತ್ತೆ?
1: ಇಂಗ್ಲೀಷ್.
0: ಹ್ಞೂ ಹ್ಞೂ, ಓಕೆ ಓಕೆ.
1: ಕನ್ನಡ ಪುಟ್ಟ ಸ್ಟೋರೀಸ್ ಓದ್ತೀನಿ.
0: ಹಾಗೆ ಬೇರೆ ಎಲ್ಲಿ ಆದರೂ, ಎಲ್ಲಿಯಾದರೂ ಕತೆ ಹೇಳೋಕ್ಕೆ ಹೋಗಿದ್ದೀರಾ? ಅಲ್ಲ, ಕತೆ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಾ? ಇಲ್ಲ, ಭಾಗವಹಿಸಲಿಲ್ಲ. ಎಲ್ಲಿ ಭಾಗವಹಿಸಲಿಲ್ಲ ಅಲ್ಲ. ಕತೆ ಎಲ್ಲ ಈಗ ಪ್ರತಿಭಾ ಕಾರಂಜಿ ಅಂಥದ್ದೆಲ್ಲ ಇಲ್ಲ, ಇಂಟರ್ ಸ್ಕೂಲ್ ಕಾಂಪಿಟಿಷನ್ಸ್ ಎಲ್ಲ ಇರುತ್ತಲ್ವ, ಅದಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀಯಾ?
1: ಚೆಸ್ಸಿಗೆ ಪಾರ್ಟಿಸಿಪೇಟ್.
0: ಚೆಸ್ಸಲ್ಲಿ? ಅದೇ, ಚೆಸ್ಸಲ್ಲಿ ಅದು ಏನು ಪ್ಲೇಸ್ ಎಲ್ಲ ಬಂತಲ್ಲ, ಅದು ಎಲ್ಲಿ ಬಂದದ್ದು?
1: ಕುಂದಾಪುರ.
0: ಕುಂದಾಪುರಕ್ಕೆ ಹೋಗಿ ಪ್ರಯತ್ನಿಸ್ಕೊಂಡು ಬಂದಿದೆ ಅಲ್ವಾ? ಹ್ಞೂ ಹ್ಞೂ. ಕುಂದಾಪುರ ಅಂದರೆ ಎಲ್ಲಿ ಅದು?
1: ಅದು ಮಂಗಳೂರಿಂದ ಇಲ್ಲಿ ಸುರತ್ಕಲ್ಲಿಂದ 1.5 hours.
0: ಹ್ಞೂ ಹ್ಞೂ. ಯಾವ ಪ್ಲೇಸ್ ಅಂತ ಗೊತ್ತಿದೆಯಾ?
1: ಇಲ್ಲ,
0: ಈಗ ನೆನಪಿಗೆ ಬರ್ತಾ ಇಲ್ಲ. ಹ್ಞೂ, ಸರಿ. ಪ್ಲೇಸ್ ಒಂದು ಸಿಕ್ಕಿದ ಅಂತ, ಆ ಒಂದು ಪ್ಲೇಸ್ ಸಿಕ್ಕಿದ ನಂತರ ಏನಾಯಿತು? ಹೇಗೆ ಸೆಲೆಬ್ರೇಟ್ ಮಾಡಿದೆ?
1: ಖುಷಿ ಆಯಿತು.
0: ಖುಷಿ ಆಯಿತು.
1: ಥರ್ಡ್ ಪ್ಲೇಸ್ ಬರ್ಬೇಕು, ಸೆಕೆಂಡ್ ಇಲ್ಲ ಫಸ್ಟ್ ಪ್ಲೇಸ್ ಬರಬೇಕು ಅಂತಿತ್ತು,
0: ಬರಬೇಕಿತ್ತು,
1: ಆದರೆ
0: ಆದರೆ
1: ಫೋರ್ತ್ ಪ್ಲೇಸ್.
0: ಬಂದದ್ದು ಫೋರ್ತ್ ಪ್ಲೇಸ್ ಇಲ್ಲ. ಮತ್ತೆ ಟ್ರೈ ಮಾಡಿದಿರಾ ಎಲ್ಲಿಯಾದರೂ?
1: ಇಲ್ಲ, ಮಾಡ್ತೀನಿ ಈಗ.
0: ಮತ್ತೆ ಬೇರೆ ಯಾವ ಹಾಬೀಸ್ ಇದೆ ನಿಮಗೆ?
1: ಡ್ರಾಯಿಂಗ್ ಮಾಡೋದು.
0: ಅದೇ ಡ್ರಾಯಿಂಗ್. ಮತ್ತೆ ತಿನ್ನೋದು ಹಾಬಿ ಅಲ್ವಾ? ಯಾವುದು ತಿನ್ನೋದು ಜಾಸ್ತಿ? ಐಸ್ ಕ್ರೀಮು ಆ ಥರ? ಐಸ್ ಕ್ರೀಮಲ್ಲಿ ಕೆಲವೊಂದು ಐಸ್ ಕ್ರೀಮ್ ಎಲ್ಲ ಇದೆ ಅಲ್ಲ, ತಿಂತೀಯಾ? ಅವ ಹಾಡಿದರೆ, ಈಗ ಐಸ್ ಕ್ರೀಮ್ ತಿಂದರೆ ಹಾಡೋಕ್ಕೆಲ್ಲ ಕಷ್ಟ ಆಗೋದಿಲ್ವಾ? ಹ್ಞೂ. ಅಮ್ಮ ಹೇಳ್ತಾರೆ ಅದೆಲ್ಲ ತೊಗೊಳ್ಬೇಡ, ತಿನ್ನಬೇಡ ಅಂತ.
1: ಒಂದ್ಸರಿ
0: ಯಾರು ಜೋರು ಮನೆಯಲ್ಲಿ
1: ಅಂದರೆ ಜಾಸ್ತಿ ತಲಾಟೆ ಮಾಡಿದ್ರೆ ಎಷ್ಟೇ ಬೈಯೋದು.
0: ಅಲ್ಲ, ಇಬ್ಬರು ಬೈತಾರೆ.
1: ಹಾಂ ಬೈತಾರೆ, ಆದರೆ ತಲಾಟೆ ಮಾಡಿದ್ರೆ ಎಷ್ಟೇ ಬೈತಾರೆ, ಏನಾದರೂ ತಪ್ಪು ಮಾಡಿದ್ರೆ ಅವಾಗ ಅಷ್ಟೇ ಬೈತಾರೆ.
0: ಸಾರಿ ಕೇಳ್ತೀನಿ.
1: ಹಾಂ ಸಾರಿ ಕೇಳ್ತೀನಿ.
0: ಓಕೆ. ಕೆಲವು ಸರ್ತಿ ಕೋಪ ಮಾಡಿಕೊಂಡು ಊಟ ಮಾಡದೆ ಮಲಗಿದ್ದೀಯಾ?
1: ಇಲ್ಲ, ಸುಮ್ಮನೆ ಹಿಂಗೆ ಹೇಳ್ತೀನಿ, ಆದರೆ
0: ಅವರು ಮತ್ತೆ ಮತ್ತೆ ಬಂದು ಊಟ ಮಾಡು ಮಾಡು ಮಾಡು ಅಂತ ಹೇಳ್ತಾರ? ಊಟ ಮಾಡಿದ್ರೆ ನೀನು ಕೂತ್ಕೊಳ್ಳಿ ಅಂತ ಹೇಳ್ತಾರೆ?
1: ನಂಗೆ ಒಂದ್ಸರಿ ಹೇಳ್ತಾರೆ, ಅದು ತುಂಬ ಸರಿ ಕರೆದ ಮೇಲೆ ಹೇಳ್ತಾರೆ.
0: ಮತ್ತೆ ಹೇಳು, ಊಟ ಮಾಡು ಊಟ ಮಾಡು ಅಂತ ಹೇಳಿ ಹಾಗೆ ಊಟ ಮಾಡದಿದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ. ಹಾಗೆ ಮನೆಯಲ್ಲಿ ಪೆಟ್ಟು
1: ಇಲ್ಲ
0: ಯಾವುದಿಲ್ವ? ಮತ್ತೆ ಪಕ್ಷಿ ಬರ್ಡ್ಸ್ ಯಾವುದು ಇಷ್ಟದ್ದು?
1: ಆದರೆ ನಂಗೆ ಡಾಗ್ ಇಷ್ಟ, ಆದರೆ ಅದು ಕಷ್ಟ ಕೇಳ್ತವಲ್ಲಕ್ಕೆ, ಅದಕ್ಕೆ ಬೇಡ ಅಂತ.
0: ಅದೆಲ್ಲ ಇಷ್ಟ ಇಲ್ಲ, ಇಷ್ಟ ಆದರೆ ಕಷ್ಟ ಅಂತ ಅಲ್ವ? ಅದನ್ನೆಲ್ಲ ನೋಡ್ಕೊಳ್ಬೇಕು, ಕೇರ್ ತಗೊಳ್ಬೇಕು ಅದಕ್ಕೆ. ಓಕೆ. ಮತ್ತೊಂದು ಹಾಡು, ಒಂದು ಮಂಗಳದೇವಿಯಲ್ಲಿ ಏನೋ ಒಂದು ಹಾಡು ಎಲ್ಲ, ಏನು ವಯಲಿನ್ ನುಡಿಸಿದೆ ಅಲ್ಲಿ?
1: ವಯಲಿನ್ ನುಡಿಸಿಲ್ಲ, ಹಾಡಷ್ಟೇ
0: ಹಾಡಿದ್ಯಾ?
1: ಅದಿದೆ,
0: ನೋಡೋಣ. ಹಾಡು ಪ್ರಸಾರ ಮಾಡ್ತೀನಿ ಈಗ, ಕೇಳ್ಕೊಂಡು ಬರೋಣ.

0: ಎಸ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಇವತ್ತಿನ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ದ್ಯುತಿ ಸಾನ್ವಿ ಪ್ರಸನ್ನ ಅವರು ಇದ್ದಾರೆ. ನೀವು ಕೂಡ ಇವ್ರ ಜೊತೆ ಮಾತಾಡ್ಬೋದು. ಕರೆ ಮಾಡಿ, ಕರೆ ಮಾಡುವಂಥ ಸಂಖ್ಯೆ 6364420949 ಈ ಸಂಖ್ಯೆಗೆ ಕರೆ ಮಾಡಿ ದ್ಯುತಿ ಅವರ ಜೊತೆ ಮಾತಾಡ್ಬೋದು. ಹಾಗೆ ದ್ಯುತಿ, ಬೇರೆ ಬೇರೆ ಭಾಷೆಗಳಲ್ಲಿ ನೀನು ಹಾಡ್ತೀಯ, ಯಾವುದೆಲ್ಲ ಭಾಷೆ ಬರುತ್ತೆ ನಿನಗೆ?
1: ಹಿಂದಿ.
0: ಹಿಂದಿ ಹಿಂದಿಯಲ್ಲಿ ಯಾವುದೆಲ್ಲ ಹಾಡು?
1: ಅದು ಹೊರಗೆ ಹಾಡಿಲ್ಲ, ಮನೆಯಲ್ಲಿ ಅಷ್ಟೇ ಸುಮ್ಮನೆ ಹಾಡು.
0: ಯಾವುದು ಹಾಡು ಗುಣಗುಣಿಸೋದಾದ್ರೆ ಯಾವಾಗ ಅದೇ ಯಾವ ನೆನಪಿಗೆ ಬರ್ತಾ ಇಲ್ಲ ಅಲ್ವಾ? ತುಂಬ ಹಾಡುಗಳನ್ನು ಹಾಡ್ತೀಯ. ಹಾಂ ಹಾಂ, ಓಕೆ. ಹಾಗೆ ಈಗ ನೀನು ಇಷ್ಟೊಂದು ಹವ್ಯಾಸಗಳನ್ನೆಲ್ಲ ಬೆಳೆಸ್ಕೊಂಡಿದ್ಯಾ, ಕರಾಟೆ ಒಂದು ಕಡೆ, ಇನ್ನೊಂದು ಕಡೆ ಭರತನಾಟ್ಯ, ಮತ್ತೊಂದು ಕಡೆ ಏನೋ ಏನೋ ಅದು ವಯಲಿನ್, ಹಾಗೆ ಚೆಸ್, ಇದಕ್ಕೆಲ್ಲ ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀಯ?
1: ಫಸ್ಟ್ ಬೆಳಗ್ಗೆ 7 ಗಂಟೆಯಿಂದ ನಾನು ಹೇಳ್ತೀನಿ 7 ಗಂಟೆಗೆ, ಮತ್ತೆ 7:30 ನಂದು ಸಂಗೀತ ಕ್ಲಾಸು, 7:30 8 ಗಂಟೆವರೆಗೆ, ಮತ್ತೆ ಆಮೇಲೆ ಸ್ಕೂಲಿಗೆ ಹೋಗಿ, ಮತ್ತೆ ಟ್ಯೂಸ್ಡೇ ಟರ್ಸ್ಡೇಸ್ ಇದಿರುತ್ತೆ ಚೆಸ್, ವೆನಸ್ಡೇ ಫ್ರೈಡೇಸ್ ಡ್ಯಾನ್ಸ್ ಇರುತ್ತೆ, ಮತ್ತೆ ಸಾಟರ್ಡೇ ಅದು ಡ್ರಾಯಿಂಗ್ ಅಲ್ಲಿ ಹೋಗ್ತೀನಿ, ಬರೀ ಮಂಡೇ ಅಷ್ಟೇ ಫ್ರೀ ಇರೋದು.
0: ಮಂಡೇ ಫುಲ್ ಡೇ ಫ್ರೀ ಶಾಲೆಯಲ್ಲಿ ಇರ್ತೀಯಲ್ಲ, ಹೌದಲ್ವಾ? ಓಕೆ. ಹಾಗೆ ತುಂಬ ಸ್ಟ್ರೆಸ್ ಆಗೋದಿಲ್ವಾ ಇಷ್ಟೆಲ್ಲ ಇದರಲ್ಲ ಆಕ್ಟಿವಿಟೀಸ್ ಅಲ್ಲಿ ಇದ್ದಾಗ?
1: ಫಸ್ಟ್ ಆಗುತ್ತೆ, ಆಮೇಲೆ ಪ್ರಾಕ್ಟೀಸ್ ಮಾಡಾದ್ಮೇಲೆ ಸರಿ ಆಗುತ್ತೆ.
0: ಹಾಗೆ ತುಂಬ ಟೈರ್ಡ್ ಆದದ್ದು ಏನಾದರೂ ಇದೆಯಾ ಯಾವುದಾದ್ರೂ ದಿನ? ಡ್ಯಾನ್ಸ್ ಮಾಡ್ಕೊಂಡು ತುಂಬ ಟೈರ್ಡ್ ಆಗುತ್ತೆ, ಅದಕ್ಕೆ ಯಾವಾಗ ಯಾವಾಗ ಅದು ನೀವು ಡ್ಯಾನ್ಸ್ ಮಾಡೋದಾದರೆ ಭರತನಾಟ್ಯ ಎಲ್ಲ
1: ಅದು ವೆನಸ್ಡೇ ಮತ್ತು ಫ್ರೈಡೇ ಸಂಜೆ 5 to 6 ಈಗ ನಾನು ಜೂನಿಯರ್ ಎಕ್ಸಾಮ್ ತಗೋತೀನಿ, ಅದಕ್ಕೆ ಮಾಮೂಚೂರು 7 ಬಿಡ್ತಾರೆ.
0: ಹಾಗೆ ಈಗ ಭರತನಾಟ್ಯಕ್ಕೆ ಎಲ್ಲೆಲ್ಲ ಪ್ರದರ್ಶನಕ್ಕೆ ಹೋಗಿದೆಯಾ ನಿಮಗೆಲ್ಲ, ಎಲ್ಲಿಯಾದರೂ ವೇದಿಕೆ ಎಲ್ಲ ಸಿಕ್ಕಿದೆ?
1: ಜಾಸ್ತಿ ಮಂಗಳೂರು ಟೌನ್ ಹಾಲಲ್ಲಿ, ಅಲ್ಲಿ ಮಾಡಿದ್ದೀನಿ, ಮತ್ತೆ ಅಲ್ಲೇ ಮಾಡಿದ್ದು, ಮತ್ತೆ ಇಲ್ಲೂ ಮಾಡಿಲ್ಲ.
0: ಟೌನ್ ಹಾಲಲ್ಲಿ ತುಂಬ ಅಂದರೆ ಅದು ಟೀಮ್ನ ಜೊತೆ ಅಲ್ಲ, ಇನ್ನೇ ಸಿಂಗಲ್ ಏನಾದರೂ
1: ಇಲ್ಲ,
0: ಸೋಲೋ ಡ್ಯಾನ್ಸ್ ಎಲ್ಲ. ಕಾಂಪಿಟೇಷನ್ಗೆ ಹೋಗಿದೆಯಾ ಭರತನಾಟ್ಯ ಅಥವಾ ಯಾವುದು ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಭಾಗವಹಿಸಿಲ್ಲ? ಓಕೆ. ಈಗ ಎಷ್ಟೊಂದು ಸಂಗೀತ ಮತ್ತು ಬೇರೆ ಬೇರೆ ಇದರಲ್ಲಿ ನಿಮಗೆ ಕಲಿಸ್ತಾರೆ, ಏನಾದರೂ ಸಂಗೀತದಲ್ಲಿ ಯಾರಾದರೂ ನಿಮಗೆ ರೋಲ್ ಮಾಡೆಲ್ ಅಂತ ಇದೆ ಯಾರಾದರೂ, ಯಾರ ಹಾಡುಗಳು ಇಷ್ಟ ಆಗ್ತದೆ, ಯಾರ ಸಿಂಗರ್ ಇಷ್ಟ ನಿಮಗೆ?
1: ಎಸ್ ಜಾನಕಿ,
0: ಏನಾದರೂ ಹಾಡು ಹಾಡ್ಬೋದು ಎಸ್ ಜಾನಕಿ ಅವರು?
1: ಹಾಡು ಕೇಳಿಸ್ಕೊಂಡಿದ್ದೆ, ಅದು
0: ಮಾಡಿಲ್ಲ. ಇನ್ ಫ್ಯೂಚರಲ್ಲಿ ಏನಾಗಬೇಕಂತ ಇದೆಯಾ?
1: ಅದೇ ಒಂದು ದೊಡ್ಡ ಆರ್ಟಿಸ್ಟ್ ಆಗಿ ಕನ್ನಡ ಹಾಡನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಹೇಳಿ ಮತ್ತೆ ಡ್ಯಾನ್ಸ್ ಕಲಿಯೋದು ಅಷ್ಟೇ.
0: ಓಕೆ. ಒಬ್ರು ಕಾಲರ್ ಇದ್ದಾರೆ. ಹಲೋ
2: ಹಲೋ
0: ಹಲೋ, ನಮಸ್ತೆ, ಯಾರು ಮಾತಾಡೋದು?
2: ನಮಸ್ತೆ ಸರ್,
0: ನಮಸ್ತೆ, ದ್ಯುತಿ ಅವರ
2: ಜೊತೆ. ನಮಸ್ತೆ ದ್ಯುತಿ ಸನ್ವಿ.
1: ನಮಸ್ತೆ.
2: ನಮಸ್ತೆ. ಕೇಳಿಸ್ತಾ ಇಲ್ಲ?
0: ಕೇಳಿಸ್ತಾ?
1: ನಮಸ್ತೆ.
2: ಹಲೋ,
0: ಕೇಳಿಸ್ತಾ ಇಲ್ವಾ?
2: ನೀವು ಮಾತಾಡಿ ಕೇಳಿಸ್ತಿದೆ.
0: ಹಾಂ ಹೇಳಿ ದ್ಯುತಿ, ಮಾತಾಡು.
2: ಹೇಗಿದ್ದಿ ದ್ಯುತಿ?
1: ಚೆನ್ನಾಗಿದ್ದೀನಿ.
2: ಹೌದಾ? ಎಷ್ಟನೇ ಕ್ಲಾಸ್ ಓದ್ದು?
1: 5th.
2: ಹೌದಾ? ಇದೀಗ ವಯಲಿನ್ ಎಲ್ಲ ಅಭ್ಯಾಸ ಮಾಡ್ತೀಯಲ್ಲ, ದಿನಾಲೂ ಅಭ್ಯಾಸ ಮಾಡ್ತೀಯಾ?
0: ದಿನಾಲೂ ಅಭ್ಯಾಸ ಮಾಡ್ತೀಯಾ?
1: ಹಾಂ ಮಾಡ್ತೀನಿ.
2: ಅವಳು ಮಾತಾಡೋದು ಕೇಳಿಸ್ತಾ ಇಲ್ಲ.
0: ಕೇಳಿಸ್ತಾ ಇಲ್ವಾ?
1: ನಾನು
2: ಮಾತಾಡಿದೆ, ನನಗೆ ಕೇಳಿಸ್ತಿದ್ದೆ.
0: ಹೌದಾ? ಈಗ ಈಗ ಕೇಳ್ತಾ ಇದೆಯಾ? ಈಗ ಕೇಳ್ತಾ ಇದೆಯಾ? ಹಲೋ
2: ಹಲೋ.
0: ಹಾಂ ಹೇಳಿ.
2: ಎಲ್ಲಿಯಾದರೂ ವೇದಿಕೆಯಲ್ಲಿ ಪ್ರದರ್ಶನ ಗೊತ್ತಿದೆಯಾ ಅಂತ?
1: ಒಂದು ಮಂಗಳಾದೇವಿಯಲ್ಲಿ ಮತ್ತೆ ಆಕಾಶವಾಣಿ.
2: ಹೌದಾ? ಸ್ಟಾರ್ಟ್ ಎಲ್ಲ ಹೋಗುವಾಗ ವೇದಿಕೆ ಮೇಲೆ ಹೋಗುವಾಗ ಒಂಥರ ಭಯ ಎಲ್ಲ
1: ಆಗ್ತಿತ್ತೆ, ಆಮೇಲೆ ಅದು ಪ್ರಾಕ್ಟೀಸ್ ಆಗುತ್ತೆ.
2: ಹೌದಾ? ಓಕೆ, ಒಳ್ಳೆ ಒಳ್ಳೆ ವೇದಿಕೆ ಎಲ್ಲ ಸಿಗ್ಲಿ, ನಮ್ಮ ಕಡೆಯಿಂದ ಶುಭಾರೈಕೆ.
1: ಥ್ಯಾಂಕ್ ಯು.
0: ಓಕೆ, ಧನ್ಯವಾದಗಳು ಪೂರ್ಣಿಮಾ ಅವರು ಕರೆ ಮಾಡಿ ಹೇಳ್ತಾ ಇದ್ದಾರೆ. ವೇದಿಕೆ ಸ್ಟೇಜ್ ಫಿಯರ್ ತುಂಬ, ಒಂದು ಏನಾದರೂ ಇವತ್ತು ಒಳ್ಳೆ ಪರ್ಫಾರ್ಮ್ ಮಾಡಬೇಕಂತ ಹೋಗ್ತೀರಾ, ಆ ದಿನ ಏನೋ ಸ್ವಲ್ಪ ಡಿಸಪಾಯಿಂಟ್ ಆದದ್ದು. ಒಬ್ರು ಕಾಲರ್ ಇದ್ದಾರೆ. ಹಲೋ.
3: ಹಲೋ, ನಮಸ್ತೆ ಸರ್. ಜಯಪ್ರಕಾಶ್ ಎಕ್ಕೂರ್.
0: ನಮಸ್ತೆ ಜಯಪ್ರಕಾಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ದ್ಯುತಿ ಅವ್ರ ಜೊತೆ.
3: ದ್ಯುತಿ ನಮಸ್ತೆ.
1: ನಮಸ್ತೆ.
3: ದ್ಯುತಿ ಸಾನ್ವಿ ಎರಡೆರಡು ಹೆಸರ?
0: ಪ್ರಸನ್ನ ಇದೆ, ಮೂರು ಇದೆ.
3: ಮೂರು ಇದೆ,
1: ಅದು ಅಪ್ಪಂದು.
3: ಹೌದು, ಇದು ಎರಡು ನಿಂದೆ. ದ್ಯುತಿ ಅಂತ ಹೇಳಿದ್ರೆ ಏನರ್ಥ?
1: ಬ್ರೈಟ್ನೆಸ್.
3: ಬ್ರೈಟ್ನೆಸ್? ಜೊತೆಗೆ ತುಳು ಬರುತ್ತಾ?
1: ಇಲ್ಲ, ಬರಲ್ಲ.
3: ಮತ್ತೆ ಹಾಡಿದ್ದಿ ತುಳು?
1: ಅದು ಸರ್ ಪುಟ್ಟು ರೈಮು ಹಾಡು ಅಂತ ಹೇಳಿ ಕೊಟ್ಟಿದ್ದಷ್ಟೇ.
3: ಹೌದಾ? ತುಳು ಭಾಷೆ ಸಹ ಕಲಿಬೇಕಾಯ್ತಾ? ಹೆಚ್ಚು ಭಾಷೆ ಕಲಿತಷ್ಟು ಹೆಚ್ಚು ನಾಲೆಜ್ ಬರುತ್ತೆ ಅಲ್ವಾ? ವಯಲಿನ್ ನಲ್ಲಿ ತುಂಬಾ ಖುಷಿ ಆಯ್ತು. ಸ್ವಾಗತಂ ಕೃಷ್ಣ ಮತ್ತು ಹಾಡಿದ್ದೆಲ್ಲ ತುಂಬಾ ಖುಷಿ ಆಯ್ತು. ಆಯ್ತಾ?
1: ಥ್ಯಾಂಕ್ ಯು.
3: ಒಳ್ಳೇದಾಗ್ಲಿ ನಿಮ್ಗೆ, ತುಂಬಾ ವೇದಿಕೆಗಳು ಸಿಗ್ಲಿ. ಆಯ್ತಾ?
1: ಥ್ಯಾಂಕ್ ಯು.
3: ನಮಸ್ತೆ. ನಮಸ್ತೆ,
0: ಧನ್ಯವಾದಗಳು.
3: ಧನ್ಯವಾದ.
0: ಓಕೆ ಜ್ಯೋತಿ, ಈಗ ವಯಲಿನ್ ಎಲ್ಲ ನುಡಿಸುವವರು ತುಂಬ ಕಡಿಮೆ ಅಲ್ವಾ? ಎಲ್ಲರೂ ಗಿಟರಿಗೆ ಫಿದಾ ಆಗ್ತಾರೆ ಅಲ್ಲ? ಎಲ್ರಿಗೆ ಲೈಕ್ ಆಗೋದು ಗಿಟರ್, ಗಿಟರ್ ಒಂದು ಬಾರಿಸೋದು ಮತ್ತು ಹಾಡೋದು, ಅದಕ್ಕಂತ ಒಂದು ಕುಣಿತ ಕುಣಿತ ಹಾಡಲಿಕ್ಕೆ, ಆದರೆ ವಯಲಿನಲ್ಲಿ ಕುಣಿಲಿಕ್ಕೆ ಆಗೋದಿಲ್ಲ. ಹೌದಲ್ವಾ? ಯಾಕೆ ಇದರ ನಿನಗೆ ಅಟ್ರ್ಯಾಕ್ಟ್ ಆಯಿತು ಈ ಇನ್ಸ್ಟ್ರೂಮೆಂಟ್?
1: ಅದು ನಾನು ಕೀಬೋರ್ಡ್ ಕ್ಲಾಸಿಗೆ ಹೋಗುವಾಗ ಅಲ್ಲಿ ಒಂದು ಹುಡುಗಿ ಕುತ್ಕೊಂಡು ಮಾಡ್ತಿಲ್ಲ, ಅವಳದು ಮಾಡೋದು ತುಂಬ ಇಷ್ಟ ಆಯಿತು. ಮತ್ತೆ ಅಮ್ಮ ಕಲಿತಿರು ಅಂತ ಹೇಳಿದ್ನಲ್ಲ, ಅದರಿಂದ ನೋಡಿ ಕಲ್ತ್ಕೊಂಡು.
0: ಅಮ್ಮನಿಂದ ಕಲ್ತ್ಕೊಂಡ್ರಿ? ಈಗ ಅದಕ್ಕೆ ಅಂತ ಕ್ಲಾಸಿಗೆ ಇವರು ಶ್ರೀನಿವಾಸರಾವ್ ಅವರು ನಿಮಗೆ ಕ್ಲಾಸ್ ಕೊಡ್ತಾರೆ?
1: ಆನ್ಲೈನ್ ಕ್ಲಾಸ್.
0: ಆನ್ಲೈನಲ್ಲಿ ಕೊಡ್ತಾರೆ. ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಏನಾದರೂ ಅವಕಾಶ ಗನ್ನಲ್ಲಿ ಹತ್ರ ಪ್ರಯತ್ನ ಮಾಡಿದ್ಯಾ? ಯಾರಾದರೂ ಸಿಕ್ಕಿದೆ? ಓಕೆ. ಈಗ ವಯಲಿನಲ್ಲಿ ಬೇರೆ ಯಕ್ಷಗಾನಕ್ಕೂ ಕೂಡ ಬಳಸ್ತಾರೆ ಅಥವಾ ಬೇರೆ ಎಲ್ಲಿ ಈಗ ಎಲ್ಲ ಬಳಸ್ತಾರೆ ವಯಲಿನ್ ವಾದನವನ್ನು? ಜಾಸ್ತಿ ಸಂಗೀತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಯಾವೆಲ್ಲ ಈಗ ನಿಮಗೆ ಅವಕಾಶ ಸಿಗುತ್ತೆ?
1: ಸಂಗೀತ
0: ಸಂಗೀತ ಸಂಗೀತ ಕಚೇರಿಗೆ? ಯಕ್ಷಗಾನಕ್ಕೆ ಇಲ್ಲ, ಬಹಳ ಕಡಿಮೆ ಅಲ್ವಾ? ಈಗ ಹಾಡುವುದಾದರೆ ನೀನು ಬೇರೆ ಬೇರೆ ಹಾಡುಗಳೆಲ್ಲ ಹಾಡ್ತೀಯ, ಈಗ ಭಕ್ತಿ ಗೀತೆ ಅಲ್ಲದೆ ಬೇರೆ ಯಾವ ಹಾಡು ಹಾಡ್ತಿ?
1: ಹಾಡ್ತೀನಿ.
0: ಈಗ ಏನು ಇನ್ನು ಮುಂದೆ ಯಾವುದಾದ್ರೂ ಹಾಡು ಹಾಡೋದಾದ್ರೆ ಯಾವುದು ಹಾಡು ಹಾಡಲಿಕ್ಕೆ ಇಷ್ಟಪಡ್ತೀನಿ?
1: ರಾಮ ರಾಮ.
0: ಹಾಂ ಹಾಂ, ರಾಮ ರಾಮ ಅಂದರೆ ಏನು? ಇದು ರಾಮ ರಾಮ ಅಂದರೆ ರಾಮನ ಬಗ್ಗೆ ಇರುವಂಥ ಹಾಡ. ಹ್ಞೂ ಸರಿ.

0: ಭಾಳ ಚೆನ್ನಾಗಿ ಹಾಡಿದೆಯಾ, ರಾಮ್ ರಾಮ್ ಅಂತ ಭಾಳ ಚೆನ್ನಾಗಿ ಮಧುರ ಕಂಠದಲ್ಲಿ ಹಾಡಿದೆಯಾ. ಹಾಗೆ ಎಲ್ಲ ಹಾಡುಗಳನ್ನೆಲ್ಲ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೆ, ಬೇರೆ ಬೇರೆ ಬೇರೆ ಹಾಡುಗಳನ್ನು ಹಾಡ್ತಾ ಇದ್ದೀಯ. ಈಗ ಕೆಲವೊಂದು ಫಿಲ್ಮಿ ಗೀತೆಗಳನ್ನು, ಈಗ ಮೂವಿ ಇದೆಯಲ್ಲ, ಹಾಡು ಹಾಡ್ತೀಯ ಯಾವುದಾದ್ರೂ ಇಷ್ಟದ? ಪ್ರ್ಯಾಕ್ಟೀಸ್ ಮಾಡೋದಿಲ್ಲ. ಇಲ್ಲ. ಓಕೆ ಓಕೆ. ಈಗ ಸುರತ್ಕಲ್ ಊರಿನ ಬಗ್ಗೆ ಹೇಳೋದಾದ್ರೆ, ಸುರತ್ಕಲ್ಲಲ್ಲಿ ಏನಿದೆ ನೀನು ನೋಡಿದ ಬಗ್ಗೆ?
1: ನಾನು ನೋಡಿದ್ದು ಬೀಚ್ ಇದೆ.
0: ಬೀಚ್ ಇದೆ, ಬೀಚ್ಗೆಲ್ಲ ಹೋಗ್ತಾ ಇರ್ತೀವಿ.
1: ಮನೆ ಪಕ್ಕನೇ ಒಂದಿದೆ, ಮತ್ತೆ ಅಷ್ಟೇನಿಲ್ಲ, ಬರೀ ಬೀಚ್ ಅಷ್ಟೇ.
0: ಸುರತ್ಕಲ್ ಬಗ್ಗೆ ಒಂದು ಮೂವಿ ಮಾಡಿದ್ದಾರೆ ಗೊತ್ತಾ, ಶಿವಾಜಿ ಸುರತ್ಕಲ್ ಅಂತ. ಅದರಲ್ಲಿ ಹೀರೋ ಮಾಡಿದ್ದು ಯಾರು? ರಮೇಶ್ ಅರವಿಂದ. ಹಾಗೆ ಸುರತ್ಕಲ್ಲಲ್ಲಿ ಒಬ್ಬರು ಸಿನಿಮಾ ಸ್ಟಾರ್ ಇದ್ದಾರೆ, ಗೀತಾ ಸುರತ್ಕಲ್ ಅಂತ, ಮತ್ತು ತುಂಬ ಜನ ಇದ್ದಾರೆ ಆ್ಯಕ್ಟರ್ಸ್ ಎಲ್ಲ. ಗೀತಾ ಸುರತ್ಕಲ್ ಅಂತ ಒಬ್ಬರು ಆ್ಯಕ್ಟರ್ ಇದ್ದಾರೆ. ಹಾಗೆ ಇವೆಲ್ಲ ಶಾಲೆಯಲ್ಲಿ ಎಲ್ಲ ಜಾಸ್ತಿ ನೀನು ಇರ್ತಾ ಇರೋದ್ರಿಂದ ಈ ಪಾಠಗಳಲ್ಲಿ ಹೇಳೋದಾದರೆ, ಈ ಪಾಠಗಳಲ್ಲಿ ಏನೆಲ್ಲ ನಿನಗೆ ಜಾಸ್ತಿ ಇಷ್ಟ ಆಗುವಂಥದ್ದು ಪಾಠದಲ್ಲಿ?
1: ಸೈನ್ಸ್ ಮತ್ತು ಸೋಷಲ್.
0: ಸೈನ್ಸ್ ಸೋಷಲ್
1: ಅದು ಇಂಟ್ರೆಸ್ಟಿಂಗ್ ಇರುತ್ತೆ.
0: ಅದೇ, ಇನ್ನು ಸೈಂಟಿಸ್ಟ್ ಆಗ್ತೀಯಾ ಮುಂದೆ, ಅಲ್ಲ ಈ ಥರ ಆರ್ಟಿಸ್ಟ್ ಆಗಬೇಕಂತ ಇದೆಯಾ?
1: ನನಗೆ ದೊಡ್ಡವಳು ಆಮೇಲೆ ಡಾಕ್ಟರ್ ಇಲ್ಲ ಡಿಸ್ಟ್ರಿಕ್ಟ್ ಕಮಿಷನರ್ ಆಗಬೇಕು ಅಂತ.
0: ವಾವ್, ತುಂಬ ದೊಡ್ಡ ಡ್ರೀಮ್ ಇದೆ ಅಲ್ವಾ? ಒಬ್ಬರು ಕಾಲರ್ ಇದ್ದಾರೆ, ಅವರು ಏನು ಹೇಳ್ತಾರೆ ಕೇಳೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ.
2: ಗುರು ಗೌರಂಗ ಶ್ರೀ ಕೃಷ್ಣ ಚೈತನ್ಯ ಪ್ರಭು ಗದಾಧಾರ ಪ್ರಭು ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತಿದ್ದೇನೆ. ಶ್ರೀ ಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕದ್ರಿ ಮಂಜುನಾಥ ಕಾಚಾನಿ ಮಂಗಳಾಂಬಿಕೆಯ ಮಂಗಳೂರಿಂದ ತುಂಬಾ ಅಭಿನಂದನೆಗಳು. ಇವತ್ತಿನ ಬಾಲ ಪ್ರತಿಭೆ ಇವರು ಬಹಳ ಚೆನ್ನಾಗಿ ಬಹಳ ಟ್ಯಾಲೆಂಟೆಡ್ ಇದ್ದಾರೆ ಇದರಲ್ಲಿ, ಸಂಗೀತದಲ್ಲಿ ಬಹಳ ಆಸಕ್ತಿ ಟ್ಯಾಲೆಂಟ್ ಅನ್ನು ಪಡ್ಕೊಂಡು ಅದನ್ನ ತುಂಬಾ ಚೆನ್ನಾಗಿ ನುಡಿಸ್ತಾ ಇದ್ದಾರೆ
0: ಅವರಿಗೆ.
2: ಹರೇ ಕೃಷ್ಣ ರಾಧೆ ರಾಧೆ.
1: ಹರೇ ಕೃಷ್ಣ ರಾಧೆ ರಾಧೆ.
2: ತುಂಬಾ ಚೆನ್ನಾಗಿ ನುಡಿಸಿದ್ರಮ್ಮ.
1: ಥ್ಯಾಂಕ್ ಯು.
2: ಇದು ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಉತ್ತಮ ವಯೋಲಿನಿಸ್ಟ್ ಇದ್ದಾರಲ್ಲ ಈಗ ತುಂಬಾ ಹೆಸರುವಾಸಿ ಆದವರು, ಕೆಮ್ಮನ್ಗುಡಿ ಅಂತ ಸುಮಾರು ಜನ ಇದ್ದಾರಲ್ಲ, ಹಾಗೆ ಅವರ ಸಾಲಲ್ಲಿ ಕೂಡ ನೀವು ಬರ್ಬಹುದು. ಮತ್ತೆ ಇನ್ನೊಂದೇನಂದ್ರೆ ಈಗ ರಾಧಾರಾಣಿ ಇದ್ದಾರಲ್ಲ, ರಾಧಾಕೃಷ್ಣರು ನಿಮ್ಗೆ ಗೊತ್ತಿರ್ಬಹುದು ಬೃಂದಾವನದಲ್ಲಿ, ಅವರಿಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ. ಅದರಲ್ಲಿ ಒಂದು ಕೀರ್ತನೆಯಲ್ಲಿ ಹಾಡ್ತಾರೆ, ಶ್ರೀ ವಿಶಾಖಾಪಾದೆ ಸಂಗೀತ ಸಿಕ್ಕಿಬೋ ಕೃಷ್ಣ ಲೀಲಾ ರಸಮಯ ಅಂತ. ಅಂದ್ರೆ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ ಅವರ ಸಖಿ ವಿಶಾಖ ಅನುಗತ್ಯದಲ್ಲಿ ಸಂಗೀತ ನಾವು ಕಲಿತೇವೆ ಅಂದ್ರೆ ಅವರಿಗೆ ಇಷ್ಟ. ನೀವು ಇನ್ನು ನೀವು ನೋಡಿ ಒಳ್ಳೆ ಚೆನ್ನಾಗಿ ಹಾಡ್ತೀರಿ ಭಜನೆ ಎಲ್ಲ, ಅದ್ರ ಜೊತೆ ವಯೋಲಿನ್ ಕೂಡ ಸ್ವಲ್ಪ ಇನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದೆ ರಾಧಾಕೃಷ್ಣರಿಗೆ ತುಂಬಾ ಇಷ್ಟ ಆಗುವ ರೀತಿಯಾಗಿ ಮತ್ತೆ ನುಡಿಸ್ಬಹುದು.
0: ಓಕೆ ಓಕೆ ಓಕೆ.
2: ಹನುಮಂತ ದೇವರನ್ನು ಕೂಡ ಪ್ರಾರ್ಥಿಸಿಕೊಂಡು ಅವರ ಮಾರ್ಗ ಮಧ್ವಾಚಾರ್ಯರವರೇ ಅಲ್ವಾ, ಅವರ ಮಾರ್ಗದರ್ಶನದಲ್ಲಿ ನಮ್ಮ ಪ್ಯೂರ್ ಭಕ್ತಿ .com ಅಲ್ಲಿ ನೋಡ್ಬೋದು ತುಂಬಾ ಕೀರ್ತನೆಗಳೆಲ್ಲ ಇದೆ. ಸುದೇವಿ ಮತ್ತೆ ಕಿಶೋರಿ ಮೋಹನ್ ಅಂತ ಕಾನ್ಸರ್ಟ್ ಎಲ್ಲ ಮಾಡ್ತಾರೆ, ಹಾಗೆ ನೀವು ಕೂಡ ಅದರಲ್ಲಿ ಸೇರ್ಬಹುದು ಮತ್ತೆ ಬಾಲ ಪ್ರತಿಭೆಯಾಗಿ. ಹರೇ ಕೃಷ್ಣ, ಪ್ಯೂರ್ ಭಕ್ತಿ ನೋಡಿ ಪ್ಯೂರ್ ಭಕ್ತಿ .com.
0: ಹರೇ ಕೃಷ್ಣ ರಾಧೆ ರಾಧೆ. ಧನ್ಯವಾದಗಳು. ಓಕೆ ಓಕೆ. ನಮ್ಮ ಪ್ರೇಮ್ ಪ್ರದೀಪ್ ದಾಸ್ ಅವರು ಕರೆ ಮಾಡಿದ್ರು ಕೂಡ, ಒಂದು ಏನೋ ಪ್ಯೂರ್ ಭಕ್ತಿ .com ಅಲ್ಲಿ ಅದರಲ್ಲಿ ಕೆಲವೊಂದು ಕೀರ್ತನೆಗಳಿವೆ ಕೃಷ್ಣನ ಬಗ್ಗೆ ಅಂತ ಇರುವಂಥದ್ದು. ಯಾವೆಲ್ಲ ದೇವರ ಬಗ್ಗೆ ಕೀರ್ತನೆ ಎಲ್ಲ ಹಾಡಿದ್ದೆ ನೀನು? ಹೌದಾ? ಓಕೆ. ಇವತ್ತು ಸಾರಂಗ್ ಚುಡಿಗೆ ಬಂದಿದೆಯಾ? ಹೃದಯ ರಾಗದಲ್ಲಿ ಒಂದು ಪುಟಾಣಿಗಳಿಗಾಗಿ ಒಂದು ಹೃದಯ ರಾಗ ನಾವು ಶುರು ಮಾಡಿದ್ದೇವೆ. ಬಹುಶಃ ಇದು ನಾಲ್ಕನೇ ಅತಿಥಿ ಅಂತ ಕಾಣ್ತಾ ಇದೆ ನೀನು. ಓಕೆ, ಏನು ಹೇಳ್ತೀಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ?
1: ಅದು ಫಸ್ಟ್ ಬರುವಾಗ ಭಯ ಆಯಿತು,
0: ಭಯ ಆಯ್ತಾ?
1: ಹಾ ಭಯ ಆಯಿತು, ಆಮೇಲೆ ಈಗ
0: ಈಗ ಇನ್ನಷ್ಟು ಮಾತಾಡುವ ಅಂತ ಅನ್ನಿಸ್ತದೆ ಅಲ್ಲ, ಸಮಯ ಇಲ್ಲ. ಮುಂದೆ ಯಾವುದು ಹಾಡು ಹಾಡ್ತೀಯಾ ಅಥವಾ ವಯಲಿನ್ ಬಿಡಿಸ್ತೀಯಾ? ಅದೇ ಆಗ ಒಂದು ಅವರು ಪ್ರೇಮ್ ಪ್ರದೀಪ್ ದಾಸ್ ಅವರು ಒಂದು ಪ್ರಶ್ನೆ ಕೇಳಿದರು, ಬೇರೆ ಬೇರೆ ವಯಲಿನ್ ವಾದಕರು ಅಂತ, ಯಾರು ಇಷ್ಟ ನಿಮಗೆ ವಯಲಿನ್? ಯಾರಾದರೂ ಹೇಳ್ಬೋದು, ಹೆಸರು ಹೇಳ್ಬೋದಾ?
1: ಅದು ಗೊತ್ತಿಲ್ಲ,
0: ಗೊತ್ತಿಲ್ಲ. ಪ್ರಖ್ಯಾತ ವಯಲಿನ್ ವಾದಕರು ಅಂತ ಕೆಲವರು ಇರ್ತಾರಲ್ವಾ, ಪರವಾಗಿಲ್ಲ. ಯಾವುದು ವಯಲಿನ್ ವಾದನವಾ ಹಾಡ್ತೀಯ? ಏನು ಮಾಡೋದು?
1: ಮಾಮ ಮತ್ತು ಶ್ರೀ ಸರಸ್ವತಿ. ರಾಗ ಹಿಂದೋಲ ತಾಳ ಆದಿ.
0: ಓಕೆ, ರಾಗ ಹಿಂದೋಳದಲ್ಲಿ ಮೂಡಿ ಬರುವಂಥ ಹಾಡು. ವಯಲಿನ್ ಬಗ್ಗೆ ಹೇಳೋದಾದರೆ ಜ್ಯೋತಿ, ಏನು ಹೇಳ್ತೀಯ ವಯಲಿನ್ ಬಗ್ಗೆ? ವಯಲಿನ್ ಬಗ್ಗೆ ಹೇಳೋದಾದರೆ ಎಷ್ಟು, ಇದಕ್ಕೆ ಎಷ್ಟು ನೀನು ತಂದಂಥ ವಯಲಿನ್?
1: 8,000.
0: ಎಲ್ಲಿಂದ, ಎಲ್ಲಿ ಶಾಪಿಂದ? ಎಲ್ಲಿಂದ? ಮಂಗಳೂರಿಂದ ಪಡ್ಕೊಂಡಿದ್ದೆ.
1: ಮಂಗಳೂರಿಂದ. ಅದು ಸಿಂಫೋನಿ.
0: ಸಿಂಫೋನಿಂದ. ಓಕೆ ಓಕೆ ಓಕೆ. ಎಷ್ಟು ವರ್ಷ ಆಯಿತು ತಗೊಂಡು?
1: ಒಂದು
0: ವರ್ಷ. ಓಕೆ ಓಕೆ. ಈಗ ನಿನ್ನ ಒಂದು ಪಾರ್ಟ್ನರ್ ಆಗಿದೆ ಅಲ್ಲ, ಲೈಫ್ ಪಾರ್ಟ್ನರ್. ಹೇಗೆ ವಯಲಿನ್ ತಗೊಂಡು ಹೋಗ್ತಾ ಪ್ಲೇ ಮಾಡ್ತಾ ಇರುವಾಗ ಏನು ಒಳಗಿಂದ ಆನಂದ ಏನಾದರೂ, ಏನಾದರೂ ಒಂದು ಅನುಭವ?
1: ಅದು ಒಂದ್ಸರಿ ಫಿಯರ್ ಬರುತ್ತೆ, ಅದು ಪ್ರೋಗ್ರಾಮ್ ಅಲ್ಲಿ ಮಾಡುವಾಗ ಅದು ಹೈ ನೋಟ್ಸ್ ಇರುತ್ತಲ್ಲ, ಅದು ಮಿಸ್ ಆದರೆ ಅಂತ ಅದು ಫಿಯರ್ ಬರುತ್ತೆ. ಮತ್ತೆ ಅದು ಕೈಯಲ್ಲ ನೋವಾಗುತ್ತಲ್ಲ, ಅದೊಂದು ಇದು ಇರುತ್ತೆ.
0: ಅದೊಂದು ಬಿಟ್ಟರೆ ಬೇರೆ ಯಾವುದು ಎಲ್ಲ ಖುಷಿ ಇರ್ತದೆ, ಆ ರಾಗ ಬರುವಾಗ ಖುಷಿ ಆಗ್ತದೆ ಅಲ್ಲ. ಕೆಲವು ಸರ್ತಿ ಏನೋ ನೀವು ಹೇಳಿದ್ರಿ ಬೇರೆ ಮಿಸ್ ಆಗುತ್ತೆ ಅಲ್ಲ, ಆವಾಗ ಬೇಜಾರಾಗುತ್ತೆ, ಪರ್ಫೆಕ್ಟ್ ಬರಲಿಲ್ಲಲ್ಲ ಅಂತ. ಎಲ್ಲಾದ್ರೂ ಅಂತ ಆಗಿದೆ, ಬೇಜಾರಾಗಿದ್ದಿದೆ ಸಂದರ್ಭಗಳು? ಭಯ ಇರುತ್ತೆ ಅಲ್ವಾ, ಇವತ್ತು ಹೇಗೆ ನಾನು ಪ್ಲೇ ಮಾಡ್ತೀನಿ, ಹೇಗೆ ಇವತ್ತು ನಾನು ನುಡಿಸ್ತೀನಿ ಅನ್ನೋದು ಕೂಡ ಅಲ್ವಾ. ಓಕೆ, ತುಂಬ ಖುಷಿ ಆದದ್ದು. ಒಂದು ಕಾರ್ಯಕ್ರಮ ಕೊಡೋಕ್ಕೆ ಹೋಗಿರ್ತೀಯ, ತುಂಬ ಖುಷಿಗೆ ಆದದ ಕಾರ್ಯಕ್ರಮ ಹೇಳೋದಾದರೆ, ಒಂದು ಸಾಂಗ್ ನುಡಿಸ್ತೀಯ, ಆ ಸಾಂಗ್ ತುಂಬ ನಿನಗೆ ಧೈರ್ಯ ಇರೋದಿಲ್ಲ ಯಾವ ಚೆನ್ನಾಗಿ ಬರ್ತಾ ಇಲ್ವಾ ಅಂತ, ಆ ಥರ ಚೆನ್ನಾಗಿ ಆ ದಿನ ಒಂದು ಕಚೇರಿಯಲ್ಲಿ ಇರ್ಬೋದು, ಎಲ್ಲಿಯಾದರೂ ಒಂದು ಪಪ್ಪನ್ ಮಾಡಿದ್ದು ಹಾಡಿದ್ದು ಸಂಗತಿ ಇದೆಯಾ?
1: ಅದು ನಾನು ಹಾಡಿದ್ದೀನಿ ಯಾವಾಗಲೂ. ಅದು ವಯಲಿನಲ್ಲಿ ಬಾರಿಸಿದ್ದೀನಿ. ಅದು
0: ಯಾವುದು ಹಾಡಿದ್ದು?
1: ಸ್ವಾಗತಂ ಕೃಷ್ಣ.
0: ಸ್ವಾಗತಂ ಕೃಷ್ಣ. ಅದು ತುಂಬ ಇಷ್ಟ ಅಲ್ವಾ, ಅದು ತುಂಬ ಪರ್ಫೆಕ್ಷನ್ ಬರುತ್ತೆ, ಪರ್ಫೆಕ್ಟ್ ಆಗಿದೆ ನುಡಿಸಲಿಕ್ಕೆ ಬರುತ್ತೆ. ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ?
1: ನಂದು ಪೇರೆಂಟ್ಸಿಗೆ, ನಂದು ಗುರುಗಳಿಗೆ, ಮತ್ತೆ ನಂದು ಟೀಚರ್ಸಿಗೆ ಸ್ಕೂಲಲ್ಲಿ.
0: ಶ್ರೀನಿವಾಸ್ ಸರ್ಗೆ ಅಲ್ಲ, ಗುರುಗಳು ತುಂಬ ಅವಕಾಶ ಕೊಟ್ಟಿದ್ದಾರೆ ನಿಮಗಲ್ವಾ? ಓಕೆ, ಈ ಟೀಮ್ ಆಗಿ ಹೋಗೋದಾದರೆ ಟೀಮಿನವರ ಹೆಸರು ಏನಾದರೂ ಬರುತ್ತಾ ನಿಮ್ಮ ಜೊತೆ? ಥಂಡರ್ ಕಿಡ್ಸ್. ತುಂಬ ಕಾರ್ಯಕ್ರಮಗಳನ್ನೆಲ್ಲ ಕೊಡ್ತಾ ಇದ್ರಿ ಅಲ್ಲ ಅಲ್ಲಲ್ಲಿ ಅಲ್ಲಲ್ಲಿ. ಈಗ ಇನ್ನೇನು ಅಷ್ಟಮಿ ಎಲ್ಲ ಬರ್ತಾ ಇದೆ, ಚೌತಿ ಬರ್ತದೆ, ಇನ್ನು ಹಬ್ಬಗಳು ಶುರು ಆಗುತ್ತೆ, ನಿಮಗೆ ಎಲ್ಲ ಬ್ಯುಸಿ ಇರ್ತೀರಲ್ವಾ? ಅಲ್ಲ, ನಿಮ್ಮ ಮಕ್ಕಳಿಗೆಲ್ಲ ಕಾರ್ಯಕ್ರಮಗಳು ಸಿಗ್ತಾ ಇರ್ತಾ ನಿಮ್ಮ ತಂಡಕ್ಕೆ, ಥಂಡರ್ ಕಿಡ್ಸಿಗೆ? ಓಕೆ ಓಕೆ. ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೀನು ಹೇಳುವಂಥದ್ದು, ಒಬ್ಬ ಆರ್ಟಿಸ್ಟಾಗಿ ಇಷ್ಟೆಲ್ಲ ಏನೋ ಹವ್ಯಾಸಗಳನ್ನು ಬೆಳೆಸ್ಕೊಂಡಿದೆಯಾ? ಕೆಲವರಂತೂ ಏನು ಇರೋದಿಲ್ಲ, ಏನು ಮಾಡೋದಿಲ್ಲ, ಮಕ್ಕಳು ಬರೀ ಮೊಬೈಲಲ್ಲಿರ್ತಾರೆ, ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಾರೆ. ಮೊಬೈಲ್ ಮೊಬೈಲ್ ಬಗ್ಗೆ ಪ್ರೀತಿ ಇದೆಯಾ ನಿಮಗೆ? ಮೊಬೈಲ್ ಮುಟ್ಟೋದಿಲ್ಲ, ಮೊಬೈಲ್ ಮುಟ್ಟೋದಿಲ್ಲ. ದಿನಕ್ಕೆ ಮೊಬೈಲ್ ನೋಡೋದಾದರೆ ಅದಕ್ಕೆ ಟೈಮ್ ಇದೆ? ಇಲ್ಲ, ಮುಟ್ಟೋದೇ ಇಲ್ಲ.
1: 5 ನಿಮಿಷ
0: ಮಾತ್ರ? ಓ, ಮಕ್ಕಳು ಇಡೀ ದಿನ ಇಡೀ ಹೇಗೆ ಮೊಬೈಲ್ ಸಿಕ್ಕದೇ ಎಲ್ಲ ಊಟನೇ ಮಾಡಿದವರು ಇದ್ದಾರೆ. ಅಷ್ಟು ದೂರ ಇಟ್ಟಿದೆಯಾ ಮೊಬೈಲ್ ದೂರ ಇಟ್ಟಿದ್ದು ನಿನಗೆ ಲಾಭ ಆಗಿದೆ ಅಲ್ವಾ, ಇಷ್ಟೆಲ್ಲ ಕಲೀಲಿಕ್ಕೆ ಆಯ್ತಲ್ವಾ. ಸರಿ, ಬಹಳ ಒಂದು ಒಳ್ಳೆಯ ಹವ್ಯಾಸ, ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡಿದ್ದೀಯಾ. ಜ್ಯೋತಿ, ಕಾರ್ಯಕ್ರಮದ ಸಮಯ ಆಗ್ತಾ ಬಂದಿದೆ, ಸ್ಟುಡಿಯೋದಿಂದ ಹೋಗಲಿಕ್ಕೆ ಬೇಜಾರಾಗುತ್ತಾ? ಆಗುತ್ತೆ, ಇಲ್ಲಿಂದ ಹೊರಡೋದಂದರೆ ಈಗ ಸ್ಟುಡಿಯೋ ಒಳಗೆ ಬರುವಾಗ ಭಯ ಇತ್ತು, ಈಗ ಹೋಗಬೇಕಾದ್ರೆ ಬೇಜಾರಾಗುತ್ತೆ ಅಲ್ಲ. ಏನು ಮಾಡೋದು ಹೇಳಿ, ಕಾರ್ಯಕ್ರಮ ಮುಗಿಸಬೇಕಾಗಿದೆ, ಮುಂದಿನ ಕಾರ್ಯಕ್ರಮಗಳು ನಮ್ಮ ಕೇಳುಗರು ಕೇಳಬೇಕಾಗಿದೆ. ನಿನ್ನ ಮಾತುಗಳನ್ನು ತುಂಬ ಪಟಪಟನೆ ಮಾತಾಡಿದೀಯಾ, ತುಂಬ ವಿಚಾರಗಳನ್ನು ಹಂಚಿಕೊಂಡಿದ್ದೀಯಾ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮ ತಂದೆ ತಾಯಿಯವರು ಕೂಡ ಬಂದಿದ್ದಾರೆ. ಅವರು ನಿನ್ನ ಕಾರ್ಯಕ್ರಮ ಕೇಳಬೇಕಂತ ನಮ್ಮ ಸ್ಟುಡಿಯೋ ಹೊರಗಡೆ ಇದ್ದಾರೆ. ಯಾಕಂದರೆ ಒಂದು ವೇಳೆ ಒಳಗೆ ಬಂದರೆ ನಿನ್ನ ಕಾರ್ಯಕ್ರಮದಲ್ಲಿ ಏನಾದರೂ ಆಚೀಚೆ ಆಗ್ಬೋದು ಅಂತ, ತಂದೆ ತಾಯಿ ನೋಡಿ ಹೆದರಬಹುದು, ಅಥವಾ ಅವರು ಏನಾದರೂ ಕಾರ್ಯಕ್ರಮ ಹೀಗಾಯ್ತಲ್ಲ ಹಾಗಾಯ್ತಲ್ಲ ಅಂತ ಹೇಳಿದರೆ, ಓಕೆ ನಿನ್ನ ಕಾರ್ಯಕ್ರಮ ಚೆನ್ನಾಗಿ ಬರಬೇಕು ಅನ್ನೋ ಉದ್ದೇಶದಿಂದ ಅವರು ಅವರಿಗೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. ತುಂಬ ಖುಷಿಯಾಗಿರ್ಬೋದು ಅವರಿಗೆ ನೀನು ಮಾತಾಡಿದ್ದು, ನೀನು ಏನೋ ಪಾಪ ಮಾಡಿದೆಯಾ, ವಯಲಿನ್ ವಾದನ ಹಾಡಿದ್ದು ಎಲ್ಲ ಖುಷಿಯಾಗಿರ್ಬೋದು. ನಮ್ಮ ಕೇಳುಗರಿಗೆ ಕೂಡ ಖುಷಿಪಟ್ಟಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತು ಯಾರು ಸಿಗ್ತಾರೆ ಈ ವಾರಕ್ಕೆ ಅಂತ ನಾನು ಕೂಡ ಗೊಂದಲದಲ್ಲಿದ್ದೆ. ನಮ್ಮ ಶ್ರೀನಿವಾಸ್ ಸರ್ಗೆ ಕರೆ ಮಾಡಿದೆ ನಾನು, ಅವರು ಬೆಂಗಳೂರಲ್ಲಿದ್ದರು. ನಿಮ್ಮ ಯಾವುದಾದ್ರೂ ಒಂದು ಆರ್ಟಿಸ್ಟನ್ನು ನನಗೆ ಕಳಿಸಿ ಪುಟಾಣಿಯನ್ನು ಅಂತ ಹೇಳಿದಾಗ ಅವರು ನಿಮ್ಮನ್ನು ನಿಮ್ಮ ಹೆಸರು ಹೇಳಿದರು. ಇವತ್ತು ಹಾಟ್ ಸೀಟಲ್ಲಿ ನೀನಿದ್ಯಾ, ಏನು ಹೇಳ್ತೀನಿ? ನಿಮ್ಮ ಸರ್ ಅವರು ಕುಳಿತಂಥ ಸೀಟಲ್ಲಿ ಒಂದು ಕುಳಿತುಕೊಳ್ಳುವ ಅವಕಾಶ ಇವತ್ತು ಅಲ್ವಾ? ಥ್ಯಾಂಕ್ಸ್ ಅಲ್ವಾ, ಸರಿಗೆ ಒಂದು ಥ್ಯಾಂಕ್ಸ್ ಹೇಳೋಣಲ್ಲ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹೀಗೆ ಸಂಗೀತ ಕ್ಷೇತ್ರದಲ್ಲಿ ಮತ್ತು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನಿನ್ನ ಹೆಸರು ಇನ್ನು ಕೂಡ ರಾರಾಜಿಸಲಿ. ನಮ್ಮ ಕರ್ನಾಟಕದಲ್ಲಿ ದೇಶದಲ್ಲಿ ಒಂದು ನಿನ್ನ ಹೆಸರು ಕೀರ್ತಿ ಶಿಖರಕ್ಕೆ ಏರಲಿ ಅಂತ ಹಾರೈಸ್ತಾ ಎಲ್ಲ ಕೇಳುಗ ಬಾಂಧವರ ಪರವಾಗಿ, ನಮ್ಮ ಸಾರಂಗ ನಿರ್ದೇಶಕರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಕೇಳುಗರೆ, ಇವತ್ತಿನ ಹೃದಯ ರಾಗ ಜ್ಯೋತಿ ಸಾನ್ವಿ ಪ್ರಸನ್ನ ಇವರ ಜೊತೆ ಅವರ ಮಾತುಗಳನ್ನು ಕೇಳಿದ್ರೆ, ಮುಂದಿನ ಮೂರನೇ ವಾರದ ಏನು ಮುಂದಿನ ತಿಂಗಳಲ್ಲಿ ಮತ್ತೋರ್ವ ಪುಟಾಣಿಯೊಂದಿಗೆ ಭೇಟಿಯಾಗೋಣ. ಅದುವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಎಲ್ಲರಿಗೂ ಶುಭ ಸಂಜೆ, ಗುಡ್ ಈವ್ನಿಂಗ್, ನಮಸ್ಕಾರ.

0: रेडियो सारंग 107.8 FM
1: नाडु कंडा ख्यात शिक्षण तज्ञ करुणाळु बाबिळक्के ख्यातिय डॉक्टर गुरुराज करजगि.
2: नानु डॉक्टर गुरुराज करजगि, नीवु केळुत्ता इद्दीरि रेडियो सारंग 107.8.
3: कै हिडिदु नडेसेन्ननु.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಮುಂದೆ 13 ವರ್ಷ ಮಾತ್ರ ಸಿದ್ಧಾರ್ಥನ ಜೀವನದಲ್ಲಿ ಅತ್ಯಂತ ಸಂತೋಷದ ಸಮಯ ಅದು. ಮದುವೆ ಆದಾಗ 16 ವರ್ಷ ಅವನಿಗೆ. 16 29 ವಯಸ್ಸು ತನಕ 13 ವರ್ಷ ತುಂಬ ಸಂತೋಷದಲ್ಲಿದ್ದ ಸಿದ್ಧಾರ್ಥ. ಒಳ್ಳೆ ಮನೆ, ಅಪ್ಪ ಅಮ್ಮ ಪ್ರೀತಿಯಿಂದ ನೋಡ್ಕೊಳ್ಳೋರು, ಸುಂದರಳಾದ ಹೆಂಡತಿ, ವಾತಾವರಣ, ಮನೆಯಲ್ಲಿ ಶ್ರೀಮಂತಿಕೆ ಇದೆ, ಸಂತೋಷ ಇದೆ. ಅದು ಅಲ್ಲದೆ ಶುದ್ಧೋಧನ ಏನು ಮಾಡಿದ ವ್ಯವಸ್ಥೆ ಅಂದರೆ, ನನ್ನ ಮಗ ಯಾವಾಗಲೂ ಸ್ವಲ್ಪ ಅನ್ಯ ಮನಸ್ಸನ್ನ ಒಬ್ಬನೇ ಕೂತ್ಕೊಂಡು ವಿಚಾರ ಮಾಡ್ತಿದ್ನಲ್ಲ, ಅವನು ಎಲ್ಲಿ ಸನ್ಯಾಸಿ ಆಗಿಬಿಡ್ತಾನೋ ಅಂತ ಹೆದರಿಕೆ ಇತ್ತಲ್ಲ, ಅದಕ್ಕೆ ಅವನು ಆಗಲಾರದ ಹಾಗೆ, ಅವನ ಮನಸ್ಸು ಅಧ್ಯಾತ್ಮದ ಕಡೆ ಹೋಗಲಾರದ ಹಾಗೆ ಸಂತೋಷವನ್ನು ತುಂಬಿಬಿಟ್ಟಿದ್ದ ಜೀವನದಲ್ಲಿ. ಬರೀ ಸಂತೋಷ ಸಿಗಬೇಕು ಅವನಿಗೆ. 13 ವರ್ಷ ಬುದ್ಧನ ಮುಂದೆ ಹೇಳುವ ಹಾಗೆ ಸುಖಲೋಲಪತಿಯಲ್ಲಿ ಮೆಂದು ಹೋಗಿದ್ದೆ ನಾನು ಅಂತ ಹೇಳ್ತಾನೆ. ಅಷ್ಟು ಸಂತೋಷ ಇತ್ತು, 13 ವರ್ಷ ಚೆನ್ನಾಗಿದ್ದ. ಆದರೆ ಇದು ಯಾವುದನ್ನು ಒತ್ತಾಯ ಮಾಡಿ ಬರ್ಸೋಕ್ಕಾಗಲ್ಲ. ನೀವೆಷ್ಟೇ ಹೊರಗಡೆ ವಾತಾವರಣ ಕೊಟ್ಟರು, ಒಳಗಡೆ ಒಂದು ಚೈತನ್ಯ ಚಿಲ್ಮೆ ಇರ್ತದೆ. ಬುದ್ಧ ಇಷ್ಟೆಲ್ಲ ಸಂತೋಷ ಇದ್ದರೂ ಅಲ್ಲಲ್ಲಿ ದುಃಖದ ಎಳೆಗಳನ್ನು ನೋಡ್ತಿದ್ದ. ಈ ಹೊತ್ತಿಗೆ ಇನ್ನೊಂದು ಘಟನೆ ಆಯಿತು ಅವನ ಮನಸ್ಸಿನ ಮೇಲೆ ಪ್ರಭಾವ ಆಗುವಂಥದ್ದು ಅಂದರೆ, ಅವನ ಅಜ್ಜಿ ಸುಲಕ್ಷಣೆ ತಾಯಿ ತೀರ್ಕೊಂಡಾಗ ಅಲ್ಲಿ ಹೋಗ್ತಾನೆ ದೇವಹದಕ್ಕೆ. ಹೋದಾಗ ನೋಡ್ತಾನೆ ಅಜ್ಜ ಒಂದೇ ಸಲ

ಇಪ್ಪತ್ತು ವರ್ಷ ಜಾಸ್ತಿ ವಯಸ್ಸಾದಂಗೆ ಆಗ್ಬಿಟ್ಟಿದ್ದಾರೆ. ಇದು ಸಾಮಾನ್ಯವಾಗಿ ಎಲ್ಲ ಮನೆಯಲ್ಲಾಗೋದು. ಬಹಳ ವರ್ಷ ಜೊತೆಯಾಗಿದ್ದಂತಹ ದಂಪತಿಗಳಲ್ಲಿ ಯಾರಾದರೂ ಒಬ್ಬರು ಹೋದರೆ ಇನ್ನೊಬ್ಬರಿಗೆ ಬಹಳ ಬೇಗ ವಯಸ್ಸಾದಾಗ್ಬಿಡ್ತಾಗ್ಬಿಡುತ್ತೆ, ಭಾಳ ಬೇಗ ವಯಸ್ಸಾದಂಗೆ ಅನಿಸ್ಬಿಡುತ್ತದೆ. ಯಾಕಂದರೆ ದಿ ಪಾರ್ಟ್ನರ್ಶಿಪ್ ಈಸ್ ಸೋ ಲಾಂಗ್, ಅದು ಭಾಳ ಕಷ್ಟ ಆಗಿಬಿಡ್ತದೆ. ಆ ಅಂಜೇನ ಶಾಖ್ಯ ಪೂರ್ತಿ ಕುಸಿದು ಹೋಗ್ಬಿಟ್ಟಿದ್ದಂತೆ. ಅಜ್ಜ ಯಾಕೆ ಹಿಂಗಾಗಿದ್ದಿ ಅಂತ ಅಜ್ಜ ಒಂದೇ ಮಾತು ಹೇಳ್ದ, ನಾನು ಹೋಗಬೇಕಾಗಿತ್ತು ಆಕೆ ಜೊತೆಗೆ, ಆಗಲಿಲ್ಲ ಹೋಗೋದಕ್ಕೆ. ಅಂದರೆ ಮನುಷ್ಯ ಸಾವಿನ ಅಪೇಕ್ಷೆ ಮಾಡ್ತಾನೆ ಅನ್ನೋದೇ ಬುದ್ಧನಿಗೆ ಆಶ್ಚರ್ಯ ಆಗೋಯ್ತು. ಸಿದ್ಧಾರ್ಥನಿಗೆ ಆಶ್ಚರ್ಯ ಆಗೋದು ಮನುಷ್ಯ ಸಾವನ್ನು ತಪ್ಪಿಸ್ಕೋತಾನೆ ಅಂತ ಅನ್ಕೊಂಡಿದ್ದ, ಅದು ಸಾವನ್ನು ಅಪೇಕ್ಷೆ ಮಾಡ್ತಾನಲ್ಲ ಮನುಷ್ಯ, ವಿಚಿತ್ರ ಅಲ್ವಾ ಇದು ಅನ್ನಿಸ್ತು. ಆನಂತರ ಹಾಗೆ ನೋಡ್ತಾ ಇರಬೇಕಾದ್ರೆ ಆ ಭದ್ರ ಅಂತಿದ್ದ ಚಂದಕನ ತಂದೆ ಅವನು ಇನ್ನೂ ಕುಗ್ಗು ಹೋಗಿದ್ದಾನೆ, ಮೈಯೆಲ್ಲ ಶರೀರ ಹಿಂಡಿ ಹಿಪ್ಪೆ ಹಾಕಿದಂಗೆ ಆಗಿದೆ. ಅವನ ಹೇಳ್ತಾನೆ, ನಾನು ಯಾಕೆ ಸಾವು ಬರ್ತಾ ಇಲ್ಲ, ನನಗೆ ನಾನು ಯಾಕೆ ಕೂತಿದ್ದೀನಿ ಇಲ್ಲಿ ನೋಡು, ನಿನ್ನ ತಾಯಿ ಹೋಗ್ಬಿಟ್ಲು ಸಿದ್ಧಾರ್ಥ, ನಾನು ಹಿಂಗೆ ಉಳ್ಕೊಂಡಿದ್ದೀನಿ ನೋಡಿನ, ಯಾಕೆ ಉಳ್ಕೊಂಡಿದ್ದೀನಿ ಅನ್ನೋನು. ಅದನ್ನೆಲ್ಲ ನೋಡಿದಾಗ ಸಿದ್ಧಾರ್ಥನಿಗೆ ಅನಿಸೋದು, ನಾವು ಬಂದದ್ದೆಲ್ಲೋ ಟೆಂಪ್ರರಿ ಗೆಸ್ಟ್ ಹೌಸಿಗೆ ಬಂದಿದ್ದೀವಿ ಅನ್ಸೋಕೆ ಶುರು ಆಯ್ತು ಅವನಿಗೆ. ನಾವು ಭಾಳ ದಿವಸ ಇರೋರಲ್ಲ ಇಲ್ಲಿ, ಹಾಗಾದ್ರೆ ಯಾಕೆ ಬಂದಿವಿ ಇಲ್ಲಿ? ಶಂಕರಾಚಾರ್ಯರು ಕೇಳಿದ ಪ್ರಶ್ನೆ ಅದೇನೆ, ಕೋಹಂ ಕುತ ಆಯಾತಃ, ನಾನು ಯಾರು ಇಲ್ಲಿ ಯಾಕೆ ಬಂದೆ? ಅದನ್ನು ಸಿದ್ಧಾರ್ಥ ಕೇಳ್ಕೊತಾನೆ, ಹಾಗಾದ್ರೆ ಯಾಕೆ ಬಂದಿವಿ ನಾವಿಲ್ಲಿ, ಇಷ್ಟು ಜನ ದುಃಖ ಪಡೋ ಕಾರಣ ಏನು ಹಾಗಾದರೆ ಅಂತ ಮತ್ತೆ ಶುರು ಆಯಿತು. ಆಂತರ್ಯದಲ್ಲಿ ಬಂದಂಥ ಪ್ರಶ್ನೆಗಳಿದ್ದಾವಲ್ಲ, ಇವಕ್ಕೆ ಹೊರಗಿನ ಯಾವ ವಾತಾವರಣ ಏನು ಮಾಡಲ್ಲ, ಒಳಗಿನ ಕುದಿಯೋಕೆ ಶುರು ಆದರೆ. ಅದಕ್ಕೆ ನನಗೆ ಅಲ್ಲಮ್ಮನ ಮಾತು ಭಾಳ ಮುಖ್ಯ ಅನಿಸುತ್ತೆ. ಪ್ರಣತೆ ಇದೆ, ಬತ್ತಿ ಇದೆ, ಜ್ಯೋತಿ ಬೆಳಗುವಡೆ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ. ಎಂಥ ಚೆನ್ನಾಗಿದೆ ನೋಡಿ, ಪ್ರಣತೆ ಇದೆ, ಹಣತೆ ಇದೆ, ಬತ್ತಿ ಇದೆ. ಬರೀ ಹಣತೆ ಬತ್ತಿ ಇದ್ರೆ ಉರಿಯಲ್ಲ ಅದು. ತೈಲವಿಲ್ಲದೆ ಪ್ರಭೆ ತಾನೆ ಎಲ್ಲಿಯದೋ, ಒಳಗಿನ ಎಣ್ಣೆ ಇಲ್ಲದೆ ಹೋದರೆ ಅದು ಹೇಗೆ ಬರ್ತದೆ? ಮುಂದೆ ಹೇಳ್ತಾರೆ, ಗುರುವಿದೆ ಲಿಂಗವಿದೆ, ದೈವ ಇದೆ ಗುರು ಇದ್ದಾನೆ, ಶಿಷ್ಯನ ಸುಜ್ಞಾನ ಅಂಕುರಿಸದನ್ನಕ್ಕರ. ಶಿಷ್ಯನ ಸುಜ್ಞಾನ ಬೆಳೆಯೋ ತನಕನೂ ಭಕ್ತಿ ಎಲ್ಲಿಯದೋ. ಎಷ್ಟು ಚಂದದ ಮಾತಪ್ಪ, ಅಲ್ಲಂಬ ಪ್ರಭುಗೆ ಅಲ್ಲಂಬ ಪ್ರಭುನೂ ಸರಿ. ಅವನು ಹೇಳ್ತಾನೆ, ಗುರು ಇದ್ದಾನೆ, ಭಗವಂತ ಇದ್ದಾನೆ, ಆದ್ರೆ ನಿನ್ನ ಮನಸ್ಸಿನೊಳಗೆ ಆ ಸುಜ್ಞಾನ ಅನ್ನೋದು ಬೆಳೀದೆ ಹೋದ್ರೆ ಯಾವ ಲಿಂಗನೂ ಮಾಡೋಕ್ಕಾಗಲ್ಲ, ಯಾವ ಗುರುನು ಮಾಡೋಕ್ಕಾಗಲ್ಲ. ಇದು ಮುಖ್ಯ, ಒಳಗಿಂದ ಬರಬೇಕು ಅಂತ. ಇದು ಒಳಗಡೆ ತುಡಿತಾ ಇತ್ತು ಸಿದ್ಧಾರ್ಥನಿಗೆ, ಆ ಕಡೆ ಮನಸ್ಸು ತುಡಿತಾ ಇತ್ತು. ಒಂದು ಸಣ್ಣ ನೋವು ಕಾಣಿಸಿದ್ರು ಸಾಕು, ಅಯ್ಯೋ ಹಾಗಾದ್ರೆ ಹುಡುಕ್ಬೇಕು, ನೋವಿಗೆ ಕಾರಣ ಹುಡುಕ್ಬೇಕು ಅಂತ. ಆ ಒಳಗಿನ ಪ್ರಭೆ ಕುಕ್ತಾ ಇತ್ತಲ್ಲ, ಅದಕ್ಕೆ ಹೇಳ್ತಾರೆ, ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದರೆ ಅತಿಗಿಳುವ ಗುಹೇಶ್ವರ ಅಂತ.

0: रेडियो सारंग 107.8 FM।
1: ಆ ಹೊತ್ತಿಗೆ ಅವನಿಗೊಬ್ಬ ಸುಂದರನಾದ ಮಗ ಹುಟ್ಟಿದ. ಅವನಿಗೆ ರಾಹುಲ ಭದ್ರ ಅಂತ ಹೆಸರಿಟ್ರು. ಪ್ರೀತಿಯಿಂದ ರಾಹುಲ ಅಂತ ಕರೀತಾ ಇದ್ರು. ಈ ಹೊತ್ತಿಗೆ ತಂದೆ ಆರೋಗ್ಯ ಕೆಡ್ತಾ ಇತ್ತು, ಶುದ್ಧೋಧನ ಆರೋಗ್ಯ ಕೆಡ್ತಾ ಇತ್ತು. ಅವನಲ್ಲಿ ವೃದ್ಧಾಪ್ಯದ ದಟ್ಟ ಲಕ್ಷಣಗಳು ಕಾಣಿಸ್ತಾ ಇತ್ತು. ಒಂದ್ಸಲ ಸಿದ್ಧಾರ್ಥ ವಿಚಾರ ಮಾಡಿದ, ನಮ್ಮಪ್ಪ ಎಷ್ಟು ಚೆಂದಾಗಿದ್ದರು ನೋಡಿದಾಗ, ನಾನು ಈ ತುಂಬ ವಯಸ್ಸಾದಂಗೆ ಕಾಣಿಸ್ತಾ, ಬಹುಶಃ ನನಗೂ ವಯಸ್ಸಾಗ್ಬಿಡುತ್ತೆ ಸ್ವಲ್ಪ ದಿವಸಕ್ಕೆ, ನಾನು ಸತ್ತು ಹೋಗ್ಬಿಡ್ತೀನಿ. ಆದರೆ ಮನುಷ್ಯನ ದುಃಖಕ್ಕೆ ಕಾರಣ ಏನು, ಅದನ್ನು ತೆಗೆಯೋದು ಹೇಗೆ ಅಂತ ಕಂಡು ಹಿಡಿಯೋದು ಯಾವಾಗ, ನಾನು ಹಿಂಗೆ ಕೂತ್ಕೊಂಡ್ಬಿಟ್ರೆ, ಇಲ್ಲಿ ಕೂತ್ಕೊಂಡ್ರೆ ಆಗಲ್ಲ, ಈ ಸುಖದಲ್ಲಿ ಮುಣುಗ್ ಹೋಗ್ಬಿಡ್ತೀನಿ, ನಾನು ಹೊರಗೆ ಹೋಗ್ಬೇಕಿನ್ನ ದಾಟಿ ಹೋಗ್ಬೇಕು, ಸನ್ಯಾಸಿನ ಕಂಡಿದ್ದ ಹುಡುಗಾಗಿದ್ದ ಒಬ್ಬನ ನಾನು ಹಾಗಾಗ್ಬಿಡ್ಬೇಕು ಅಂತ ಅನ್ನಿಸ್ತು. ಅವನು ಹೇಳಿದ, ಪ್ರಯತ್ನ ಮಾಡಿದರೆ ಆಗೋಲ್ಲ ಸನ್ಯಾಸ, ಇದು ಬಹಳ ಮುಖ್ಯ. ಗಂಡ ಹೆಂಡತಿ ಇದ್ರು, ಹೆಂಡತಿ ಬಂದು ದಿನ ಹೇಳೋ ಗಂಡನಿಗೆ, ನನ್ನ ತಮ್ಮನಿಗೇನಾದರೂ ಹೇಳ್ರಿ, ನನ್ನ ತಮ್ಮನಿಗೇನಾದರೂ ಹೇಳ್ರಿ. ಯಾಕೆ ನಿನ್ನ ತಮ್ಮನಿಗೇನಾಗಿದೆ ಅಂತ ಕೇಳಿದೆ. ಸನ್ಯಾಸ ತಗೋತೀನಿ ಅಂತಾನೆ, ಸನ್ಯಾಸ ತಗೋತೀನಿ ಅಂತಾನೆ. ನೀನು ಹೇಳಬೇಕು, ನಾ ಹೇಳಿ ಹೇಳಿ ಸಾಕಾಯ್ತು, ಅಪ್ಪ ಅಮ್ಮ ಹೇಳಿದರು, ನಾನು ಹೇಳಿದೆ ಬೇಡ ಕಣೋ ಸನ್ಯಾಸ ಅಂತ ಹೇಳ್ತೀನಿ, ಕೇಳಲ್ಲ ತಗೋತೀನಿ ಅಂತಾನೆ ಅಂತ. ಗಂಡ ಹೇಳಿದೆ, ಏನು ಹೇಳೋಕೋಬೇಡ, ಸನ್ಯಾಸ ತಗೋತೀನಿ ತಗೋತೀನಿ ತಗೊಳ್ಳಲ್ಲ ಅವ್ರು ಯಾರು. ಹೇಳಿದೆ, ಹೇಳಿ ಹೇಳಿ ಅಂತ ಹೆಂಡತಿ ಬಹಳ ಕಾಡ್ತಾ ಇದ್ಲಲ್ಲ, ದಿನ ಹೇಳು ನೋಡಿ, ಒಂದು ಮಾತು ಹೇಳಿ ನೋಡಿ, ನೀವು ಹೇಳಿ ನೋಡಿ, ನಿಮ್ಮ ಬಗ್ಗೆ ಭಾಳ ಗೌರವ ಇದೆ ಅವನಿಗೆ ಅಂತ. ಒಂದು ದಿವಸ ಹೆಂಡತಿ ಹೇಳಿದ ತಕ್ಷಣ ಏನು ಮಾಡ್ದೆ ಗಂಡ ಗೊತ್ತಾ, ಹೌದಲ್ಲ ಅಂದ, ಎದ್ದ ಪಟ ಪಟ ಜಾಡಿಸ್ಕೊಂಡ, ಇವತ್ತಿಂದ ನಾನು ಮನೆ ಬಿಟ್ಟು ಹೋದೆ, ಸನ್ಯಾಸಿ ಆಗಿ ಹೋಗ್ಬಿಡ್ತೀನಿ ಅಂತ ಹೋಗ್ಬಿಟ್ಟು ಅವನೇ ಹೋಗ್ಬಿಟ್ಟ. ತಮ್ಮ ಹಂಗೆ ಕೂತಿದ್ದ ಮನೆಯಲ್ಲಿ. ಸನ್ಯಾಸ ಅನ್ನೋದು ತಕ್ಕನೆ ಬರುವಂಥದ್ದು, ಪ್ರಿಪೇರ್ ಮಾಡಿ ಪ್ಲಾನ್ ಮಾಡಿ ಪ್ರಪೋಸಲ್ ಇಟ್ಟು ಬರೋದಲ್ಲ, ಅದು ಸನ್ಯಾಸ ಅನ್ನೋದು ಮನಸ್ಸು ಪಕ್ವತೆ ಆದಾಗ ಬರುವಂಥದ್ದು. ಸಿದ್ಧಾರ್ಥ ಅಂದ, ಹಿಂಗೆ ಕೂತ್ಕೊಂಡು ಲೆಕ್ಕ ಹಾಕಿದ್ರೆ ಹಾಕೋಲ್ಲ ಅಂದ, ಇವತ್ತು ರಾತ್ರಿನೇ ಹೊರಟು ಬಿಡಬೇಕು ಅಂತ ಪ್ಲಾನ್ ಮಾಡಿದ. ಮಾಡಿಬಿಟ್ಟು ಏನು ಮಾಡಿದ, ಒಂದು ಚೀಲದಲ್ಲಿ ಕೆಲವು ಸಾಮಗ್ರಿಗಳನ್ನು ಹಾಕ್ಕೊಂಡ, ಯಾರಿಗೂ ಗೊತ್ತಿಲ್ಲ. ರಾತ್ರಿ ಎದ್ದ, ಅದೇ ಹೇಳಿದ್ನಲ್ಲ, ಬುದ್ಧ ಬುದ್ಧ ಜಗವೆಲ್ಲ ಮಲಗಿಲ್ಲರು ಇವನೊಬ್ಬನೆದ್ದ ಅಂತ. ರಾತ್ರಿ ಎದ್ದ, ಹೊರಟು ಬಿಡಬೇಕು. ಆದರೂ ಮನಸ್ಸು ಎಳಿತದಲ್ಲ, ಹೆಂಡತಿ ಮಗು ಮಲ್ಕೊಂಡಿದ್ದಾರೆ ಹಾಸಿಗೆ ಮೇಲೆ, ಒಂದ್ಸಲ ನೋಡಬೇಕು ಅನ್ನಿಸ್ತು. ಕೋಣೆಯಲ್ಲಿ ಹೋಗಿ ನೋಡಿದ, ಮಲ್ಕೊಂಡಿದ್ದಾರೆ, ನಿಶ್ಚಿಂತೆಯಿಂದ ಮಲ್ಕೊಂಡಿದ್ದಾಳೆ ಯಶೋಧರೆ, ಪಕ್ಕದ ಸುಂದರವಾದ ಮಗು ಮಲ್ಕೊಂಡಿದೆ. ಮಾತಾಡಿಸ್ಲ ಅಂತ ಅನ್ಕೊಂಡ, ಮಾತಾಡಿಸಿದ್ರೆ ಹೆಂಡತಿ ಬಿಡ್ತಾಳ, ಅಳ್ತಾಳೆ, ದುಃಖದ ಅಳ್ತಾಳೆ, ಹಾಗಾಯ್ತು ಹೀಗಾಯ್ತು ಅಂತಾಳೆ. ಅಪ್ಪ ಅಮ್ಮ ಬರ್ತಾರೆ, ಅವರು ಅಳ್ತಾರೆ, ದುಃಖದ ಕಟ್ಟೆಯನ್ನು ಒಡ್ಡಿ ಬಿಟ್ಟು ನಾನು ಹೋಗೋದಕ್ಕೆ ಬಿಡಲ್ಲ, ಇವರು ಅಡ್ಡ ಆಗಿಬಿಡ್ತಾರೆ. ಅಲ್ಲೇ ಮನಸ್ಸಲ್ಲೇ ಕ್ಷಮೆ ಕೇಳಿದ ಯಶೋಧರೆಗೆ, ಹೊರಟುಬಿಟ್ಟ. ಹೊರಟುಬಿಟ್ಟು ಹೊರಗಡೆ ಹೋಗಿ, ಆ ಚಂದಕ ಇದ್ನಲ್ಲ ಸಾರಥಿ, ಅವನ ಕಡೆ ಹೋಗಿ, ಚಂದಕ ಕಂಥಕ ಅಂತ ತಗೊಂಬಪ್ಪ, ಕಂಥಕ ಅಂದ್ರೆ ಅವನ ಪ್ರೀತಿ ಕುದುರೆ, ಮರಿಯದ್ದಾಗಿನಿಂದ ಬೆಳೆದದ್ದು ಅವನ ಜೊತೆಗೆ, ಕಂಥಕ ತಗೊಂಡ್ಬಾ ಅಂತ. ಯಾಕೆ ಈಗ ಅಂತ, ನೀ ಪ್ರಶ್ನೆ ಕೇಳಬೇಡ, ಬಂದ್ಬಿಡು, ತಕ್ಷಣ ಬರಬೇಕು. ಆ ಕುದುರೆ ತಂದ, ಕಂಥಕನಿಗೂ ಚಂದಕನಿಗೂ ಗೊತ್ತಿಲ್ಲ ಎಲ್ಲಿ ಹೋಗ್ತಿದ್ದೀವಿ ಅಂತ, ನಮ್ಮ ಹಿಂದೆ ಕೂತ್ಕೊ ನೀನು ಕುದುರೆ ಮೇಲೆ ಅಂತ ಹೇಳಿ ಇವನೇ ಓಡಿಸೋಕೆ ಶುರು ಮಾಡಿದ ಕುದುರೆ.

ಕೂದಲೆಲ್ಲ ಕತ್ತರಿಸ್ಕೊಂಡು ಕಷಾಯ ವೇಷ ಹಾಕ್ಕೊಂಡು ಆ ಚೀಲದಲ್ಲಿ ಭಿಕ್ಷಾ ಪಾತ್ರೆ ಅಂತ ತಂದುಬಿಟ್ಟಿದ್ದಾನೆ. ಆ ಚೀಲ ಕೂಡ ಕೊಟ್ಬಿಟ್ಟ, ಇದ್ರಲ್ಲಿ ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾನೆ ಬಟ್ಟೆ ಎಲ್ಲ. ಮನೆಗೆ ಹೋಗಿ ಎಲ್ರಿಗೂ ಹೀಗೆ ನಾನು ಹೋಗಿದ್ದೀನಿ, ಸನ್ಯಾಸಿಯಾಗಿ ಹೋಗ್ತೀನಿ, ನಾನು ಹುಡುಕೋದಕ್ಕೆ ಯಾರು ಬರಬೇಡಿ ಅಂಥೇಳಿ ಅಂಥೇಳಿ ಎಲ್ರಿಗೂ ನನಗೆ ಕ್ಷಮೆ ಕೇಳು ಅಂಥೇಳಿ ಅವನು ಚಂದಕ್ಕ ಬಿಕ್ಕಿ ಬಿಕ್ಕಿ ಕೇಳೋಕೆ ಶುರು ಮಾಡಿದ. ಹುಡುಗನಾಗಿದೆ ತಾಡಿಸದಂಥ ಮನುಷ್ಯ ಆತ, ಯಾಕೆ ಹೋಗ್ತೀಯಪ್ಪ, ಹೋಗ್ಬೇಡ, ಇಲ್ಲೇ ತಪಸ್ ಮಾಡು ಅಂದ. ಇಲ್ಲಿ ಆಗೋಲ್ಲ ನನ್ನ ಕಡೆಯಿಂದ, ಈ ಪ್ರೀತಿಯೊಳಗೆ ಬಂಧದೊಳಗೆ ನನಗೆ ಆಗೋಲ್ಲ, ಬಂಧ ಬಿಟ್ಕೊಂಡು ಹೋದಾಗಲೇ ಆಗ್ಬೇಕು ನಾನು ಅಂತ ಹೇಳಿ ಹೊರಟೇ ಬಿಟ್ಟು ಚಂದಕ್ಕ ಹತ್ಕೊಂಡು ಆ ಕಂತಕ್ಕನ್ನು ತಗೊಂಡು ಬರ್ತಾನೆ, ಊರಿಗೆ ಬರ್ತಾನೆ. ಬೆಳಗ್ಗೆ ವಾಪಸ್ ಬರೋ ತನಕ ಮಧ್ಯಾಹ್ನ ಆಗಿರುತ್ತೆ. ಅಷ್ಟೊತ್ತಿಗೆ ಬೆಳಿಗ್ಗೆ ಎದ್ದು ನೋಡ್ತಾರೆ, ಯಶೋಧರಿ ಇಲ್ಲ, ಇಲ್ಲಿ ಹೋಗಿದ್ದಾನೆ. ಸಾಮಾನ್ಯವಾಗಿ ನೋಡೋ ಸ್ಥಳದಲ್ಲಿ ನೋಡಿದರು, ಎಲ್ಲ ಕಡೆ ಹುಡುಕಾಡಿದರು, ಎಲ್ಲೂ ಇಲ್ಲ. ಆಗ ಬಂದ ಚಂದಕ, ಶುದ್ಧೋಧನ ಕೇಳ್ತಾನೆ, ನೀನು ನೋಡಿದ್ಯೇನೋ ಅನ್ನ ಅಂತ. ನೋಡೋದಲ್ಲ, ಅವನ ಜೊತೆಗೆ ಇದ್ದೆ ನಾನು ಇಷ್ಟು ತನಕ ಅಂತ ಹೇಳ್ತಾನೆ. ಹೇಳಿ ಹಿಂಗಾಯಿತು, ಮಗ ಸನ್ಯಾಸಿಯಾಗಿ ಹೋದ ಅಂದಾಗ ಕಲ್ಪನೆ ಮಾಡಿಕೊಳ್ಳಿ ಆ ಮೂರು ಜನರ ಮನಸ್ಸಲ್ಲಿ ಏನೇನು ಆಗಿರಬೇಕು ಅಂತ. ಮೊದಲನೇದ್ದು ಅಪ್ಪ, ಅವನಿಗೆ ದುಃಖ ಆಯಿತು, ಅದಕ್ಕಿಂತ ಹೆಚ್ಚು ಪಟ್ಟು ಕೋಪ ಬಂತು. ಇವನು ಶಾಕ್ಯ ಮನೆತನದ ಚಕ್ರವರ್ತಿ ಆಗ್ತಾನೆ ಅಂತ ನಾನು ಅನ್ಕೊಂಡ್ರೆ ಹೇಳಿ ಹಾಗೆ ಸನ್ಯಾಸಿಯಾಗಿ ಹೋದ ಅವನು, ನಮ್ಮ ಮನೆತನ ನಾಲ್ಕು ಲಾಯಕ್ಕೆ ನಾಲ್ಕಕ್ಕೆ ಅವನು ಅಂತ ಅನ್ನೋ ಹಾಗೆ ಬೇಜಾರಾಯ್ತು ಅವನಿಗೆ. ಅದು ಸಂತಾನು ಇದೆ, ಮಗ ಹೋಗ್ತಾನಲ್ಲ, ಎಲ್ಲಿ ಹೋದ, ಹೆಂಗೆ ಒದ್ದಾಡ್ತಾನೆ ಅವನು, ಇಟ್ಟು ಸುಕುಮಾರವಾಗಿ ಬೆಳೆದಂಥ ಮನುಷ್ಯ ಎಲ್ಲಿ ಕಾಡಲ್ಲಿ ಹೇಗಿರ್ತಾನೆ ಅಂತ ದುಃಖ ಇದೆ, ಕೋಪ ಇದೆ. ತಾಯಿಗೆ ದುಃಖ ಮಾತ್ರ ಇದೆ, ಪ್ರಜಾಪತಿ ಗೌತಮಿಗೆ ದುಃಖ ಮಾತ್ರ, ಯಾಕೆ ಹೋದ ನನ್ನ ಮಗ, ನಮ್ಮ ಪ್ರೀತಿ ಕಡಿಮೆ ಆಯಿತು, ಏನಾಯಿತು ಅಂತ ಒದ್ದಾಡ್ತಾಳೆ. ಯಶೋಧರೆ ಪರಿಸ್ಥಿತಿ ಏನಾಗಿರ್ಬೇಕು, ಸಣ್ಣ ವಯಸ್ಸಿನ ಹೆಂಗಸು, ಮಗು ಇದೆ, ಹೆಂಗೆ ಬಿಟ್ಟು ಹೋದ ನನ್ನ ಅಂತ. ಆಕೆಗೆ ಆಘಾತ ಆಗಿರ್ಬೇಕಲ್ಲ, ಬರೀ ದುಃಖ ಒಂದೇ ಅಲ್ಲ, ಆಘಾತ. ಕಲ್ಪನೆ ಕೂಡ ಮಾಡಿಲ್ಲ ಆಕೆ ಗಂಡ ಬಿಟ್ಟು ಹೋಗ್ತಾನೆ ಅಂತ. 13 ವರ್ಷ ಸಂತೋಷವಾಗಿದ್ದಾರೆ, ಅಂತೂ ಸಂತೋಷವಾಗಿದ್ದಾಗ ಟಕ್ ಅಂತ ಮನೆ ಬಿಟ್ಟು ಹೋಗ್ಬಿಟ್ರೆ ಏನು ಹೇಳದೆ ಕೇಳದೆ ಆಕೆ. ಇನ್ನೊಂದು ತನಗೆ ಬಹಳ ಅಪಚಾರ ಆಯಿತು ಅನಿಸ್ತ, ಹೋಗುವಾಗ ಒಂದು ಮಾತು ಹೇಳಿ ಹೋಗ್ಲಿಲ್ಲ ನನಗೆ, ಹೋಗ್ಬೇಕಾದ್ರೆ ತನಗೆ ಮೋಸ ಆಯಿತು ಅನಿಸ್ತು. ಆ ದುಃಖ ದುಗುಡ ದುಮ್ಮಾನ ಆತಂಕ ಎಲ್ಲರೂ ಒದ್ಕೊಂಡು ಮನೆ ಅನ್ನೋದು ಸ್ಮಶಾನ ಮೌನ ಆಗೋಯ್ತು. ಎಲ್ಲ ದುಃಖದಲ್ಲಿದ್ದಾರೆ ಎಲ್ಲರೂ, ಏನು ಪಾರು ಮಾಡೋದು. ಇದನ್ನ ಮಹಾಭಿನಿಷ್ಕ್ರಮಣ ಅಂತ ಕರೀತಾರೆ ಬೌದ್ಧ ಧರ್ಮದಲ್ಲಿ, ಮನೆ ಬಿಟ್ಟು ಹೋಗುವಂತಹದ್ದು ಮಹಾಭಿನಿಷ್ಕ್ರಮಣ ಅಂತ. ಹೋದ ಸಿದ್ಧಾರ್ಥ ಹೋದ, ಇಲ್ಲಿ ಒದ್ದಾಟ ನಡೆದಿತ್ತು, ಮುಂದೆ ಹೋಗಿ ಎಲ್ಲಿ ಹೋಗ್ಬೇಕು ಅವನು. ನಾನು ಮೊನ್ನೆ ಹೇಳಿದ ಹಾಗೆ ಉಪನಿಷತ್ ಪರಂಪರೆಯ ಹಾಗೆ ಅವನು ಅದರಲ್ಲೇ ಬೆಳೆದವನು, ಆದ್ರಿಂದ ಗೋಯಿಂಗ್ ಫ್ರಮ್ ದ ನೋನ್ ಟು ದ ಅನ್ನೋನ್, ತನಗೆ ಗೊತ್ತಿರೋ ಪದ್ಧತಿಯಿಂದ ಗೊತ್ತಿಲ್ಲದನ್ನು ಹುಡುಕಬೇಕು. ಅವನು ಹೇಳಿದ ಮೊದಲು ಗುರುಗಳ ಕಡೆ ಹೋಗ್ಬೇಕು ನಾನು. ಯಾರು ಗುರುಗಳು ಹೋಗಬೇಕು? ಶುದ್ಧೋಧನಗೂ ಗುರುಗಳಾಗಿದ್ದಂಥ ಆರಾಢ ನಮ್ಮ ಕಾಲಾಮನ ಕಡೆ ಹೋದ. ಕಾಲಾಮ ಸಾಂಖ್ಯ ಶಾಸ್ತ್ರದಲ್ಲಿ ಪ್ರವೀಣನಾಗಿದ್ದವನು. ಅವನು ಹೋಗಿ ಹೇಳ್ಕೊಂಡ, ನಾನು ಬಂದಿದ್ದೀನಿ, ನಾನು ಮನೆ ಬಿಟ್ಟು ಬಂದಿದ್ದೀನಿ, ಸನ್ಯಾಸಿಯಾಗಿ ಬಂದಿದ್ದೀನಿ, ಆದ್ರಿಂದ ನನಗೆ ಸಾಂಖ್ಯಶಾಸ್ತ್ರ ಕಲಿಸು. ಅವನು ಸಾಕಷ್ಟು ಚೌಕಾಸಿ ಮಾಡ್ತಾನೆ, ಯಾಕೆ ಬಿಟ್ಟು ಬಂದ್ಯಪ್ಪ ನೀನು, ಸಾಂಖ್ಯ ಕಲಿಬೇಕಂದ್ರೆ ಅಲ್ಲೇ ಕಲಿಸ್ಬೋದಾಗಿತ್ತಲ್ಲ, ಇಲ್ಲಿ ಯಾಕೆ ಬಂದೆ ನೀನು ಅಂತ. ಇಲ್ಲ, ನನ್ನ ಉದ್ದೇಶ ಹಿಂಗಿದೆ ಅಂತ. ಗುರುಗಳು ಎಷ್ಟು ಒಳ್ಳೆಯವರಿದ್ದರು ನೋಡಿ ಆಗಿನ ಕಾಲದಲ್ಲಿ. ಕಾಲಾಮ ಹೇಳ್ತಾನೆ, ನೋಡು ಮಗು, ನೀನೇನೋ ಕಲಿಬೇಕು ಅಂತ ಬಂದಿದ್ದೀಯಾ, ಜನರ ನೋವನ್ನು ಹೇಗೆ ತಣಿಸ್ಬೇಕು ಅಂತ ಕಂಡ್ಕೊಳ್ಳೋಕೆ ಬಂದಿದ್ದೀಯಾ ನೀನು, ಅದರ ಔಷಧಿ ನನ್ನ ಕಡೆ ಇಲ್ಲ ಮಗು. ನಾನು ಕಲಿಸೋದು ಸಾಂಖ್ಯವನ್ನು ಮಾತ್ರ ಕಲಿಸ್ತೇನೆ, ಇದು ಬೇಕಾದರೆ ಕಲಿ, ಇಲ್ಲ ಕಲಿತೀನಿ ಸ್ವಲ್ಪ ಅಂದ. ಒಂದು 2 ತಿಂಗಳು ಅವ್ರ ಜೊತೆಗಿದ್ದ, ಸಾಂಖ್ಯವನ್ನು ಸ್ವಲ್ಪ ಕಲಿತ. ಆದ್ರೆ ಅನ್ನಿಸ್ತು, ನಾ ಕಲ್ತಂಥ ವಿದ್ಯೆ ನನ್ನ ಮನಸ್ಸಿಗೆ ಜ್ಞಾನ ಕೊಡುತ್ತೆ ವಿನಃ ನೋವಿಗೆ ಪರಿಹಾರವನ್ನು ಕೊಡೋದಿಲ್ಲ ಇದು. ಅವ್ರ ಕೈ ಮುಗಿದು ಹೇಳ್ತಾನೆ, ನೀವು ದೊಡ್ಡವರು ಗುರುಗಳೇ, ಆದರೆ ನನಗೆ ಈ ವಿದ್ಯೆ ಪ್ರಯೋಜನ ಇಲ್ಲ, ದಯವಿಟ್ಟು ನಾನು ಬಿಡಿ ಅಂತ ಹೊಡ್ತಾನೆ.

ದರ್ಶನ ಮಾಡಬಲ್ಲರು. ಆಮೇಲೆ ನಿಮ್ಮ ಹಾದಿ ನೀವೇ ಕಂಡ್ಕೋಬೇಕು. ಅದಕ್ಕೆ ಹೇಳ್ತಾರೆ, ಗುರು ಪುಸ್ತಕ ಇದ್ದ ಹಾಗೆ ಮಾರ್ಗದರ್ಶನ ಮಾಡುತ್ತೆ, ನಿಮ್ಗೆ ಹಾದಿ ತೋರಿಸಲ್ಲ. ಗೈಡ್ ಇದ್ದ ಹಾಗೆ, ಟೂರಿಸ್ಟ್ ಗೈಡ್ ಇದ್ದ ಹಾಗೆ, ಟೂರಿಸ್ಟ್ ಗೈಡ್ನಲ್ಲಿ ಮ್ಯಾಪ್ ಕೊಟ್ಟಿರ್ತಾರೆ, ಇಲ್ಲಿ ಹೋದ್ರೆ ಇದೆ, ಇಲ್ಲಿಂದ ಇಲ್ಲಿ ಹೋದ್ರೆ ಹಿಂಗಿದೆ, ಇಲ್ಲಿ ಹೋದ್ರೆ ಜಾಗ ಇದೆ ಅಂತ ಹೇಳ್ತಾರೆ, ನಿಮ್ಮನ್ನೇ ಕರ್ಕೊಂಡು ಹೋಗಲ್ಲ ಅದು. ಗುರುಗಳು ಮಾರ್ಗದರ್ಶನ ಮಾಡ್ತಾರೆ, ಆದ್ರೆ ಹಾದಿಯನ್ನು ನಡೆಸಬೇಕಾದದ್ದು ಇವನೇನೆ. ಆತ ಅನ್ಕೊಂಡ, ಗುರುಗಳು ಬೇಡ, ಇನ್ನು ನಾನೇ ಮಾಡ್ತೀನಿ, ತಾನು ತಿಳಿದ್ವಿ ಅಪ್ಪ ನೋಡ್ದ. ಈ ದೇಹ ಇದೇನು ಪ್ರಯೋಜನ ಇಲ್ಲ ದೇಹ, ಅವನು ಅನ್ಕೊಂಡದ್ದು. ಆ ದಂಡಿಸ್ಬೇಕಿದ್ದಾನೆ, ದಂಡಿಸಿದಾಗ ಮನಸ್ಸು ಬಿಗಿಗೆ ಬರ್ತದೆ ಅಂತ ಶುರು ಮಾಡ್ದ. ತಾನೇ ಕಂಡ್ಕೊಂಡಂಥ ವಿಧಾನ ಅದು, ದೇಹ ದಂಡನೆ ಶುರು ಮಾಡಿದ. ಒಂದು ದಿವಸ ಅಲ್ಲ ಸ್ವಾಮಿ, ಸುಮಾರು 6 ವರ್ಷ. ಏನು ದೇಹ ದಂಡಿಸಿದ ದಂಡಿಸಿದ ದಂಡಿಸಿದ, ದೇಹ ಅಂದ್ರೆ ತನ್ನ ವೈರಿಯನ್ನು ಹಾಕಿ ದಂಡಿಸ್ಬಿಟ್ಟ. ಅದು ತಪ್ಪು ಅಂತ ಗೊತ್ತಾಗ್ಲಿಲ್ಲ ಅವನಿಗೆ. ದಂಡಿಸಿ ದಂಡಿಸಿ ಯಾವ ಪರಿಸ್ಥಿತಿಗೆ ಬಂದಿದ್ದ ಅಂದ್ರೆ, ಕಣ್ಣುಗಳು ಎಲ್ಲೋ ಬಾವಿಯಲ್ಲಿ ಚೂರು ಮಿಣುಕ್ ಮಿಣುಕ್ ಕಾಣಿಸೋಂಗ ಗುಳಿ ಆದಂಗೆ ಆಗ್ಬಿಡ್ತು. ಮೈಯೆಲ್ಲ ಎಲುಬಿನ ಹಂದ್ರ, ಹೊಟ್ಟೆ ಕೈ ಹಾಕಿದ್ರೆ ಬೆನ್ನೆಲುಬು ಕೈಗೆ ಸಿಗಬೇಕು, ಏನಿಲ್ಲ. ನಡಿಬೇಕಾದ್ರೆ 3 ಸಲ ಬೀಳ್ಬೇಕು, ಯಾವುದಕ್ಕೂ ಶಕ್ತಿ ಇಲ್ಲ. ಏಕಾಗ್ರ ಕೂಡ್ತಾನೆ, ಬಿದ್ದ್ಬಿಡ್ತಾನೆ, ಎಚ್ಚರಿತ ಬೀಳ್ತಾನೆ. ಈ ಪರಿಸ್ಥಿತಿ ಆಯ್ತು. ಈ ಹೊತ್ತಿಗೆ ಆತ ಒಂದು ಪ್ರದೇಶಕ್ಕೆ ಬಂದ, ಉರುವಿಲ್ಲ ಅಂತ ಅನ್ನೋ ಪ್ರದೇಶಕ್ಕೆ ಬರ್ತಾನೆ. ಉರುವಿ ಅಂದ್ರೆ ಈಗ ನಮ್ಮ ಬೋಧಗಯ ಹತ್ತಿರದ ಏರಿಯಾಗೆ. ಅಲ್ಲಿ ಕಾಡಿತ್ತು, ದಟ್ಟವಾದ ಕಾಡಿತ್ತಂತೆ. ಅಲ್ಲಿ ನಿರಂಜನ ನದಿ, ಆ ನದಿ ದಂಡೆ ಮೇಲೆ ಬಂದ. ಅಲ್ಲಿ ಸ್ವಲ್ಪ ಸಾಧನೆಗಳನ್ನು ಮಾಡ್ತಾ ಇದ್ದ. ಒಂದು ಗ್ರಾಮಕ್ಕೆ ಹೋದಾಗ ಭಿಕ್ಷೆ ಬೇಡ್ತಿದ್ದ. ನಾನು ಸ್ವಲ್ಪ ಮೊದಲೇ ಅವ್ರು ಬರೀತಾರೆ ಏನು ಮಾಡ್ತೀವಿ, ಮೊದಲು ಒಂದು ಮುಷ್ಟಿ ಕಾಳಂತೆ, ಆಮೇಲೆ 4 ಕಾಳಂತೆ, ಆಮೇಲೆ 1 ಕಾಳು ತಿಂದು ಬದುಕೋದು, ಇದೆಲ್ಲ ಪ್ರಯೋಗ ಮಾಡಿದ್ದಾನೆ. ಬರೀ ಗಾಳಿ ತಿಂದಿರೋದು ಇದೆಲ್ಲ ಪ್ರಯೋಗ ಮಾಡಿದ. ಅಲ್ಲಿ ಒಂದು ಜನ, 5 ಜನ ಶ್ರಮಣಕರು ಬಂದಿದ್ರು, ಪರಿವರಾಜಕರು, 5 ಜನ ಹುಡುಗರು. ಅವ್ರು ಇವನು ಗಮನಿಸಿದರು, ಇವನು ಭಾರಿ ಸಾಧನೆ ಮಾಡ್ತಾನೆ ಮನುಷ್ಯ, ಬಹುಶಃ ಇವನಿಗೆ ಬುದ್ಧತ್ವ ಆದರೂ ಆಗ್ಬೋದು. ಅವ್ರು ಮಾತಾಡಿಸಿದ್ರು, ನೀವು ಯಾರು ಎಲ್ಲಿ ಬಂದಿದ್ದೀರಿ ಅಂತ. ಏನು ಮುಚ್ಚುಮರೆಯಲ್ಲದೆ ಹೇಳಿದೆ, ನಾನು ಶುದ್ಧೋದ ನನ್ನ ಮಗ ರಾಜಕುಮಾರ ಆಗಿದ್ದವನು, ಬಿಟ್ಟು ಬಂದಿದ್ದೀನಿ ಅಂತ. ಅವರಂದ್ರು, ಯಾಕೆ ಬಿಟ್ಟು ಬಂದ್ರಿ, ಆರಾಮಿದ್ದಿರಲ್ಲ. ಅಲ್ಲ, ಆರಾಮಿರಬೇಕು ಅಂತ ಇರಲಿಲ್ಲ ನನಗೆ, ದುಃಖದ ಕಾರಣ ಹುಡುಕಬೇಕು ಅಂತಿತ್ತು, ಬಂದಿದ್ದೀನಿ ನಾನು ಅಂತ. ಅವರಂತಾರೆ, ಇವನು ಗುರು ಅಂತ ಒಪ್ಪಿಕೊಳ್ಳೋಣ ಅಂತ. ನೋಡಿ, ಇವನೇ ತಾನು ಗುರು ಆಗಿಲ್ಲ ಇನ್ನು, ಅವ್ರು ಗುರು ಒಪ್ಕೊಂಡ್ಬಿಟ್ರು. ಅವ್ರು 5 ಜನ, ಅವ್ರ 5 ಜನ ಬಹಳ ಪ್ರಪ್ರಥಮ ಶಿಕ್ಷಿಷ್ಠರು ಅವನಿಗಾಗಿದ್ದವರು: ಕೌಂಡಿನ್ಯ, ಮಹಾನಾಮ, ಭದ್ರಕ, ವಾಷ್ಪ ಮತ್ತು ಅಶ್ವಜಿತ ಅಂತ 4 ಜನ, 5 ಜನ ಇವರು.

0: You're listening to Radio Saring 107.8 FM.
1: ಐದು ಜನ ಅವನ ಜೊತೆಗಿದ್ರು, ಅವನ್ ಎಲ್ಲ ಸೇವೆ ಮಾಡಬೇಕು. ಒಂದು 15 ದಿವಸ ಆದ ನೋಡಿದ್ರು ಇವನ್ ಸೇವೆ ಮಾಡೋದೇನು ಇಲ್ಲೇ ಇಲ್ಲ. ಇವನ್ ಏನ್ ನೀರ್ ಕೇಳಲ್ಲ, ಊಟ ಕೇಳಲ್ಲ, ಏನ್ ಕೇಳಿ ಸೇವೆ ಏನ್ ಮಾಡೋದು ಇವನಿಗೆ? ಅವನು ವಿಚಿತ್ರ ವಿಚಿತ್ರ ಆಗೋಕ್ ಶುರು ಆಯ್ತು ಇವನ ಸಾಧನೆಗಳು. ಅವನ ಮನಸ್ಸಲ್ಲಿ ಭಯ ಬರ್ತಿತ್ತಂತೆ ಸಿದ್ಧಾರ್ಥನ ಮನಸ್ಸಲ್ಲಿ. ನಾನು ದುಃಖದ ಕಾರಣ ಹುಡುಕೋಕಿನ್ ಮೊದಲೇ ಸತ್ತೋದ್ರೆ ಏನ್ ಮಾಡೋದು ಅಂತ ಭಯ ಬಂದಾಗ, ಭಯ ನಿವಾರಣೆ ಆಗ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು? ಅದಕ್ಕೆ ಅವನಂದ, ಭಯ ಎಲ್ಲಿ ಹೆಚ್ಚಿದೆಯೋ ಅಲ್ಲೇ ಹೋಗ್ಬೇಕು. ಅವನೇನ್ ಮಾಡಕ್ ಶುರು ಮಾಡಿದೆ ಗೊತ್ತಾ? ಸ್ಮಶಾನಕ್ಕೆ ಹೋಗ್ಬಿಡೋನು ರಾತ್ರಿ. ಸ್ಮಶಾನಕ್ಕೆ ಹೋಗಿ ಎಲ್ಲಿ ದೇಹಗಳನ್ನ ಸುಡ್ತಾ ಇದ್ರೋ, ಎಲ್ಲಿ ದೇಹಗಳನ್ನ ನೆಲದಲ್ಲಿ ಹಾಕ್ತಾ ಇದ್ರೋ ಅಲ್ಲೇ ಕುತ್ಕೋಬೇಕು, ರಾತ್ರಿ ಎಲ್ಲ ಧ್ಯಾನ ಮಾಡೋದು. ಶಿಷ್ಯರು ಅಂದ್ರು, ಇದೇ ನಾನು ಹೋಗ್ತಾ ಅಂದ್ರು, ಅವರು ಅಲ್ಲ್ಯಾಕೆ ಹೋಗ್ಬಿಡ್ಬೇಕು ನೀವು ಧ್ಯಾನ ಮಾಡೋದಕ್ಕೆ? ಅವನದು ಭಯ ಕಳ್ಕೋಬೇಕು. ಅವರು ಅಂದ್ರು, ಇವನು ಸಾಧನೆ ಮಾಡ್ತಾನ್ರಿ, ಇವನು ಇಷ್ಟು ಗಟ್ಟಿಯಾಗಿ ಮಾಡ್ತಾನೆ, ಛಲದಿಂದ ಮಾಡ್ತಾನೆ ಅಂತಾಯ್ತು. ಈ ನಡೆದಾಗ ಒಂದು ಘಟನೆ ಆಯ್ತು. ಒಂದ್ ದಿವಸ ಅವನು ಎದ್ದು ನಡ್ಕೊಂಡು ಹೋಗ್ಬೇಕು ಅಂತಾನೆ, ದೇಹದಲ್ಲಿ ಏನೇನು ಇಲ್ಲ. ಅವ್ರು ಹೇಳ್ತಾರೆ, ಹೇಗಿತ್ತು ಅವನ ದೇಹ ಅಂತಂದ್ರೆ, ಪ್ರಾಣಕ್ಕೆ ಕಂಟಿಕೊಂಡ ಶವ ಇದ್ದಂಗಿತ್ತು ಅಂತ. ಶವಕ್ಕೆ ಪ್ರಾಣ ಅಂಟ್ಕೊಂಡ್ರೆ ದೇಹ ಆಗ್ಬಿಡುತ್ತೆ, ಮನುಷ್ಯ ಆಗ್ಬಿಡ್ತಾನೆ. ಇದು ಪ್ರಾಣ ಕಂಡುಕೊಂಡು ಶವ ಇದ್ದಂಗಿತ್ತು ಅಂತ. ಅವನು ಎದ್ದು ನಿಂತ್ಕೊಂಡ, ದಪ್ಪ ಅಂತ ಬಿದ್ದ, ಮೂರ್ಛೆ ಹೋಗ್ಬಿಟ್ಟ. ಅಲ್ಲಿ ಕುರಿ ಕಾಯವನಿದ್ದ ಒಬ್ಬ ಮನುಷ್ಯ, ಕುರಿ ತಗೊಂಡು ಹೋಗ್ತಾ ಇದ್ದ, ನೋಡ್ದ, ಎಲ್ಲ ಇವನ ಬಿದ್ದ್ಬಿಟ್ಟಲ್ಲಪ್ಪ, ಇವನು ದೊಡ್ಡವನು, ಏನಾಯ್ತು ಇವನಿಗೆ ಅಂತ ಓಡ್ ಬಂದ. ಒಂದು ಕ್ಷಣ ಹೆದರ್ಕೊಂಡ, ಸನ್ಯಾಸಿ ಬೇರೆ ಮುಟ್ಬೋದೋ ಇಲ್ಲೋ ನಾನು ಕುರಿಗೆ. ಅವನಂದ, ಏನಾದ್ರೂ ಆಗ್ಲಿ, ಅವನು ಸತ್ತೋಗ್ತಾನೆ, ಬದುಕಿಸೋಣ ಅವನ ಅಂತ ಹೇಳಿ ನೋಡ್ದ. ಕಂಗಾಲಾಗಿದ್ದಾನೆ ಇವನು. ಅದಕ್ಕೆ ಅವನೇನ್ ಮಾಡ್ದ, ಮೇಕೆ ಹಿಡ್ಕೊಂಬಂದ. ಮೇಕೆ ತಂದು ಇವನು ಬಾಯಿ ಆಗ್ಲಿ ಮಾಡಿ ಬಾಯಲ್ಲೇ ಹಾಲು ಹಿಂಡಿಬಿಟ್ಟು, ಒಂದು ಎರಡು ಗುಟ್ಟು ಕುಡಿದ ಮೇಲೆ ಸ್ವಲ್ಪ ಜೀವ ಬಂದಂಗಾಯ್ತು ಇವನಿಗೆ. ಎದ್ದು ಕೂತ್ಕೊಂಡ, ಯಾಕಪ್ಪ ಅಂತ ಕೇಳ್ದ. ಇಲ್ಲ, ನನಗೆ ಏನೋ ಗೊತ್ತಾಗ್ತದೆ, ಏನೋ ಸ್ವಲ್ಪ ಹಾಲು ಕೊಡಪ್ಪ ನನಗೆ ಅಂತ. ಇನ್ನು ಸ್ವಲ್ಪ ಹಾಲು ಇಸ್ಕೊಂಡು ಕುಡ್ದ, ಸ್ವಲ್ಪ ಜೀವ ಮರಳಿ ಬಂದಂಗೆ ಅನಿಸ್ತು. ಅವತ್ತು ತಾನು ಇರುವಂಥ ವಾಸ ಆಸ ಗಂಟೆ ಮೇಲೆ ಮೇಲೆ ಕೂತು ವಿಚಾರ ಮಾಡಿದ್ದೆ ಅಂದರೆ, ಏನು ಮಾಡಿದೆ ಇಷ್ಟು ವರ್ಷ ಅಂತ ವಿಚಾರ ಮಾಡಿದೆ. ಏನು ಮಾಡಿದೆ ನಾನು? 29 ವರ್ಷ ಬರೀ ಸಂತೋಷದಲ್ಲಿ ಕಳೆದೆ, 6 ವರ್ಷ ಬರೀ ದಂಡನೆಯಲ್ಲಿ ಕಳೆದೆ. ಆವಾಗಲೂ ಸುಖ ಸಿಗಲಿಲ್ಲ, ಈಗೂ ಸಿಗಲಿಲ್ಲ. ಹಾಗಾದ್ರೆ ಯಾರು ಏನ್ ಮಾತು ಮಾಡಿದ್ದೇನೆ ನಾನು? ಹಾಗಾದ್ರೆ ದೇಹ ದಂಡನೆ ಪ್ರಯೋಜನ ಇಲ್ಲ. ಅವನು ಹೇಳ್ತಾನೆ, ದೇಹ ಅಂದ್ರೆ ಒಂದು ಹೆಣ್ಣೆ ಇದ್ದ ಹಾಗೆ, ಆ ತಂಗಳಿಗಳು ತುಂಬಾ ಜೋರಾಗಿ ಹೇಳಿದ್ರೆ ಕತ್ತರಿಸಿ ಹೋಗ್ತಾರೆ. ಸರಳವಾಗಿರದೇ ಸುಸ್ತುರು ಅದು ಧನಿ ಬರಲ್ಲ. ಆದ್ರಿಂದ ದೇಹ ಹದವಾದ ವೀಣೆ ಇದ್ದಂಗಿರ್ಬೇಕು. ಕಲ್ಮಶದ ವಲ್ಮಿ ಕವೆಲ್ಲ ಜರಿಯದಿರು, ಬ್ರಹ್ಮಪುರಿ ಎಂದಿದ್ದನ್ನು ಋಷಿಗಳು ಬರೆದಿದ್ದರು. ಹಮ್ಮಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ, ನಿಮ್ಮ ಗುರಿಗೈ ನಿಪ್ಪುದು ಮಂಕುತಿಮ್ಮ ಅಂತ. ಕಲ್ಮಶದ ವಲ್ಮಿ ಕವೆಲ್ಲ ಜರಿಯದಿರು, ಇದಕ್ಕೆ ಕಸದ್ದು ಇದ್ದಾಗೆ ಅಂತ ಅನ್ಬೇಡ. ದೇಹಕ್ಕೆ ಏನಿದೆ ನೋಡಿ, ಕಲ್ಮಶ ಇದೆ ಅಂತ ಅನ್ಬೇಡ. ಕಲ್ಮಶದ ವಲ್ಮೀಕವೆಂದು ದೇಹ ಕಂಡೆ ಮಾಡಬೇಡ. ಬ್ರಹ್ಮಗಿರಿ ಎಂದಿದನು ಋಷಿಗಳು ಬರೆದಿದ್ದರು. ಇದು ಬ್ರಹ್ಮನ ಸ್ಥಳ ಅಂತ ಹೇಳ್ತಾರೆ ದೊಡ್ಡವರು. ಯಾಕೆ ಹೇಳ್ತಾರೆ ಅಂದ್ರೆ, ಹಮ್ಮಳ್ಳ ಕಡಿವಣ ತೊಡಿಸೆ, ಇದು ಕುದುರೆ ಇದ್ರೆ, ಇದು ಶಕ್ತಿ ಇರುವಂತ ಕುದುರೆ, ಹಮ್ಮಳ್ಳ ಹಯ ಶಕ್ತಿ ಇರುವ ಹಯ. ಅದಕ್ಕೆ ಏನ್ ಮಾಡ್ಬೇಕು? ಹಂಗೆ ಕಂಟ್ರೋಲ್ ಮಾಡಕ್ಕಾಗೋದಿಲ್ಲ.

ಮಧ್ಯಮ ಮಾರ್ಗವನ್ನು ಹೋಗ್ತೇನೆ ಅಂತ ಹೇಳಿ ಮರುದಿವಸ ಭಿಕ್ಷೆ ಹೋಗ್ಲಿಕ್ಕೆ ಶುರು ಮಾಡಿದೆ.

0: Radio Saturn, 107.8 FM.
1: ನೀವು ಯಾವಾಗ ಶಿಕ್ಷೆಗೆ ಹೋಗಿ ಸ್ಟಡಿ ಮಾಡಿದ್ರು ಐದು ಜನ ಶಿಷ್ಯನಿರುತ್ತೆ ನೋಡಿದ್ರು ಕಪಟಿ ಕಾಣುತ್ತದೆ ಅವನು ಶಲ ಜನ ಸಾಧಿಸಿದಾನೆ ಮಾಡ್ತಾನೆ ಅಂದ್ಕೊಂಡಿದ್ವಿ. ಅಂತಿಮ ಶಿಕ್ಷೆ ನಿಮಗೆ ಬಂದ್ಬಿಟ್ಟಾನೆ ಅವನು. ನಾನಾಗಲೇ ಬಿಡಿ ಹುಟ್ಟಾಟಿಗೆ ಸನ್ಯಾಸಿ ಅವ್ರು ಹೇಳಿ ಹೇಳಿ ಐದು ಜನ ಹೇಳಿ ಬೇಡ ಬಿಟ್ಟು ಹೋಗ್ಬಿಟ್ರು. ಬಿಟ್ಟೆ ಹೋಗ್ಬಿಟ್ರು ಬೇಡ ಬೇಡ ಬೇಡ ಸಮೋಸ ಮಾಡ್ತೀಯ ಅಂತ. ಇವನು ಒಂದು ಎರಡು ದಿವಸ ಸ್ವಲ್ಪ ಸ್ವಲ್ಪ ಇದಾಯ್ತು ಯಾರಿಲ್ಲ ನನಗೆ ಅನಿಸ್ತು. ಅವನು ಹುಡಿ ಆಗ್ಬಿಡ್ತ ಅವನು ಹೀಗೆ ಇದ್ದಾಗ ಅವ್ರು ಹೋಗ್ಬಿಟ್ರು ಒಂದು ದಿವಸ ಅಂತ. ನಿರಂಜನ ನದಿಯಲ್ಲಿ ಸ್ನಾನ ಮಾಡ್ತಾನೆ ಕೃಷ್ಣ ಬೈತಾರೆ ಅಂದ್ರೆ ಅದನ್ನ ನದಿಯಲ್ಲಿ ಸೆಳವಿಲ್ಲ ನೀರು ಜಾಸ್ತಿ ಇಲ್ಲ ಆದ್ರೆ ಹಯ ಹಯ ಅಂತ ಸಾಗರ ಆಗ್ಬೇಕಾದ್ರೆ ಬೆಂಡ ಆಗಿದೆ. ಸ್ನಾನಕ್ಕೆ ಹೋದ ಮುಳುಗದ ಆ ನೀರಿನ ಪ್ರವಾಹ ಸೆಳೆದುಕೊಂಡು ಹೋಗ್ಬಿಡ್ತು ಸಾಯಿ ಸಾಯಿ ಅಂಜಿ ಅನ್ಸ್ಬಿಡ್ತು. ಗಾದಾಬರಿಯಾಗಿ ಕೈ ಚಾಚಿದ ಯಾವ್ದೋ ಅದ್ರ ಗಿಡ ಬೇರೆ ಸಿಕ್ಬೇಕು ರೈಲ್ವೆ ಅಂತಂದ್ರೆ ಅಲ್ಲ ಅದು ಕಮ್ಕೊಂಡ್ ಬೇರೆ ಬೇರೆ ಹಿಡ್ಕೊಂಡ ಒಂದು ಕ್ಷಣದಲ್ಲಿ ತನ್ನ ಇಡೀ ಜೀವನ ತನ್ನ ಮುಂದೆ ಬಂತವನಲ್ಲಿ ಇಲ್ಲಿವರೆಗೂ ಚಾಡ್ ಮಾಡಿದ ಇಷ್ಟು ವರ್ಷ 35 ವರ್ಷ ಆಗೋದು ನನಗೆ ಜ್ಞಾನ ಸಿಗಬೇಕು ಅಂತ ಹಿಡ್ತಾ ಇರ್ತಾ ಇದ್ದೀನಿ. ವರ್ಷ ವರ್ಷ ನಾನು ಹಾದಿಗೆ ಬೇರೆ ಬೇರೆ ಹಾದಿಗೆ ಹೋಗ್ತಾ ಇದ್ದೀನಿ. ನನಗೆ ಏನ್ ಬೇಕು ಅದು ಗೊತ್ತಾಗ್ತಾ ಇಲ್ಲ. ನಾನು ಬೇರೆ ಇಲ್ಲ ದೇಹದಿಂದ ಆಗೋ ಕೆಲಸ ಅಲ್ಲ ಇದು ದೇಹದಿಂದ ಆಗೋದಲ್ಲ ಇದು ಇದನ್ನು ಬೇರೆ ಬೇರೆ ಮಾಡ್ಬೇಕು ನಾನು ಜ್ಞಾನದಿಂದ ಮಾಡ್ಬೇಕು ಅಂತ ಹೇಳಿ ಸ್ನಾನ ಮಾಡಿ ಎದ್ದು ಬಂದವನು ಆ ಬೋಧಿ ವೃಕ್ಷದ ಕೆಳಕ್ಕೆ ಕುತ್ಕೊಂಡ.

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಇಟ್ಕೊಂಡು ಒಂದಿಷ್ಟು ಪ್ರಶ್ನೆ ಇಟ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಇವತ್ತು ಕೂಡ ಹಾಗೆಯೇ ಬಂದಿದ್ದೇನೆ, ಪ್ರಶ್ನೆಗಳನ್ನು ಪ್ರತಿದಿನ ಕೇಳ್ತಾ ಇರ್ತೇನೆ. ನೀವಂತೂ ಉತ್ತರವನ್ನು ತುಂಬ ಚೆನ್ನಾಗಿ ಹೇಳ್ತೀರಿ, ನೀವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಏನು ಬಹಳ ಬ್ರಿಲಿಯಂಟ್ ಇದ್ದೀರಿ ಅಲ್ವಾ. ಸೊ ಇಲ್ದಿದ್ರೆ ಏನಾದ್ರು ಸರ್ಚ್ ಮಾಡಾದರೂ ಯಾರ ಹತ್ರ ಕೇಳಾದರೂ ಉತ್ತರವನ್ನು ಕೊಡ್ತೀರಿ. ಸೊ ಒಟ್ಟಿನಲ್ಲಿ ಇದೊಂದು ನಿರಂತರವಾಗಿ ನಡೀತಾ ಇದೆ. ಎಷ್ಟು ಸಾವಿರ ಪ್ರಶ್ನೆಗಳು ಇಷ್ಟರವರೆಗೆ ಬಂದಿದೆಯೋ ನನಗಂತೂ ಒಮ್ಮೆ ಕೂತ್ಕೊಂಡು ಲೆಕ್ಕ ಹಾಕಬೇಕು ಎಷ್ಟಾಗಿರ್ಬೋದು ಅಂತ. ಬಟ್ ಸ್ಟಿಲ್ ಇವೆಲ್ಲರೂ ಕೂಡ ಇದಕ್ಕೆ ಕೊಟ್ಟಂಥ ಪ್ರತಿಕ್ರಿಯೆ ಇದೆಯಲ್ಲ, ಅದು ಇನ್ನಷ್ಟು ನನ್ನ ಪ್ರಶ್ನೆ ಕೇಳುವಾಗಿ ಪ್ರೇರೇಪಿಸ್ತಾ ಇದೆ. ಸೊ ಇವತ್ತು ಮತ್ತೊಂದು ಟಾಸ್ಕ್ ನಿಮ್ಮತ್ತ ನಾನು ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಿದೆ, ಬೇರೆ ಬೇರೆ ರಾಜ್ಯಗಳಿಗೆ ಒಂದಿಷ್ಟು ಮುಖ್ಯಮಂತ್ರಿಗಳಿದ್ದಾರೆ. 5 ವರ್ಷಕ್ಕೊಮ್ಮೆ ಬದಲಾಗ್ತಾ ಇದ್ದಾರೆ, ಕೆಲವೊಮ್ಮೆ 2.5 ವರ್ಷದಲ್ಲಿ ಕೂಡ ಬದಲಾಗ್ತಾರೆ, ಅದು ಬೇರೆ ವಿಷಯ. ಆದರೆ ಮುಖ್ಯಮಂತ್ರಿ ಅನ್ನುವಂಥ ಪದ ಇದೆಯಲ್ಲ, ಅದಕ್ಕೆ ಬಹಳ ದೊಡ್ಡ ಒಂದು ಏನು ಘನತೆ, ಗಂಭೀರತೆ ಅಥವಾ ಒಂದು ನಾಯಕನ ಸ್ಥಾನದಲ್ಲಿ ರಾಜ್ಯವನ್ನಾಳುವಂಥ ನಾಯಕನ ರೀತಿಯಲ್ಲಿರುವಂಥ ಒಂದು ಸ್ಥಾನ ಮುಖ್ಯಮಂತ್ರಿಯ ಸ್ಥಾನ. ಇವತ್ತು ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ, ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳ ಹೆಸರನ್ನು ಹೇಳ್ತೀನಿ. ಈಗ ನಾನು ರಾಜ್ಯದ ಹೆಸರನ್ನು ಹೇಳಿ ಮುಖ್ಯಮಂತ್ರಿ ಹೆಸರು ಹೇಳಿ ಅಂತ ಹೇಳಿದರೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ಸ್ವಲ್ಪ ನಿಮಗೆ ಈಸಿ ಆಗಲಿ ಅಂತ ಹೇಳಿ ಮುಖ್ಯಮಂತ್ರಿ ಹೆಸರನ್ನು ನಾನು ಹೇಳ್ತೇನೆ, ಅವರು ಯಾವ ರಾಜ್ಯದವರು ಅಂತ ನೀವು ಹೇಳಿದರೆ ಸಾಕು. ಓಕೆ, ಸೊ ಶುರು ಮಾಡುವ ಅಲ್ವಾ? ಓಕೆ, ತುಂಬ ಈಸಿ ಇರೋದನ್ನೇ ನಾನು ನಿಮಗೆ ಆರಂಭ ಮಾಡ್ತೀನಿ, ಏನು ಕಷ್ಟ ಕೊಡೋದಿಲ್ಲ. ಯೋಗಿ ಆದಿತ್ಯನಾಥ್, ನೋಡುವ ಯಾರು ಹೇಳ್ತೀರಿ ಕಾಲ್ ಮಾಡಿ ನನಗೆ. ಫಸ್ಟ್ ತುಂಬ ಸಿಂಪಲ್ ಆಗಿರುವಂಥ ಈಸಿ ಆಗಿರುವಂಥ ಮುಖ್ಯಮಂತ್ರಿಗಳ ಹೆಸರನ್ನು ಹೇಳಿದ್ದೀನಿ, ಯಾವ ರಾಜ್ಯದವರು ಅಂತ ನನಗೆ ನೀವು ಕಾಲ್ ಮಾಡಿ ಹೇಳಬೇಕು. ಯಾರು ಹೇಳ್ತೀರಿ? ಯೋಗಿ ಆದಿತ್ಯನಾಥ್ ಯಾವ ರಾಜ್ಯದ ಮುಖ್ಯಮಂತ್ರಿ? ಕಾಲ್ ಮಾಡಿ, ಕಾಲ್ ಮಾಡಬೇಕಾ ಸಂಖ್ಯೆ 6364204949.

0: ಈ ಸಂಖ್ಯೆ ಕಾಲ್ ಅನ್ನ ಮಾಡಬಹುದು, ನಿಮ್ ಗೊತ್ತಿರುವಂತ ಉತ್ತರವನ್ನ ನನಗೆ ನೀವು ಹೇಳಬಹುದು. ಫಸ್ಟ್ ಕಾಲರ್ ಇದ್ದಾರೆ, ನಮಸ್ಕಾರ. ನಮಸ್ಕಾರ ಸರ್, ಇವತ್ತು ಫಸ್ಟ್ಗೆ ಕಾಲ್ ಮಾಡಿದ್ದೀರಿ.
1: ಹೇಳಿ.
0: ರೈಟ್ ಆನ್ಸರ್, ರೈಟ್ ಆನ್ಸರ್. ಉತ್ತರ ಪ್ರದೇಶ ಅನ್ನುವಂತ ಉತ್ತರವನ್ನು ಕೊಡ್ತಾ ಇದ್ರೆ ನಮ್ಮ ಕಾಲನ್ನ ಮಾಡಿಬಿಟ್ಟು ಪ್ರೇಮ್ ಪ್ರದೀಪ್ ದಾಸ್ ಅವರು. ರೈಟ್ ಆನ್ಸರ್, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಯೋಗಿ ಆದಿತ್ಯನಾಥ್. ಸೊ ಮುಂದೆ ನಾನು ಕೇಳ್ತಾ ಇರುವಂತ ಮುಂದಿನ ಮುಖ್ಯಮಂತ್ರಿಯ ಹೆಸರು ಏನು ಅಂತ ಹೇಳಿದ್ರೆ ಸುವೇಂದು ಅಧಿಕಾರಿ. ಯಾರು ಹೇಳ್ತೀರಿ? ಕಾಲ್ ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರ ನನಗೆ ನೀವು ಹೇಳಿ. ಸುವೇಂದು ಅಧಿಕಾರಿ ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ ಅಂತ ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಕಾಲ್ ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಿ. ರೋಹಿಣಿ ಶೆಟ್ಟಿಯವರು ಉತ್ತರ ಪ್ರದೇಶ ಅಂತ ಹೇಳ್ತಾ ಇದ್ದಾರೆ, ಹಾಗೆಯೇ ಅಪೂರ್ವ ಅವರು ಕೂಡ ಉತ್ತರ ಪ್ರದೇಶ ಅನ್ನುವಂಥ ಉತ್ತರವನ್ನು ಆಗೋದಕ್ಕೆ ಕೊಟ್ಟಿದ್ದಾರೆ. ಸೊ ಇನ್ನು ನೀವು ಹೇಳಬೇಕು, ಒಬ್ಬರೇ ಹೇಳೋದಲ್ಲ, ಬೇರೆ ಬೇರೆಯವರಿಗೆ ಇಲ್ಲಿ ಎಲ್ಲರೂ ಕೂಡ ಕರೆಯನ್ನು ಮಾಡಬೇಕು. ಓಕೆ, ಒಬ್ಬರು ಒಂದೆರಡು ಉತ್ತರ ಹೇಳಿದರೆ ಸಾಕು, ಮುಂದೆ ಬೇರೆಯವರಿಗೆ ನೀವು ಅವಕಾಶವನ್ನು ಮಾಡಿಕೊಡಬೇಕು. ಓಕೆ, ಕಾಲ್ ಮಾಡಿ. ಕಾಲ್ ಮಾಡಬೇಕ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡಿ. ನಾನು ವಾಟ್ಸಪ್ ಮಾಡೋರಿಗೆ ಹೇಳಿದ್ದಲ್ಲ, ವಾಟ್ಸಪ್ ಮಾಡೋರು ಮಾಡ್ತಾ ಇರಿ ನಿಮ್ಮ ಉತ್ತರವನ್ನು, ಆದರೆ ಕಾಲ್ ಮಾಡೋರಿಗೆ ನಾನು ಹೇಳಿದ್ದು. ಎನಿವೇಸ್, ಯಾರು ಉತ್ತರ ಹೇಳ್ತೀರಿ, ನಿಮ್ಮ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಮುಂದಿನ ಕಾಲರ್ ಇದ್ದಾರೆ, ನಮಸ್ಕಾರ. ನಮಸ್ತೆ, ನಮಸ್ತೆ, ಹೇಳಿ ಸರ್, ಯಾರಿದು? ಏನ್ ಹೇಳ್ತೀರಿ ಸಿ ಟಿ ಚಂದ್ರಶೇಖರ್ ಅವರೇ? ಪಶ್ಚಿಮ ಬಂಗಾಳ. ಎಸ್, ರೈಟ್ ಆನ್ಸರ್. ಪಶ್ಚಿಮ ಬಂಗಾಳ ಅನ್ನುವಂತ ಉತ್ತರವನ್ನು ಕೊಡ್ತಾ ಇದ್ದಾರೆ ನಮ್ಮ ಕಾಲ್ ಮಾಡಿಬಿಟ್ಟು. ಸಿ ಟಿ ಚಂದ್ರಶೇಖರ್ ಅವರು ಹೇಳ್ತಾ ಇರುವಂತ ಉತ್ತರ ಇದು. ಸೊ ಮುಂದೆ ನಾನು ಹೇಳ್ತಾ ಇದ್ದೀನಿ, ಮುಂದಿನ ಮುಖ್ಯಮಂತ್ರಿಯ ಹೆಸರು ಯಾವುದು ಅಂತ ಹೇಳಿದ್ರೆ ಭಗವಂತ್ ಮಾನ್. ಭಗವಂತ್ ಮಾನ್ ಇವರು ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ? ಆಲೋಚನೆ ಮಾಡ್ತಾ ಇರಿ. ಇದು ರೇಡಿಯೋ ಸಂಜೆ, ನಾನು ವಾಣಿಜ್ಯ ಅಭಿಷೇಕ್.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM, ರೇಡಿಯೋ ಸಂಜೆಯಲ್ಲಿ ನಂದಿನಿ ಆರ್ಜೆ ಅಭಿಷೇಕ್. ನಿಮ್ಮಲ್ಲಿ ಮುಖ್ಯಮಂತ್ರಿಗಳ ಹೆಸರನ್ನು ನಾನು ಹೇಳ್ತಾ ಇದ್ದೀನಿ, ರಾಜ್ಯದ ಹೆಸರನ್ನು ನೀವು ಹೇಳಬೇಕು ಅಂತ ನಿಮ್ಮಂತ ಹೇಳಿದೆ. ಭಗವಂತ ಮಾನ್ ಅಂತ ಹೇಳಿದೆ. ಯಾರಿಗೆಲ್ಲ ಉತ್ತರ ಗೊತ್ತಿದೆ ಕಾಲನ್ನು ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ಹೇಳಿ ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ ಭಗವಂತ ಮಾನ್ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡಿ ಮುಖ್ಯಮಂತ್ರಿಗಳ ಬಗ್ಗೆ ತಿಳ್ಕೊಳ್ಳೋದಿದೆಯಲ್ಲ, ಒಂದು ಬಹಳ ಪ್ರಮುಖವಾದಂಥ ಒಂದು ಜನರಲ್ ನಾಲೆಜ್, ಸಾಮಾನ್ಯ ಜ್ಞಾನ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಮೊದಲೆಲ್ಲ ಆ ರೀತಿಯ ಕ್ವಿಜ್ಗಳು ಶಾಲೆಗಳಲ್ಲೆಲ್ಲ ಕೇಳ್ತಾ ಇದ್ರು, ಈಗ ಎಷ್ಟು ಅದರ ಬಗ್ಗೆ ಕೇಳ್ತಾ ಇದ್ದಾರ ನನಗಂತೂ ಗೊತ್ತಿಲ್ಲ. ಒಬ್ರು ಕಾಲ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ, ಹೇಳಿ ಸರ್. ಹೇಳಿ ಹೇಳಿ.
1: ಪಂಜಾಬ್ ಮುಖ್ಯಮಂತ್ರಿ.
0: ಓಕೆ, ಥ್ಯಾಂಕ್ ಯು. ಪಂಜಾಬ್ ಮುಖ್ಯಮಂತ್ರಿ ಅನ್ನುವಂಥ ಉತ್ತರವನ್ನು ಹೇಳ್ತಾ ಇದ್ದಾರೆ ನಮಗೆ ಸಿಟಿ ಚಂದ್ರಶೇಖರ್ ಅವರು ಹೇಳ್ತಾ ಇರುವಂಥ ಉತ್ತರ ಇದು. ಸೊ ಮುಂದಿನ ಮುಖ್ಯಮಂತ್ರಿ ಹೆಸರನ್ನು ನಾನು ಹೇಳ್ತಾ ಇದ್ದೇನೆ. ಸೊ ಯಾರಿಗೆಲ್ಲ ಉತ್ತರ ಗೊತ್ತಿದ್ರೆ ನನಗೆ ನೀವು ಹೇಳಿ. ಮುಖ್ಯಮಂತ್ರಿಯ ಹೆಸರು ಭಜನ್ ಲಾಲ್ ಶರ್ಮಾ. ಭಜನ್ ಲಾಲ್ ಶರ್ಮಾ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ ನೋಡುವ, ಯಾರು ಹೇಳ್ತೀರಿ ಅಂತ ಹೇಳಿ ಕಾಲ್ ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ಹೇಳಿ. ಭಜನ್ ಲಾಲ್ ಶರ್ಮಾ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ ನನಗೆ ಪೂರ್ವ ಅವರು, ರೋಹಿಣಿ ಶೆಟ್ಟಿ ಅವರು ಎಲ್ಲರೂ ಕೂಡ ವಾಟ್ಸಪ್ಪಲ್ಲಿ ಉತ್ತರವನ್ನು ಕಳಿಸಿದ್ದಾರೆ. ಪಂಜಾಬ್ ಅನ್ನುವಂಥ ಉತ್ತರವನ್ನು ಅವರು ಆಗಿನ ಪ್ರಶ್ನೆಗೆ ಹೇಳಿರುವಂಥದ್ದು. ಸೊ ಈಗ ನಾನು ಭಜನ್ ಲಾಲ್ ಶರ್ಮಾ ಅಂತ ಹೇಳ್ತಾ ಇದ್ದೀನಿ, ಯಾವ ರಾಜ್ಯದ ಮುಖ್ಯಮಂತ್ರಿ ಅನ್ನೋದನ್ನು ನನಗೆ ನೀವು ಹೇಳಿ, ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆ ಕಾಲ್ ಮಾಡಿ ಹೇಳಿ, ನಿಮ್ಮ ಉತ್ತರಕ್ಕೋಸ್ಕರ ನಾನಂತೂ ಕಾಯ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಲವ್ಲಿ ಟ್ರ್ಯಾಕ್ ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ನಿಮ್ಮಲ್ಲಿ ಬೇರೆ ಬೇರೆ ಮುಖ್ಯಮಂತ್ರಿಗಳ ಹೆಸರನ್ನು ನಾನು ಹೇಳ್ತಾ ಇದ್ದೆ. ಉತ್ತರ ನನಗೆ ನೀವು ಹೇಳಬೇಕು, ಯಾವ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನೋದನ್ನು ಹೇಳಬೇಕು ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೆ. ಸೊ ಭಜನ್ ಲಾಲ್ ಶರ್ಮಾ ಅನ್ನುವಂಥ ಉತ್ತರ ಒಂದು ಮುಖ್ಯಮಂತ್ರಿಗಳ ಹೆಸರನ್ನು ಹೇಳಿದ್ದೆ, ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ ಅಂತ. ಕಾಲ್ ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ಹೇಳಿ. ಕಾಲ್ ಮಾಡಬೇಕ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡ್ಬೋದು, ನಿಮಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಫಾತಿಮಾ ಕೆನ್ಯಾದಿಂದ ವಾಟ್ಸ್ಯಾಪನ್ನು ಮಾಡಿ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಸ್ವಲ್ಪ ಹೊತ್ತಲ್ಲಿ ನಾನು ನಿಮ್ಗೆ ಹೇಳ್ತೇನೆ. ಇನ್ನು ಕೂಡ ಯಾರಿಗೆಲ್ಲ ಹೇಳಲಿಕ್ಕಿದೆ ಉತ್ತರ ಹೇಳಲಿಕ್ಕಿದ್ರೆ ಕಾಲನ್ನು ಮಾಡಿ ಹೇಳ್ಬೋದು, ಯಾವ ರಾಜ್ಯದ ಮುಖ್ಯಮಂತ್ರಿ ಆಗಿರಬಹುದು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಭಜನ್ ಲಾಲ್ ಶರ್ಮಾ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿ ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ. ಅದ್ರ ಜೊತೆಗೆ ಏನು ವಿಷಯ ಅಂತ ಹೇಳಿದರೆ, ಮಳೆ ಇಲ್ಲ ಅಲ್ವಾ, ವಹಾ ಬಿಸಿಲು ಮಾರ್ರೆ. ಸೊ ಈ ಒಂದು ಜುಲೈ ತಿಂಗಳಲ್ಲಿ ಕೊನೆ ಈ ಮಧ್ಯದಲ್ಲಿ ಎಷ್ಟು ಜೋರು ಬಿಸಿಲಿದೆ ಅಂತ ಹೇಳಿದರೆ ಭಯಂಕರ ಒಂದು ಏನು ಅವೆಲ್ಲರೂ ಕೂಡ ಇದನ್ನು ಗಂಭೀರ ವಿಷಯ ಅಂತಲೇ ತಿಳ್ಕೊಳ್ಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ನೋಡುವ ಯಾರಿಗೆಲ್ಲ ಯಾವಾಗ ಮಳೆ ಜೋರಾಗಿ ಬರುತ್ತೋ ಅಲ್ವಾ, ಮುಂದಿನ ದಿನಗಳಲ್ಲಿ ಮಳೆಯ ಕೊರತೆಯಿಂದಾಗಿ ಯಾವ ಯಾವ ಸಮಸ್ಯೆಗಳು ಇದೆ ಅನ್ನೋದು ಇನ್ನೂ ಕೂಡ ಬಹಳ ದೊಡ್ಡ ಪ್ರಶ್ನೆ. ಎನಿವೇಸ್, ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ, ಉತ್ತರ ಗೊತ್ತಿದ್ದವರು ಹೇಳಿ. ನಿಮ್ಮ ಹತ್ರ ಕೇಳಿದ್ದೇನೆ, ಭಜನ್ ಲಾಲ್ ಶರ್ಮಾ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿ ಅಂತ ನಿಮ್ಮ ಹತ್ರ ನಾನು ಕೇಳ್ತಾ ಇರುವಂಥದ್ದು. ಕಾಲ್ ಮಾಡಬೇಕ ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಿ. ಅದರ ಜೊತೆಗೆ ಇನ್ನೊಂದು ಮುಖ್ಯಮಂತ್ರಿ ಹೆಸರನ್ನು ಕೂಡ ನಾನು ನಿಮಗೆ ಹೇಳ್ತೇನೆ, ಎ ಕೆ ಶ್ರೀಧರನ್ ಇವರು ಕೂಡ ಯಾವ ರಾಜ್ಯದ ಮುಖ್ಯಮಂತ್ರಿ. ಎರಡೆರಡು ಮುಖ್ಯಮಂತ್ರಿಗಳ ಹೆಸರನ್ನು ಹೇಳಿದ್ದೇನೆ. ನಿಮಗೆ ಯಾವುದು ಉತ್ತರ ಗೊತ್ತಿದೆ ನನಗೆ ನೀವು ಕಾಲನ್ನು ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಉತ್ತರ ನನಗೆ ನೀವು ಹೇಳ್ಬೋದು. ಕಾಲ್ ಮಾಡಿ ಉತ್ತರವನ್ನು ಹೇಳಿ. ಅದಕ್ಕಿಂತ ಮುಂಚೆ ಲವ್ಲಿ ಟ್ರ್ಯಾಕ್ ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: எஸ் வெல்கம் பேக் டு ரேடியோ சாரங் 107.8 FM ரேடியோ சஞ்சிகளி நந்தினி ஆர்ஜி அபிஷேக். பேரு பேரு ರಾಜ್ಯಗಳ ಮುಖ್ಯಮಂತ್ರಿಗಳ ಹೆಸರನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ ಕಾಲನ್ನು ಮಾಡಿ ನೀವು ಹೇಳಿ ಅಂತ ನಿಮ್ಮ ಹತ್ರ ನಾನು ಹೇಳ್ತಾ ಇದ್ದೆ. ಸೊ ಭಜನ್ ಲಾಲ್ ಶರ್ಮಾ ಹಾಗೂ ಎ ಕೆ ಶ್ರೀಧರನ್ ಅನ್ನುವಂಥ ಎರಡು ಹೆಸರುಗಳನ್ನು ಹೇಳಿದ್ದೇನೆ, ಎರಡು ಮುಖ್ಯಮಂತ್ರಿಗಳ ಹೆಸರುಗಳನ್ನು. ಯಾರಿಗೆಲ್ಲ ಉತ್ತರ ಗೊತ್ತಿದೆ, ಯಾವ ರಾಜ್ಯದ ಮುಖ್ಯಮಂತ್ರಿಗಳು ಇವರು ಅನ್ನುವಂಥ ಆನ್ಸರ್ ನಿಮ್ಗೆ ಗೊತ್ತಿದ್ರೆ ನನಗಂತೂ ಕಾಲನ್ನು ಮಾಡಿ ನನಗೆ ನೀವು ಹೇಳಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲ್ ಮಾಡಿ ಅಂತ ಹೇಳ್ತಾ ಫಾತಿಮಾ ಕಿನ್ನಿ ಅವರು ಹೇಳ್ತಾ ಇದ್ದಾರೆ ರಾಜಸ್ಥಾನ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗೆಯೇ ಸಾರಿಕಾ ರೈ ಅವರು ಕೂಡ ರಾಜಸ್ಥಾನ್ ಅನ್ನುವಂಥ ಉತ್ತರವನ್ನು ಹೇಳ್ತಾ ಇದ್ದಾರೆ. ಹಾಗೆಯೇ ನವೀನ್ ಅವರು ರಾಜಸ್ಥಾನ್ ಅಂತ ಹೇಳ್ತಾ ಇದ್ದಾರೆ. ಸೊ ಎಸ್ ರೈಟ್ ಆನ್ಸರ್. ಇನ್ನು ನಾನು ಕೇಳಿರುವಂಥದ್ದು ಸತೀಶನ್, ಸತೀಶನ್ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ. ಸೊ ಹೇಳಿ ನೋಡುವ ಯಾರೆಲ್ಲ ಉತ್ತರವನ್ನು ಕೊಡ್ತೀರಿ ಅನ್ನೋದನ್ನು ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಸೊ ಸತೀಶನ್ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ? ಬಹಳ ಈಸಿ ಇದೆ, ಏನು ಕಷ್ಟಪಡಬೇಕು ಅಂತ ನೀವಿಲ್ಲ. ಬಹಳ ಸಿಂಪಲ್ ಆಗಿರುವಂಥ ಏನು ಒಂದು ರಾಜ್ಯದ ನಿಮಗೆಲ್ಲರೂ ಕೂಡ ಗೊತ್ತಿರುವಂಥದ್ದನ್ನು ನಿಮ್ಮದನ್ನು ಹೇಳಿರುವಂಥದ್ದು. ಸೊ ನೋಡುವ, ಕಾಲ್ ಮಾಡಿ ಯಾರಿಗೆಲ್ಲ ಉತ್ತರ ಗೊತ್ತಿದೆ ಫಟಾಫಟ್ ಕಾಲ್ ಮಾಡಿ ಹೇಳಿ. ಮುಂದಿನ ಕಾಲರ್ ಇದ್ದಾರೆ. ನಮಸ್ಕಾರ.
1: ನಮಸ್ತೆ ಸರ್. ಜಯಪ್ರಕಾಶ್.
0: ಎಸ್ ಸರ್, ಏನು ಹೇಳ್ತೀರಿ?
1: ಕೇರಳಂ
0: ಅಲ್ವಾ? ಸೊ ಇನ್ನೊಂದು ಕೇಳಬೇಕಾ ನಿಮ್ಮ ಹತ್ರ? ಹಲೋ ಸರ್, ನಮಸ್ಕಾರ. ಇಲ್ಲ, ನನಗೆ ವಾಯ್ಸ್ ಕೇಳ್ತಾ ಇಲ್ಲ. ನೀವು ಸೊ ಮತ್ತೊಮ್ಮೆ ಕಾಲನ್ನು ಮಾಡ್ಬೋದು, ನೀವು ನನ್ನ ಜೊತೆ ಮಾತಾಡ್ಬೋದು. ಕೇರಳಂ ಅನ್ನುವಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಇಸ್ ರೈಟ್ ಆನ್ಸರ್. ಮುಂದಿನ ಮುಖ್ಯಮಂತ್ರಿ ಹೆಸರು ನಾನು ಹೇಳ್ತಾ ಇರುವಂಥದ್ದು ಮೋಹನ್ ಚರಣ್ ಮಾಝಿ. ಮೋಹನ್ ಚರಣ್ ಮಾಝಿ ಅವರು ಯಾವ

0: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ಅವರು ಕಾಲ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
1: ಹಲೋ ನಮಸ್ಕಾರ, ಹೆಂಗ್ ಗೊತ್ತಿದ್ದೀ?
0: ಎಸ್ ನಮಸ್ಕಾರ, ಒಂದು ಪಲ್ನೆ ತುಕ ಅಂದಾಜಿಗೆ ಪಲ್ನೆ ರೈಟ್ ಆಫ್ ಓಕೆ ಪಲ್ನೆ. ಪಶ್ಚಿಮ ಬಂಗಾಳ ಸುವೇಂದು ಅಧಿಕಾರಿ ಸೋಮಲ್ಲಜಿ ಟ್ರೈ ಮಾಡ್ತಾರೆ. ಥ್ಯಾಂಕ್ ಯು. ಓಕೆ ಓಕೆ ಓಕೆ. ನಾನು ಕೇಳಿರುವಂತಹ ಒಂದು ಹೆಸರು ಅದು ಮೋಹನ್ ಚರಣ್ ಮಾಜಿ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿ ಕಾಲ್ ಮಾಡಬಹುದು. ನಿಮ್ಗೆ ಗೊತ್ತಿರುವಂತಹ ಉತ್ತರ ನನಗೆ ನೀವು ಹೇಳ್ಬೋದು. ಕಾಲ್ ಮಾಡಬೇಕು ಸಂಖ್ಯೆ 6364204949. ಈ ಸಂಖ್ಯೆ ಕಾಲ್ ಅನ್ನ ಮಾಡಿ ನಿಮ್ಗೆ ಗೊತ್ತಿರುವಂತಹ ಉತ್ತರವನ್ನು ಹೇಳಿ. ಮೋಹನ್ ಚರಣ್ ಮಾಜಿ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಸ್ವಲ್ಪ ನಾರ್ತ್ನ ಕಡೆ ನಾವೀಗ ಹೋಗ್ತಾ ಇದ್ದೇವೆ. ಯಾರಿಗೆಲ್ಲ ಹೇಳಲಿಕ್ಕೆ ಇದೆ, ಆಲೋಚನೆ ಮಾಡಿದ್ದೀರಿ, ಉತ್ತರ ಗೊತ್ತಿದೆ, ಕಾಲ್ ಮಾಡಿ ನನಗೆ ನೀವು ಹೇಳಿ. ಒಟ್ಟಿನಲ್ಲಿ ಎಲ್ಲ ರಾಜ್ಯಗಳಿಗೂ ಹೋಗುವ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ನೀವು ಯಾರೆಲ್ಲ ಫಟಾಫಟದ ಆನ್ಸರ್ ಕೊಡ್ತಾ ಹೋಗ್ತೀರಿ, ನಾನು ಮತ್ತೆ ಹೋಗೋದೆ ಸೀದಾ. ಸೊ ಒಟ್ಟಿನಲ್ಲಿ ನೀವು ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಬೇಕು. ಅನೇಕ ಜನ ವಾಟ್ಸಪ್ಪನ್ನು ಮಾಡಿದ್ದೀವಿ.

ಉತ್ತರವನ್ನು ಕೊಡ್ತಾ ಇದ್ರೆ, ಆದ್ರೂ ಕೂಡ ಯಾರಾದ್ರೂ ಕಾಲ್ ಮಾಡಿ ಉತ್ತರ ಹೇಳಿಕ್ಕಿದ್ರೆ ಹೇಳ್ಬೋದು. ಮೋಹನ್ ಚರಣ್ ಮಾಝಿ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ನಾನು ನಿಮ್ಮತ್ರ ಕೇಳ್ತಾ ಇದ್ದೀನಿ. ಸೊ ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಓಕೆ, ಅದಕ್ಕಿಂತ ಮುಂಚೆ ಮತ್ತೊಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡಬೇಕು. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜಿ ಅಭಿಷೇಕ್. ಇವತ್ತಿನ ಈ ದಿನದ ಸುದ್ದಿಗಳನ್ನೊಮ್ಮೆ ರಪ ರಪ ನೋಡ್ತಾ ಬರೋಣ. ಸೊ ಪ್ರಮುಖವಾದಂತಹ ಸುದ್ದಿಗಳನ್ನ ನಾವು ನೋಡ್ತಾ ಹೋಗೋದೇ ಆದ್ರೆ, ಅಂತಾರಾಷ್ಟ್ರೀಯ ಭಾರತ ಬ್ರಿಟನ್ ಮುಕ್ತ ವ್ಯಾಪಾರ ಒಪ್ಪಂದ ಜಾರಿ, ಒಂದಿಷ್ಟು ವಸ್ತುಗಳ ಬೆಲೆ ಕಡಿತವಾಗುವಂತಹ ಒಂದು ಪ್ರಮೇಯ ಗೋಚರಿಸ್ತಾ ಇದೆ. ಕೈಗಾರಿಕೆ ಸಚಿವರಾದಂಥ ಪಿಯೂಷ್ ಗೋಯಲ್ ಬ್ರಿಟನ್ ವಾಣಿಜ್ಯ ವ್ಯಾಪಾರ ಕಾರ್ಯದರ್ಶಿ ಜೊತೆ ಒಂದು ಒಪ್ಪಂದಕ್ಕೆ ಸಹಿಯನ್ನು ಹಾಕಿರುವಂಥದ್ದು, ಬಹುತೇಕ ರಫ್ತು ಸುಂಕ ಇದರಲ್ಲಿ ರಹಿತವಾಗಲಿರುವಂಥದ್ದನ್ನು ಗಮನಿಸಬೇಕು. ಇಂಜಿನಿಯರಿಂಗ್ ಸರಕುಗಳು, ಆಟೋಮೊಬೈಲ್ ಬಿಡಿಭಾಗಗಳು, ಚರ್ಮೋತ್ಪನ್ನ, ಕೆಮಿಕಲ್ಸ್, ಇವುಗಳ ಮೇಲೆ 8% ಸುಂಕ ವಿಧಿಸಲಾಗ್ತಾ ಇತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನು ಬಿಡದಿ ಟೌನ್ಶಿಪ್ಗೆ ಭೂಮಿ ನೀಡುವುದು ಕಡ್ಡಾಯವಲ್ಲ, ರೈತರು ಸ್ವಯಂ ಇಚ್ಛೆಯಿಂದ ನೀಡು ಭೂಮಿಯನ್ನು ಮಾತ್ರ ಪಡೆಯಲಾಗುವುದು ಅಂತ ಹೇಳಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತಹ ಹೇಳಿಕೆ ಇವತ್ತು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಇನ್ನು ರಾಜ್ಯಸಭಾ ಸದಸ್ಯೆ ಸುಧಾಮೂರ್ತಿ ಅವರನ್ನ ಭಾರತೀಯ ತಂತ್ರಜ್ಞಾನ ಸಂಸ್ಥೆ IIT ಗೌರವ ಡಾಕ್ಟರೇಟ್ಗೆ ಆಯ್ಕೆ ಮಾಡಲಾಗಿದೆ ಅಂತ ಹೇಳಿ IIT ನಿರ್ದೇಶಕ ವೆಂಕಪ್ಪಯ್ಯ ಆರ್ ದೇಸಾಯಿ ಅವರು ತಿಳಿಸಿದ್ದಾರೆ. ಇನ್ನು ನಾಡಹಬ್ಬ ಮೈಸೂರು ದಸರಾದಲ್ಲಿ ಕಂಬಳ ಕ್ರೀಡೆ ಆಯೋಜಿಸುವುದು ಇನ್ನೂ ತೀರ್ಮಾನವಾಗಿಲ್ಲ, ಈ ವಿಷಯದಲ್ಲಿ ಮುಖ್ಯಮಂತ್ರಿಯವರೇ ನಿರ್ಧಾರವನ್ನು ಕೈಗೊಳ್ತಾರೆ ಅಂತ ಹೇಳಿ ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನು ರಾಜ್ಯದಾದ್ಯಂತ ಮುಂದಿನ 3 ದಿನಗಳ ಕಾಲ ಅಧಿಕ ಉಷ್ಣಾಂಶ ದಾಖಲಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಮೇಲ್ವಿಚಾರಣಾ ಕೇಂದ್ರ ಹೇಳಿದೆ. ರಾಜ್ಯದಲ್ಲಿ ಹಲವು ಕಡೆ July 15-19 ಗರಿಷ್ಠ ಉಷ್ಣಾಂಶ 3-5 ಡಿಗ್ರಿ ಸೆಲ್ಸಿಯಸ್ ಏರಿಕೆಯಾಗುವ ಸಾಧ್ಯತೆ ಇದೆ. ಅಧಿಕ ಉಷ್ಣಾಂಶ ದಾಖಲಾಗುವ ಸಾಧ್ಯತೆ ಇರುವುದರಿಂದ ಜನರು ಅಗತ್ಯ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ July 15-16 ಬಿಸಿಗಾಳಿ ಮತ್ತು ತೇವಾಂಶವು ಹೆಚ್ಚಿರುವ ಸಾಧ್ಯತೆ ಇದೆ. ಈ ಕುರಿತು ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನು ಕರ್ನಾಟಕ ಸರ್ಕಾರವು ವರ್ಗಾವಣೆ ಪ್ರಕ್ರಿಯೆ ಮುಂದುವರಿಸಿದ್ದು 31 KAS ಅಧಿಕಾರಿಗಳನ್ನು ಬುಧವಾರ ವರ್ಗಾವಣೆ ಮಾಡಲಾಗಿದೆ. ತಹಶೀಲ್ದಾರ್ಗಳನ್ನು ಬದಲಾವಣೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿರುವಂಥದ್ದು. ಇನ್ನು ಮುಕ್ತ ವ್ಯಾಪಾರ ಒಪ್ಪಂದ, ಬ್ರಿಟನ್ಗೆ ಸುಂಕರಹಿತವಾದ 11 ಲಕ್ಷ ಟನ್ ಉಕ್ಕನ್ನು ರಫ್ತು ಮಾಡಿರುವಂಥದ್ದು ಕೂಡ ವ್ಯಾಪಾರ ರಂಗದ ಬೆಳವಣಿಗೆಯಲ್ಲಿ ಪ್ರಮುಖವಾಗಿದೆ. ಇನ್ನು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇರುವಂತಹ ಪರಿಸರ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರ ಪ್ರಾಣ ಉಳಿಸಲು ಸರ್ಕಾರಗಳು ತುರ್ತಾಗಿ ಮಧ್ಯ ಪ್ರವೇಶಿಸಬೇಕು ಅಂತ ಕೋರಿ ಸಲ್ಲಿಕೆಯಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಸಂಬಂಧಿಸಿದಂತೆ ದೆಹಲಿ ಹೈಕೋರ್ಟ್ ಬುಧವಾರ ಕೇಂದ್ರ ಮತ್ತು ದೆಹಲಿ ಸರ್ಕಾರಗಳ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೇಳಿದೆ. ಇನ್ನು ರಾಮಮಂದಿರದ ದೇಣಿಗೆ ದುರುಪಯೋಗ ಪ್ರಕರಣವು ತನಿಖೆಯಲ್ಲಿದೆ. ಈ ನಡುವೆ ದೇವಾಲಯದ ಪ್ರಥಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹುದ್ದೆಗೆ ದೇಶದಾದ್ಯಂತ 1,000ಕ್ಕಿಂತಲೂ ಹೆಚ್ಚು ಅರ್ಜಿಗಳು ಬಂದಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಹಾಗೆಯೇ ಅಂತಾರಾಷ್ಟ್ರೀಯ ಸುದ್ದಿಯಲ್ಲಿ ನಮ್ಮ ಮೇಲೆ ಅಮೆರಿಕದ ಆಕ್ರಮಣಕಾರಿ ಕೃತ್ಯಗಳು ನಿಲ್ಲುವವರೆಗೂ ಕೂಡ ಹೊರ್ಮುಜ್ ಜಲಸಂಧಿಯು ಮುಚ್ಚಿರಲಿದೆ ಅಂತ ಹೇಳಿ ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಹೇಳಿದೆ ಅಂತ ಹೇಳಿ ಇರಾನ್ ಸರ್ಕಾರಿ ದೂರದರ್ಶನ ವಾಹಿನಿ ವರದಿಯನ್ನು ಮಾಡಿದೆ. ಇವಿಷ್ಟು ಪ್ರಮುಖವಾದಂಥ ಸುದ್ದಿ ನನಗೆ ಇವತ್ತು ಸಿಕ್ಕಿರುವಂಥದ್ದು. ಇದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್. ನೀವು

0: ಎಸ್ ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನದಿನಿ ಆರ್ಜಿ ಅಭಿಷೇಕ್ ಆಗ್ತಾನೆ. ಪ್ರಶ್ನೆಗಳನ್ನ ಕೇಳಿ ಹೋಗಿದ್ದೆ, ಉತ್ತರ ಗೊತ್ತಿದ್ದವರು ಹೇಳಿ ಅಂತ. ಮೋಹನ್ ಚರಣ್ ಮಾಜಿ ಇವರು ಯಾವ ರಾಜ್ಯದ ಮುಖ್ಯಮಂತ್ರಿ ಅಂತ ನಿಮ್ಮ ಹತ್ರ ನಾನು ಕೇಳಿದ್ದು. ಯಾರಿಗೆಲ್ಲ ಉತ್ತರ ಗೊತ್ತಾಗಿದೆ ಕಾಲನ್ನು ಮಾಡ್ಬೋದೀಗ. ಕಾಲ್ ಮಾಡಬೇಕ ಸಂಖ್ಯೆ 6364204949 ಈ ಸಂಖ್ಯೆ ಕಾಲ್ ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಿ. ಅನೇಕ ಜನ ವಾಟ್ಸಪ್ಪನ್ನು ಮಾಡಿದ್ದೀರಿ, ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ಹೇಳಿದ್ದಾರೆ. ಸಂಕೇತ್ ಅವರು ಕಾಶ್ಟಿಟಿಂದ ವಾಟ್ಸಪ್ಪನ್ನು ಮಾಡಿದ್ದಾರೆ. ಹಾಗೆಯೇ ಸಾಧನಾ ರೈ ಅವರು ಉರ್ವಸ್ಟೋರಿಂದ ವಾಟ್ಸಪ್ಪನ್ನು ಮಾಡಿದ್ದಾರೆ. ಸಿದ್ದಿಕ್ ಅವರು ಮೋಂಟುಗೋಳಿಯಿಂದ ವಾಟ್ಸಪ್ಪನ್ನು ಮಾಡಿ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆಯೇ ಓಕೆ, ಒಂದು ಉತ್ತರ ಹೆಸರಿಲ್ಲದ ಮತ್ತೊಂದು ಉತ್ತರ ಕೂಡ ಇದೆ. ಸೊ ಎನಿವೇಸ್, ಯಾರೆಲ್ಲ ಉತ್ತರ ಕೊಟ್ಟಿದ್ದೀರಿ, ಹೆಚ್ಚಿನವರು ಒಂದೇ ಉತ್ತರವನ್ನು ಕೊಟ್ಟಿದ್ದೀರಿ, ಅದು ರೈಟ್ ಅಥವಾ ರಾಂಗ್ ಅನ್ನೋದನ್ನು ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ. ಹಾಗೆಯೇ ಇನ್ನು ಕೂಡ ಯಾರಿಗೆಲ್ಲ ಹೇಳಲಿಕ್ಕಿದೆ ಕಾಲ್ ಮಾಡಲಿಕ್ಕಿದ್ರೆ ಮಾಡ್ಬೋದು. ಕಾಲ್ ಮಾಡಿ, ಕಾಲ್ ಮಾಡಬೇಕ ಸಂಖ್ಯೆ 6364204949 ಈ ಸಂಖ್ಯೆ ಕಾಲ್ ಮಾಡಿ ಹೇಳಿ. ಕೇಳಿದ್ದಿಷ್ಟೇ, ನಾನು ಬಹಳ ಸಿಂಪಲ್ ಆಗಿದೆ. ಮೋಹನ್ ಚರಣ್ ಮಾಜಿ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿ ಅನ್ನೋದು ನಾನು ಕೇಳಿದಂಥ ಪ್ರಶ್ನೆ. ಸೊ ಇನ್ನೊಂದು ಕೇಳ್ತೇನೆ, ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
1: ನಮಸ್ತೆ.
0: ನಮಸ್ತೆ
1: ರೋಹಿಣಿ.
0: ರೋಹಿಣಿ ಏನ್ ಹೇಳ್ತೀರಿ ರೋಹಿಣಿ ಅವರೇ?
1: ಒಡಿಸ್ಸಾ.
0: ಒಡಿಸ್ಸಾ, ಇನ್ನೊಂದು ಕೇಳ್ಬೇಕು ನಿಮ್ಮ ಹತ್ರ.
1: ಸರಿ ಆಯ್ತು.
0: ರೇವಂತ್ ರೆಡ್ಡಿ.
1: ರೇವಂತ್ ರೆಡ್ಡಿ, ತೆಲಂಗಾಣ.
0: ವೆರಿ ಗುಡ್. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು. ರೇವಂತ್ ರೆಡ್ಡಿ ತೆಲಂಗಾಣ, ರೈಟ್ ಆನ್ಸರ್. ನೋಡಿ, ಹಾ, ಸೊ ಹೀಗೆ ಇನ್ನು ಮುಂದಿನ ಮುಖ್ಯಮಂತ್ರಿ ನೋಡಿ, ಒಡಿಶಾ ಅಂತ ಹೇಳಿದ್ರು. ಮೋಹನ್ ಚರಣ್ ಮಾಜಿ ಅವರು ಒಡಿಶಾದ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಇನ್ನೊಂದು ನಿಮ್ಮ ಹತ್ರ ಕೇಳೋದು ನಾನು ಬಹಳ ಈಸಿ ಇದೆ. ದೇವೇಂದ್ರ ಫಡ್ನವೀಸ್ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ನೋಡುವ. ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ ಹೇಳಿ ಹೇಳಿ ಫಟಾಫಟ್ ಕಾಲ್ ಮಾಡಿ. ಕಾಲ್ ಮಾಡಬೇಕ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ಉತ್ತರ ನನಗೆ ನೀವು ಹೇಳ್ಬೋದು. ದೇವೇಂದ್ರ ಫಡ್ನವೀಸ್ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದಾನೆ. ಹೇಳಿ, ಯಾರಿಗೆ ಉತ್ತರ ಹೇಳಲಿಕ್ಕಿದೆ ಕಾಲ್ ಮಾಡ್ಬೋದು. ಕಾಲ್ ಮಾಡಬೇಕ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡಿ ಹೇಳಿ. ಮುಖ್ಯಮಂತ್ರಿಗಳ ಬಗ್ಗೆ ಯಾವತ್ತಾದರೂ ನೀವು ಮನೆಯಲ್ಲಿ ಫ್ರೀ ಇದ್ದರೆ ಒಮ್ಮೆ ನೋಡಿ ಆಯಿತಾ, ಒಂದು ಲಿಸ್ಟನ್ನು, ಯಾರ್ಯಾರು ಯಾವ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾರೆ ಅಂತೇಳಿ ಸ್ವಲ್ಪ ನಮಗೆ ಗೊತ್ತಾಗುತ್ತೆ. ನಿಮ್ಮ ಮಕ್ಕಳೇ ಮನೆಯಲ್ಲಿ ಮಕ್ಕಳಿದ್ರೆ ಅವ್ರಿಗೆ ಕೂಡ ಹೇಳಿಕೊಡಿ. ಮುಂದಿನ ಕಾಲರ್, ನಮಸ್ಕಾರ.
2: ಹಲೋ,
0: ನಮಸ್ತೆ.
2: ನಮಸ್ತೆ ಸರ್.
0: ನಮಸ್ಕಾರ ಮೇಡಮ್. ಪೂರ್ಣಿಮಾ ಅವರು ಏನು ಹೇಳ್ತೀರಿ?
2: ಮಹಾರಾಷ್ಟ್ರದ
0: ಮುಖ್ಯಮಂತ್ರಿ ಅಲ್ವಾ? ಓಕೆ, ಇನ್ನೊಂದು ಕೇಳಬೇಕಾ?
2: ಕೇಳಿ, ಪ್ರಯತ್ನ ಮಾಡಿ.
0: ಹೇಮಂತ್ ಸೊರೇನ್ ಯಾವ್ದಿರ್ಬೋದು?
2: ಹಲೋ,
0: ಹೇಮಂತ್ ಸೊರೇನ್.
2: ಹೇಮಂತ್ ಸೊರೇನಾ?
0: ಗೊತ್ತಿಲ್ವಾ? ಓಕೆ, ಪರವಾಗಿಲ್ಲ. ಥ್ಯಾಂಕ್ ಯು.
2: ಜಾರ್ಖಂಡ್.
0: ಜಾರ್ಖಂಡ್, ವೆರಿ ಗುಡ್.
2: ಹೌದಾ?
0: ಪರವಾಗಿಲ್ಲ, ಹೇಗಾದ್ರೆ ಅದು ಉತ್ತರ ಹೇಳಿದ್ರೆ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿ, ಹೇಮಂತ್ ಸೊರೇನ್ ಅವರು ಜಾರ್ಖಂಡ್ನ ಮುಖ್ಯಮಂತ್ರಿಯಾಗಿದ್ದಾರೆ. ಓಕೆ, ಸೊ ಇನ್ನೊಂದು ನಿಮ್ಮ ಹತ್ರ ನಾನು ಕೇಳಬೇಕು. ಭೂಪೇಂದ್ರ ಪಟೇಲ್ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಹೇಳಿ, ಯಾರಿಗೆಲ್ಲ ಉತ್ತರ ಗೊತ್ತಿದೆ ಕಾಲ್ ಮಾಡಿ, ನಿಮ್ಗೆ ಗೊತ್ತಿರುವಂಥ ಉತ್ತರ ನನಗೆ ನೀವು ಹೇಳಿ. ಭೂಪೇಂದ್ರ ಪಟೇಲ್ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ ನೋಡುವ. ಇನ್ನು ಕೂಡ ಯಾರೆಲ್ಲ ಸರ್ಚ್ ಮಾಡ್ತಾ ಇದ್ರೆ ಫಟಾಫಟ್ ಸರ್ಚ್ ಮಾಡಿ ಆಯ್ತಾ, ಫಟಾಫಟ್ ಸರ್ಚ್ ಮಾಡಿ. ನಾನು ಯಾವಾಗಲೂ ಹೇಳ್ತೇನೆ, ಸೊ ಉತ್ತರ ಹೇಗೂ ಹೇಳ್ಬೋದು ನೀವು ಅಂತ. ಒಟ್ಟಿನಲ್ಲಿ ನೀವು ಹೇಳುವಂಥ ನಿಮಗೆ ಆನ್ಸರ್ ಗೊತ್ತಾದರೆ ಆಯಿತು ಅಂತ. ಹಾಗೆ ಅದನ್ನು ಸರ್ಚ್ ಮಾಡ್ತೀರಾ, ಯಾರತ್ತದ್ದು ಕೇಳ್ತೀರಾ? ನಮ್ಮ ಉದ್ದೇಶ ಗೊತ್ತಿಲ್ಲದೆ ಕಷ್ಟ ಬಂದು ಆಲೋಚನೆ ಆಗಲ್ಲ. ಹೇಗಾದರೂ ಮಾಡಿ ಉತ್ತರವನ್ನು ಹುಡುಕಿ ನನಗೆ ನೀವು ಕಾಲ್ ಮಾಡಬೇಕು. ಒಟ್ಟಿನಲ್ಲಿ ಗೊತ್ತಾದರೆ ಸಾಕು. ಭೂಪೇಂದ್ರ ಭಾಯ್ ಪಟೇಲ್ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿ? ಯಾರಿಗಾದರೂ ಹೇಳಲಿಕ್ಕಿದ್ರೆ ಫಟಾಫಟ್ ಕಾಲ್ ಮಾಡಿ. ಕಾಲ್ ಮಾಡಬೇಕ ಸಂಖ್ಯೆ 6364204949 ಈ ಸಂಖ್ಯೆ ಕಾಲ್ ಮಾಡಿ. ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಿಲ್ಲ ಅಂತೇಳಿದರೆ ಸ್ವಲ್ಪ ಹೊತ್ತಲ್ಲಿ ರೈಟ್ ಆನ್ಸರನ್ನು ಹೇಳುವಂಥ ಹೊತ್ತು ಕೂಡ ಬರ್ತದೆ. ಕಾರ್ಯಕ್ರಮವನ್ನು ಮುಗಿಸುವಂಥ ಟೈಮ್ ಕೂಡ ಹತ್ರ ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ಹೇಳಲಿಕ್ಕಿದೆ ಹೇಳಿ, ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಂಜೆ, ನಾನು ಆರ್ ಜಿ ಅಭಿಷೇಕ್.

Yes, Kiltrud Radio Sarang 107.8 FM Radio Sanjeeri Nanwar Jabishek Bupendra Patel and Vanta Utravane Pandu Mukimandra Hesran Heli the Yavaraja Dunthili Hanikjana Utravana Kotidiri WhatsApp Paramari. This is the right answer Gujarat. Gujarat Mukimandra Agidara. ನಾನು ಹೇಳ್ತಾ ಇದ್ದೆ ಹೀಗೆ ನೀವು ಮನೇಲಿ ಕೂಡ ಒಂದಿಷ್ಟು ಪ್ರಾಕ್ಟೀಸ್ಗಳನ್ನು ಮಾಡಿ ಮುಖ್ಯಮಂತ್ರಿಗಳು ಯಾವ ರಾಜ್ಯಕ್ಕೆ ಯಾವ್ಯಾವ ಮುಖ್ಯಮಂತ್ರಿಗಳಿದ್ದಾರೆ ಅಥವಾ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಒಂದು ಕ್ವಿಜನ್ನು ಅರೇಂಜ್ ಮಾಡಿ, ಒಂದು ದಿವಸ ಹೇಳಿ ಅವರಿಗೆ, ನಾಳೆ ನೀವು ಪ್ರಿಪೇರ್ ಆಗಬೇಕು, ನಾನು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಹೆಸರನ್ನು ಹೇಳ್ತೀನಿ, ಉತ್ತರವನ್ನು ಕೊಡಬೇಕು ಅಂತ. ಮಕ್ಕಳು ಅದಕ್ಕೋಸ್ಕರ ಅಷ್ಟು ರಾಜ್ಯಗಳ ಮುಖ್ಯಮಂತ್ರಿಗಳ ಹೆಸರನ್ನು ಅವರು ಕಲಿತಾರೆ. ಆಗ ಅವರಲ್ಲೂ ಕೂಡ ಒಂದಿಷ್ಟು ಏನು ನಾಲೆಜ್ ಬಿಲ್ಡಪ್ ಆಗುತ್ತೆ, ನಮಗೂ ಕೂಡ ಅದರ ಬಗ್ಗೆ ಮಾಹಿತಿ ಸಿಗ್ತದೆ. ಇಂಥ ಆಟಗಳನ್ನು ಕೂಡ ಆಡಿಸಬೇಕು, ಕೇವಲ ಇಲ್ಲದಿದ್ದರೆ 24 ಗಂಟೆ ಮೊಬೈಲಲ್ಲಿ ಇರ್ತಾರೆ ಅಲ್ವಾ. ಎನಿವೇಸ್, ಏನೇ ಆಗಲಿ, ಆಲೋಚನೆ ಮಾಡಿದಂಥ, ಉತ್ತರವನ್ನು ಕೊಟ್ಟಂಥ, ವಾಟ್ಸಪ್ಪನ್ನು ಮಾಡಿದಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ, ನಾಳಿನ ರೇಡಿಯೋ ಸಂಜೆಯಲ್ಲಿ ಮತ್ತೆ ಒಂದಿಷ್ಟು ಪ್ರಶ್ನೆ ಮಾತಿನ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 ರೇಡಿಯೋ ಸಂಜೆಯಲ್ಲಿ. ನಾನು ಆರ್ ಜೆ ಅಭಿಷೇಕ್ ಹೇಳ್ತಾ ಇದ್ದೀನಿ, ಟಾಟಾ, ಟೇಕ್ ಕೇರ್, ಬಾಯ್.

0: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
1: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು

0: ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
1: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ, ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: നിക്കളിക്കുന്നുള്ളരെ റേഡിയോ സാരംഗനോട്ട് 7.8 FM. ഇത്തെ ഇഞ്ചിപ്പ കട്ടീലു പദവി പൂർവ കോളേജ് ദ ശ്രീ വിദ്യാസഭാഭവനട് കട്ടീലു ശ്രീ ദുർഗാ പരമേശ്വരി ദേവള ശിക്ഷണ സമൂഹ സംസ്ഥിത സംയോജനട് ഭ്രമര ഇഞ്ചര തുളു ഉച്ചയോ ഈ ലേസ്ഡ് പാത്തിർന ഭിന്നർ നക്കളന പാത്തിർന്ന് കേനൊന്ന് പർക്ക
1: ಕಟೀಲ್ದಪ್ಪೆ ಉಲ್ಲಾಲ್ತಿನು ಭಕ್ತಿಡು ಮನಸಾರೆ ಸುಗಿತೊಂದು ಭ್ರಮರ ಇಂಚರ ತುಳು ಉಚ್ಚಯೋ ನೆತ್ತ ಇತ್ತೆದ ಲೇಸು ತುಳು ಪಾರ್ದನದ ಬಾಸೆ ಇತ್ತೆ ನಿಕುಲು ಲಕ್ಷ್ಮಣ್ ಗಿಡಿಗೆರೆ ಮೇರೆಡ್ದು ಪಾರ್ದನ ಕೇನರುಲ್ಲರು
2: ಮಾತಿರೆಗ್ಲ ವಂದಿಸೋ ಒಂದು ಎನ್ನ ಪ್ರೀತಿದ ಅಮ್ಮ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆತಿನಂಚಿನ ಪ್ರೀತಿದ ಅಮ್ಮ ಗಿಡಿಗೆರೆ ರಾಮಕ್ಕ ಮೇರ್ಪಂತಿನಂಚಿನ ಸಿರಿ ಪಾಡ್ದನದ ರಡ್ಡು ಗದ್ದೆ ಬಾಗೊಂಡೆ ಯಾನು ಪಂಡ್ರಲ್ಲೆ ಡೆನ್ನ ಡೆನ್ನ ನಾರಾಯಣಿ ಓ ನಾರಾಯಣಿ ಓ ಇನಿ ಸತ್ಯನಾ

ಇತ್ತೆ ಬೇರೆ ಪಂಡೆರು ಆರ ಪಂಡಿನವು ಅಜ್ಜರ್ನ ಸಂಧಿ ಅತಿ ಸಿರಿನ ಅಜ್ಜರ್ನ ಸಂಧಿ ಅಜ್ಜರ್ನ ಸಂಧಿ ಅಂಚನಿ ಸಿರಿ ಪುಟ್ಟನ ಸಂಧಿ ಉಂಡು ಕುಮಾರನ ಸಂಧಿ ಉಂಡು ಕಾಂತು ಪುಂಜನ ಸಂಧಿ ಉಂಡು ಬಸುಲೂರ ಎರಮನ್ನದ ಸಂಧಿ ಉಂಡು ದಾರುನ ಸಂಧಿ ಉಂಡು ಸೊನ್ನೆನ ಸಂಧಿ ಉಂಡು ಗಿಂಡೆನ ಸಂಧಿ ಉಂಡು ಅಬ್ಬಯನ ಸಂಧಿ ಉಂಡು ದಾರಾಯನ ಸಂಧಿ ಉಂಡು ಈ ಮಾತ ಸಂಧಿಲೇನು ಸೇರಾದ ಒಂಜಿ ಮಲ್ಲ ಟೆಕ್ಸ್ಟ್ ಪಠ್ಯ ಆಯ್ನವು ಅವು ಪಾಡ್ದನ ಪಾಡ್ದನವು ಪಂಪಿನವು ವಿಸ್ತಾರೋಡು ಮಲ್ಲ ಸಂಧಿ ಇಂದ ಪಣಪನವು ಎಲ್ಲಿ ಅಧ್ಯಾಯ ದೇನು ನಮ್ಮ ಸಂದ್ ಎಂದು ಪಂಡ ನಮ್ಮ ಪಂತಿನೈತೆ ನಮ ನಮ್ಮ ಏಪಲ ಪ್ರೊಫೆಸರ್ ಲಾರಿ ಹಾಂಗ್ಕೋ ಮಲ್ಲ ವಿದ್ವಾಂಸ ಯಾರು ಪಣಪಿರಿ ಏಪಲ ವಕ್ತೃ ಓರಿಯೆಂಟೆಡ್ ಆದ ನಿಕಲ್ತುವೋಡು ವಕ್ತೃ ಎಂಚಿನ ಪಣಪಿ ಐನ ನಿಕಲಿಕೆ ತೊಂಡ ತಂದೆ ನಿಕಲನೇ ಆಯ್ನ ಒಂಜಿ ಪಣಿಯರ ಬಲ್ಲಿ ಪಾಡ್ದನ ಬಕ ಸಂಧಿ ಎಂದು ಪಣಪಿರ ಬಹುಶಃ ವಿದ್ವಾಂಸರನ್ನು ಒಂಜಿ ಸೃಷ್ಟಿದಲಕ್ಕೆ ಎಂಕು ತೋಜುಂಡು ಸಂದ್ ಎಂದು ಪಣಪಿನ ಒಂಜಿ ಲಿಂಕ್ ಎಂದು ಪಣಪಿನ ಅರ್ಥ ಉಂಡು ಇಡೀ ಕತೆಕ್ಕೆ ಈ ಎಲ್ಲೆಲ್ಲಿ ಅಧ್ಯಾಯಲು ಒಂಜೆಡ್ದು ಒಂಜಿ ಲಿಂಕ್ ಕೊರೊಂದು ಪೋಪುನೇ ಅವು ಸಂದ್ ಯಾನ ಬಂಟ್ವಾಳ ತಾಲೂಕದ ಅಲ್ಪ ಜತ್ತು ಪರವೆಯನ್ನು ಪಣಪಿನ ಅರುವರು ಇತ್ತಿರು ಮಲ್ಲ ಹಿರಿಯ ವಿದ್ವಾಂಸರು ಆರು ಏಪಲ ಆರು ಪಾರ್ದನೊಂದು ಪಂಡಿನ ವಿಜ್ಜಿ ಸಂಧಿ ಎಂದು ಪಂಡಿನ ವಿಜ್ಜಿ ಐನಾರು ಪಾರ್ದನೆ ಎಂದು ಪಣಂದಿತ್ತಿರು ಯಾನು ಪಾರ್ದನೊಂದು ಪಣ್ಣಲ್ಲ ಆರು ಪಣಂದಿತ್ತೇನೆ ಪಾರ್ದನೆ ಎಂದೆ ಸಂಧಿಯಿಂದ ಪಣಂದಿತ್ತೆ ಅಂದಾಡ ಸಂದ್ ಎಂದು ಪಣಂದಿತ್ತಿರು ಅಪಗ ಪಾರ್ದನೆ ಬಗ್ಗೆ ಸಂಧಿ ಎಂದು ಪಣಪಿನ ದಾಯಿಗೆ ನಂಗೆ ಬಳಕೆಡು ಬತ್ತೀಜಿ ಎಂದು ನಮ್ಮ ತೂವಲಿ ನಮ್ಮ ಐನ ಬಗ್ಗೆ ಹೆಚ್ಚು ಆಲೋಚನೆ ಮಾಡ್ದು ದಾಯಂಡ ವಿದ್ವಾಂಸರ್ನಕ್ಕೆ ಮಾತ ಪಾಡ್ದನ ಸಂಧಿ ಪಾಡ್ದನ ಸಂಧಿಯಿಂದ ಬಳಕೆ ಮಲ್ತೊಂದು ಬತ್ತೀರು ನಮ್ಮ ಐನ ಬರೆಯನಗಲ ಮಾತ ಪಾಡ್ದನ ಸಂಧಿ ಎಂದು ಬರೆಯೋ ಪಾರ್ದನೆ ಬಗ್ಗೆ ಸಂಧಿ ಎಂದು ದಾಯ ಪಂಡ ಐನ ಮೂಲ ಧಾತುನು ತೂಲೆ ವಿದ್ವಾಂಸರ್ನಕ್ಕಲು ಪಾಠ್ ಬೊಕ್ಕ ಪಾಡು ಎಂದು ಪಣಪಿನ ದಾತೊಡ್ದು ಓ ನಿಷ್ಪನ್ನ ಅಣ್ಣ ಎಂದು ಪಣಪಿರು ನಮ್ಮ ಏಪಲ ತೊಳಟು ಒಂಜಿ ಪಾಟು ಪಾಡ್ಲೆ ಎಂದು ಪಣಪನ ಸರ್ ಇಜ್ಜಿ ಪಾಟು ಒಂದು ಏಪಲ ಬರ್ಪುಜಿ ಮಲಯಾಳಂ ಪಾಟಲುಲ್ಲೋ ಬ್ಯಾರಿ ಪಾಟಲುಲ್ಲೋ ಮಾಪಿಳ್ಳೆ ಪಾಟಲುಲ್ಲೋ ಅಥವಾ ಮಲಯಾಳ ಭೂತಲು ಪಣಪನ ಜಿತ್ತಿನ ಪಾಡ್ದನದ ರೂಪದೊಂದಿಕ್ಕೆ ನಮ್ಮ ತೋಟಂ ಪಾಟ್ ಎಂದು ಪಂಡೋ ಮಲಯಾಳಂ ಭಾಷೆಗೆ ಸಂಬಂಧಪಟ್ಟಿನ ಮಾತ ಪಾಠ ಅಂದ್ರೆ ನಮ್ಮ ಪದವನ್ನು ಪಣಂದು ಬತ್ತೋ ಅಪಕ ಪಾಡ್ದನ ಪಾಡದಿನ ಎಂಚ ಬತ್ತನು ಹೇಳಿರುವಂತಹದ್ದು ಹೇಳಿದ್ದು ಪಣಪಿನ ಎಂಚ ಬತ್ತನು ಅನ್ಕೊಂಡು ಮಂಜೇಶ್ವರ ಗೋವಿಂದ ಪೈಕಲು ಬೊಕ್ಕ ಕಡ ಪುದರ್ದಿತ್ತಿರು ನಮ್ಮ ಕಾಸರಗೋಡ್ದ ಪುಂಡೂರ್ದ ವೆಂಕಟರಾಜ ಪುಣಿಚಿತ್ತಾರು ಅಕಲು ಅವು ಪಾರ್ದನೆ ಬೊಕ್ಕ ಪಾರ್ಥನೆ ಪನ್ಪನವೇ ಸರಿಯಾಯಿನ ಶಬ್ದ ದಾಯ ಪಣ್ಣಂದಾಂಡ ಅವು ಪ್ರಾರ್ಥನೆ ಪನ್ಪನಿಡ್ದ ಬತ್ತಿನವು ಅವು ದಾಯ ಪಣ್ಣಂದಾಂಡ ಭೂತಾರಾಧನೆದ ಒಂಜಿ ಹುಟ್ಟು ಕಟ್ಟು ಅಯ್ಯನ ಚರಿತ್ರೆ ಇಂದೇನು ಮಾತ ಒಂಜಿ ರೀತಿದ ಪ್ರಾರ್ಥನೆ ರೂಪದ ಕಟ್ಟದ ಕೊರ್ಪನವೇ ಅವು ಪಾರ್ದನೆ ಇತ ಉದಾಹರಣೆಗೆ ಇಂಚಿತ್ತಿನ ಅನೇಕ ಶಬ್ದಲಾತ ಇತ ಮದಿಮೆ ಆಯ್ನ ಅನೇಕ ಪುಣ್ಯಜೋಗನಕ್ಕಲು ಮುಲ್ಪ ಉಲ್ಲೇರು ಅಕಲು ಮದಿಮೆ ಆಯ್ನಕ್ಕಲು ಒಂಜಿ ಒಂಜಿ ಬಗ್ಗನ ಒಂಜಿ ಉಂಗಿಲೋನು ದೀವಣವೇರು ಕೈಕ್ ಅಯ್ಯ ನಮ್ಮ ಇಂಚಿನ ಅಂದು ಪಣಪ ಒಡ್ಡಿ ಉಂಗಿಲೋ ಅಂದು ಬಂಡ ಅತೇ ಒಡ್ಡಿ ಬಣ್ಣದ ತುಳಟದಾದ ನಾಲೆತ ಒಂಜಿ ಗುಂಪು ನಮ್ಮ ಒಡ್ಡಿ ಪಣಬೇಡ ಒಂಜಿ ಒಡ್ಡಿ ಬೀಜ ಪಣ್ಣ ನಾಲ್ ಸೇರಾಯ್ನ ಒಂಜಿ ಗುಬ್ಬಿ ಅವು ಅರ್ಥನೇ ವ್ಯತ್ಯಾಸ ಆಂಡ ನಮ್ಮ ಮಾತ್ರ ಸರಳ ತರ ಇರದಾದ ಒಡ್ಡಿ ಉಂಗಿಲೋ ಒಡ್ಡಿ ಉಂಗಿಲೋ ಅಂದು ಆಂಡ ಅಯ್ಯನ ಮೂಲ ರೂಪನೇ ಅವು ಒಡಿ ಉಂಗಿಲೋ ಒಡಿನ್ ಪಣ್ಣಂದ ಬಗ್ಗುನು ಬಗ್ಗಿನ ಉಂಗಿಲೋಗ ನಮ್ಮ ಒಡಿ ಉಂಗಿಲೋ ಅಂದು ಪಣಡಾಂಡು ನಮ್ಮ ಆಯ್ನ ಒಡ್ಡಿ ಇಂದು ಪಂಡ ಒಡ್ಡಿಯಿಂದ ಪಣ್ಣಿಡ್ದವರ ನಂಗೆ ಅವು ಎಂಚಿನಂದೇ ಗೊತ್ತಾಯಿಜವು ಅಂಚಾದ ಈ ಪಾಡ್ದನ ಬುಕ ಸಂದ್ ಸಂಧಿ ಪಾರ್ದನೆ ಬುಕ ಸಂದ್ ಇಂದಕ್ಕಿತ್ತಿನ ಚಿತ್ತಿನ ವ್ಯತ್ಯಾಸಲೇನೆ ನಮ್ಮ ಮನ್ಪಂದೆ ತರೇಡ್ತಾರೆ ನಮ್ಮ ಪಾಡ್ದನ ಬುಕ ಸಂಧಿ ಇಂದು ಪಣಪನೇನು ನಮ್ಮ ಬಳಸೊಂದು ಬತ್ತೋ ಇನ್ನೇನು ವಾವ ಸಂದರ್ಭಡು ಪಣಪಿರು ನಿಕ್ಲಿಗೆ ಮಾತೆರೆಗಳ ಗೊತ್ತುಂಡು ಜೋಕ್ಲಿಗೆ ಭೂತಾರಾಧನೆ ಸಂದರ್ಭಡು ಭೂತ ಕಟ್ಟು ನಕಲು ಆಯ್ನ ಆರಾಧನೆ ಸಂದರ್ಭಡು ಹೊಸಯ ಸಂಧಿ ಪಣಪಿರು ಆಯ್ನ ಹುಟ್ಟು ಕಟ್ಟದ ಸಂಧಿ ಪಣಪಿರು ಕೆಲಸದ ಸಂದರ್ಭಡು ನೇಜಿ ತೆಪ್ಪುನಗ ಆ ಕೋಟಿ ಚೆನ್ನೈಯ ಸಂಧಿ ಪಣಪಿರು ಅಥವಾ ಸಿರಿನ ಸಂಧಿ ಪಣಪಿರು ಇಂದೇನು ಕಲ್ಪನೆಗೆ ಒಂಜಿ ಟ್ರೈನಿಂಗ್ ಸೆಂಟರ್ ಉಂಡ ನಮ್ಮಡ ಖಂಡಿತವಾದಲೇ ಇಜ್ಜಿ ನಮ್ಮ ಜೋಕ್ಲೆಗ್ ಯುವಜನಕ್ಲೆಗ್ ತುಳು ಪಾಡ್ದನ ಕಲ್ಪವು ನಂಚಿತ್ತನ ಅಥವಾ ತುಳು ಸಂದನೇನ ಕಲ್ಪವು ನಂಚಿತ್ತನ ಒಂಜಿ ತರಬೇತಿ ಒಂಜಿ ಶಿಬಿರಲ್ಲೇ ನಾರ ಮಲ್ಪಡತ್ತಂಡ ದಾಯ ಬಣ್ಣಂದಾಂಡ ಇನಿತ ಕಾಲೋಡು ಈ ಸಂದ ಅಥವಾ ಪಾರ್ದನನ್ನು ಕಲ್ಪು ನಂಚಿತ್ತನ ಯುವ ಜನಕುಲು ಕಮ್ಮಿ ಆವೊಂದುಲ್ಲೇರು ಇತ್ತೆ ಸಿರಿನ ಕ್ಷೇತ್ರಕ್ಕೆ ಪಾಯರಂದಾಂಡ ಒಂಜಿ ಕಾಲೋಡು ಒಂಜಿ ಸಾವಿರ ಒಂಜರ ಸಾವಿರ ಸಿರಿನಕ್ಲಿತ್ತನ ಅಲ್ಪ ಇನಿ ದುಡ್ಡು ಕೊರೆದು ರಡ್ಡು ಮೂಜಿ ಸಿರಿಕ್ಲಿನ ಕೊಂಡ್ರೋಡ ಆಯ್ನಂಚಿತ್ತನ ಒಂಜಿ ಸಂದರ್ಭ ಬರ್ಪ ನಂಚಿತ್ತನ ಸ್ಥಿತಿ ಬತ್ತನು ಭೂತಾರಾಧನೆ ಇಡ್ಲ ನಮ್ಮ ಒರಿದಿನ ಮಾತೆಕ್ಲ ನಮ್ಮ ಇಂಪಾರ್ಟೆನ್ಸ್ ಕೊರ್ಪನೆ ಹೊರತದ ಅಯ್ಯನ ಇಡೀ ಚರಿತ್ರೆಯನ್ನು ಪನ್ಪನ ಚಿತ್ತಿನ ಮೌಖಿಕ ಕಾವ್ಯಗೋ ಅಥವಾ ಸಂದಗ ಅಥವಾ ಪಾರ್ದನಗ ನಮ್ಮ ಹೆಚ್ಚಿನ ಮಹತ್ವನು ಕೊರ್ತುಜ ಅಂಚಾದ ಅಯ್ಯನ ನಮ್ಮ ಒರಿಪುನಂಚಿತ್ತನ ಕೆಲಸ ಮಲ್ಪೆರಬೋಡಾದು
ಆ ತರಬೇತಿ ಕೇಂದ್ರಲಿನ ಆರ ಮಲ್ಪಡಿತನು ಅಥವಾ ನಮ್ಮ ಮಾತೆರ್ ಲೇಯರ್ಲ ಮಲ್ಪಡಿತನು ಆಯ್ನ ಮಲ್ದೀಜ್ ಆಯ್ನು ರಡ್ನದ ವಿಷಯ ಇಂಚಿನ ಪಂಡ ಈ ಪಾರ್ಧನಾ ಪಣಪಿನವು ಅಥವಾ ಸಂದು ಪಣಪಿನವು ಅವು ಅವು ಲಿಖಿತ ಸಾಹಿತ್ಯದ ಲೆಕ್ಕವೋ ಏಕಾಂತೋಡು ಪುಟ್ಟನವು ಅತ್ತು ನಮ್ಮ ಎದುರುಡು ಏರು ಉಲ್ಲೆರ ನಮ್ಮ ಎದುರುಡು ವಕ್ತರು ಏರು ಉಲ್ಲೆರ ಅಥವಾ ವೀಕ್ಷಕ ಒಂದು ಕೇಳುಗೆ ಏರು ಉಲ್ಲೆರ ಅಕಲ್ನ ಎದುರುಡುಗೂ ಅಕಲ್ನ ಆಸಕ್ತಿಗೆ ಅನುಗುಣವಾದ ಅವು ಅರಳೊಂದು ಅರಳೊಂದು ಅರಳೊಂದು ಅರಳೊಂದು ಪೋಪುಡು ಬಹುಶಃ ಒಂಜಿ ಪಾರ್ಧನದ ಕಥೆನೆ ನಿಖಿಲು ಪಲನೆ ಪಣ್ಣಾಗ ಸಾಮಾನ್ಯವಾಯಿನ ಚಿತ್ರ ಒಂಜಿ ಗದ್ಯ ಕಾವ್ಯೋಡು ನಮ್ಮ ಪಣಪ ಅಯ್ನೇ ಒಂಜಿ ಪಾರ್ಧನದ ಶೈಲಿಯಿಂದ ಪನ್ನಗ ಅಲ್ಪ ಅನೇಕ ರೀತಿಯ ಅಲಂಕಾರ ಅಲ್ಪ ಉಪಮೆ ರೂಪಕ ಸೂತ್ರಾತ್ಮಕ ಶೈಲಿ ಪ್ರಾಸ ಒಂದು ಮಾತ ಒಟ್ಟು ಸೇರೊಂದು ಒಂದು ಒಂಜಿ ಕಾವ್ಯದ ಶೈಲಿಯನ್ನು ಪಡೆಯೊಂದು ಪೋಪುಂಡು ಮೂಲೆ ಇಪ್ಪುನೆ ತುಳು ಭಾಷೆದ ಪೊರಲು ತುಳು ಭಾಷೆನು ಅವು ಕಟ್ಟೊಂದು ಪೋಪಿನಾರು ರಾಮಕ್ಕಮ್ಮ ಕೀರ್ತಿ ಕಟ್ಟಿದ ಸಿರಿ ಪಾಡ್ದನ ಅಂದ್ರೆ ನಾವುಡೇರು ಪಂಡೇರು ಪ್ರತಿ ಪಾಡ್ದನಲ್ಲ ಆಕಲು ಸಂದರ್ಭಕ್ಕೂ ಸರಿಯಾದ ಕಟ್ಟೊಂದು ಪೋಪುನಿ ಇನಿ ಒಂಜಿ ಪಾರ್ದನೂ ಒರಿ ಪಂಡೇರು ಅಂದಾಂಡ ಈರ ಇನ್ ದಾಖಲೆ ಮಲ್ಪುಲೆ ನಾಲ್ ದಿನ ಬಡ್ದು ಅವೇ ಪಾರ್ದನೂ ಈರ ದಾಖಲೆ ಮಲ್ಪುಲೆ ಖಂಡಿತವಾದಲ ಅವು ಇಡೀ ಕಥಾ ಚೌಕಟ್ಟಡು ವ್ಯತ್ಯಾಸ ಇದ್ದಿನಲ್ಲ ಪನ್ಪಿನ ರೀತಿಡು ವಿವರಣೆ ಲೇಡು ಅವು ವ್ಯತ್ಯಾಸ ವ್ಯತ್ಯಾಸ ಒಂದು ಪೋಪುಣ ಅಂಚಾದ ಪ್ರತಿ ಪಾರ್ದನಲ್ಲ ಈರ ದಾಖಲೆ ಮಲ್ಪನಗ ಅವು ಪೊಸತ್ತು ಪೊಸತ್ತೆ ಆದಿಪ್ಪುಂಡು ಭಾಷದ ಶೈಲಿ ಅವು ಬೇತ ಒಂದು ಪೋಪುಂಡು ಈ ಪಾರ್ದನೋ ಕಲ್ಪೆರ

0: ವಿವರಲೇನು ಆರ ಬೇತೆ ಬೇತೆ ರೀತಿಯ ಪೆಜೊಂದು ಆಯ್ನ ಕಟೊಂದು ಪೋಪೇರು ನಾಳೆ ಲೀಲಾ ಶೆಟ್ಟಿ ಪಂಡೇರ ಎತ್ತೋ ಸಂದರ್ಭದ ಎಂಕ್ಲ ಪೋಯಿನಲ್ಪ ಈ ಸೀರೀಸ್ ಅಂದೇನು ಎಂಚ ಕಲ್ತಾರಂದಕ್ಕೆ ನಾ ಅಕಲ್ ಪಣಪಿನಂದು ಅವು ಎಂಕ್ಲಿಗೆ ದಲ್ಯೋಡು ಅಂತ ಕೊಂಚ ಆಟೋಮೆಟಿಕ್ ಆದ ಬರ್ಪಣ್ಣ ಪಂಡೇರು ಲೀಲಾ ಶೆಟ್ಟಿ ಪಂಡೇರು ಇಜ್ಜಣ್ಣ ಅವು ಓ ಓ ಕಾವ್ಯಲ ಅವು ಆಟೋಮೆಟಿಕ್ ಆದ ಬರ್ಪಣ ಒತ್ತು ಆಯ್ನ ನಡೆ ಆಯ್ನ ಕ್ರಮ ನಿನ್ನ ಮಾತ ಎಂಕ್ಲ ಕಲ್ಪೋಡಾಪಡು ಗೊತ್ತಿತ್ತಿನ ಕಳ್ಳ ಕೇಂಡದ ಕಲ್ಪೋಡು ಓದು ಕೇಂಡ ತೂದು ಕಲ್ಪೋಡು ಇಲ್ಲಲ್ಲಿ ಬತ್ತದ ಮನನ ಮಲ್ತದ ಆಯ್ನ ಕಲ್ಪೋಡು ಅಂಚ ಕಲ್ತದ ನಾನು ಮಾತ್ರ ಎಂಕ್ಲಿಗೆ ಪಾರ್ಧನ ಪರಿಹಾರ ಪಡ್ತದೆ ಇಡೀ ಆಟೋಮೆಟಿಕ್ ಆದ ಆಯ್ನ ಪಣೇರ ಆ ಪೂಜೆ ಇಂಚ ಈ ಪಾರ್ಧನದ ಬೊಕ್ಕ ಸಂದದ ಹಿನ್ನೆಲೆನು ಒಂಜಿ ರಡ್ಡ ವಿಷಯ ಪಣೊಂದು ಯಾನು ಪಾರ್ಧನಡು ತುಳು ಭಾಷೆದ ವಿಚಾರಕ್ಕೆ ಬರ್ಪೇನು
1: ಇತ್ತಿನೇಟ ಇಂಚಿಪ್ಪ ಕಟೀಲು ಪದವಿ ಪೂರ್ವ ಕಾಲೇಜಿದ ಶ್ರೀ ವಿದ್ಯಾ ಸಭಾಭವನಡ್ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಳ ಶಿಕ್ಷಣ ಸಮೂಹ ಸಂಸ್ಥೆದ ಸಂಯೋಜನೆಡ್ ಭ್ರಮರ ಇಂಚರ ತುಳು ಉಚ್ಚಯೋ ಈ ಲೇಸಿಡ್ ತುಳು ಪಾರ್ದನದ ಭಾಷೆ ಈ ವಿಷಯದ ಬಗ್ಗೆ ಪಾತೇರ್ನ ಡಾಕ್ಟರ್ ಅಶೋಕ್ ಆಳ್ವ ಅರ್ನ ಪಾತೇರದ ಸುರುತ ಯಜ್ಞ ಕೇಂದರೆ ನನ್ನ ದುಂಬುದ ಯಜ್ಞ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇತ್ತೀಚೆಗೆ ನಡೆದ ಎಸ್ ವಿ ಪರಮೇಶ್ವರ್ ಭಟ್ ಸಂಸ್ಮರಣಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಡಾಕ್ಟರ್ ತಾಲ್ತಜೆ ವಸಂತ್ ಕುಮಾರ್ ಇವರ ಬಗ್ಗೆ ಡಾಕ್ಟರ್ ಕೆ ಚಿನ್ನಪ್ಪ ಗೌಡರವರು ಆಡಿದ ಮಾತುಗಳನ್ನು ಕೇಳ್ತಾ ಬರೋಣ.
1: ನಮ್ಮೆಲ್ಲರ ಗೌರವಕ್ಕೆ ಪಾತ್ರರಾಗಿದ್ದ ಅಥವಾ ಪಾತ್ರರಾಗಿರುವ ಎಸ್ ವಿ ಪರಮೇಶ್ವರ್ ಭಟ್ ಅವರ ಹೆಸರಿನ ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಮತ್ತು ಮುಂದೆ ಉಪಸ್ಥಿತರೆಲ್ಲ ಹಿರಿಯರಿಗೆ ಮೊತ್ತ ಮೊದಲಾಗಿ ನನ್ನ ಶುಭಾಶಯಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಎಸ್ ವಿ ಪಿ ಅವರ ಬಗ್ಗೆ ಒಂದು ಎರಡು ಮಾತುಗಳನ್ನು ಹೇಳಿ ನಾನು ನನಗೆ ಕೊಟ್ಟಿರುವ ಕೆಲಸ ಅದು ತಾಳ್ತಜೆ ವಸಂತ್ ಕುಮಾರ್ ಅವರ ಬಗ್ಗೆ ಅಭಿನಂದನೆ ನಾಲ್ಕು ಮಾತುಗಳನ್ನು ಆಡೋದಕ್ಕೆ ನಾನು ಮುಂದುವರಿಯುತ್ತೇನೆ. ಎಸ್ ವಿ ಪಿ ತಮಗೆಲ್ಲ ಗೊತ್ತಿರುವ ಹಾಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಸ್ನಾತಕೋತ್ತರ ವಿಭಾಗದ ಸ್ಥಾಪಕ ಅಧ್ಯಕ್ಷರು, ಸ್ಥಾಪಕ ನಿರ್ದೇಶಕರು. ನಾನು ಹೇಳಬೇಕಾದ ಬಹಳ ಮುಖ್ಯವಾದ ಮಾತು ಅಂತಂದರೆ ಅವರು ಬರೇ ನಿರ್ದೇಶಕರಾಗಿದ್ದವರಲ್ಲ, ಕೆಲವು ಸಂಗತಿಗಳಲ್ಲಿ ನಮಗೆ ಮಾದರಿಯಾಗಿದ್ದವರು, ಮಾಡೆಲ್ ಅಂತ ಹೇಳ್ತೇವೆ ನಾವು. ಒಬ್ಬ ಅಧ್ಯಾಪಕ ಹೇಗಿರಬೇಕು, ಅವರೊಂದು ಮಾದರಿ. ಪ್ರಕಟಣೆಗಳನ್ನು ಹೇಗೆ ಮಾಡಿದರೆ ಹೇಗಿರಬೇಕು, ಅದಕ್ಕೂ ಒಂದು ಬಗೆಯ ಮಾದರಿಯವರು. ಮಾದರಿ ಅಂದರೆ ಒಂದು ಬಗೆಯ ಎಚ್ಚರದ ಮಾದರಿಯವರು. ಸ್ನಾತಕೋತ್ತರ ಕೇಂದ್ರದ ಒಳಗಡೆ ಮಾತ್ರ ಅಲ್ಲ, ಕನ್ನಡವನ್ನು ಒಟ್ಟು ಪರಿಸರದಲ್ಲಿ ಹೇಗೆ ಬೆಳೆಸಬೇಕು, ಪ್ರಾಥಮಿಕದಿಂದ ಸ್ನಾತಕ ಸ್ನಾತಕೋತ್ತರದವರೆಗೆ ಎನ್ನುವ ಒಂದು ರೀತಿಗೂ ಅವರು ಅತ್ಯುತ್ತಮ ಮಾದರಿ. ಬಹುಶಃ ನಾವೆಲ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಈಗಲೂ ಕೂಡ ಎಸ್ ವಿ ಪಿ ಸಂಸ್ಥೆಗೆ ಕಾಲಿಡುವುದು ಅಂತಂದರೆ ಒಂದು ಬಗೆಯ ಶೈಕ್ಷಣಿಕ ಎಚ್ಚರವನ್ನು, ಒಂದು ಅಕಾಡೆಮಿಕ್ ಅವೇರ್ನೆಸ್, ಒಂದು ಕಾನ್ಷಿಯಸ್, ಅದನ್ನು ಹುಟ್ಟಿಸುವ ರೀತಿಯಲ್ಲಿ ಇದೆ ಅವರ ಹೆಸರು. ಬಹುಶಃ ವಿಭಾಗದ ಒಳಗಡೆ ಕೆಲಸ ಮಾಡುವುದು ಅಂತಂದರೆ ನಮ್ಮ ಕಣ್ಣ ಮುಂದೆ ಧೂತನೇ ನಿಲ್ಲುವುದು ಎಸ್ ವಿ ಪಿ ಅವರ ನೆನಪುಗಳು, ಅವರ ಕೆಲಸಗಳು, ಅವರ ನಾನೀಗ ಹೇಳಿದ ಎಲ್ಲ ಮಾದರಿಗಳು. ಅಂತಹ ಹಿರಿಯ, ಬಹುಶಃ ಈ ಭಾಗದ ಎಲ್ಲರೂ ನೆನಪಿಸಿಕೊಳ್ಳುವ ಒಂಥರ ಪ್ರಾತಸ್ಮರಣೀಯರು ಎನ್ನುವ ರೀತಿಯ ಎಸ್ ವಿ ಪಿ ಅವರ ಬಗ್ಗೆ ನಾನೊಂದು ಮಾಹಿತಿಯನ್ನು ಮಾತ್ರದಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಅವರ ಬಗ್ಗೆ ಒಂದು ಸಣ್ಣ ಕೊರತೆ ಇತ್ತು ನಮ್ಮಲ್ಲಿ ಕನ್ನಡ ವಿಭಾಗದಲ್ಲಿ. ಒಮ್ಮೆ ನರಹಳ್ಳಿಯವರು ಬಂದರೊಂದು ಮಾತು ಹೇಳಿದರು, ಈ ಥರ ಏನೋ ಮಾತಾಡುವಾಗ ಎಸ್ ವಿ ಪಿ ಅವರ ಬಗ್ಗೆ ಒಂದು ಸಂಶೋಧನೆ, ಪಿ ಎಚ್ ಡಿ ಗ್ರಂಥ, ಎಸ್ ವಿ ಪಿ ಬಗ್ಗೆ ಅಧ್ಯಯನ ಆಗಬೇಕು ಅಂತ ಹೇಳುವಾಗ ಅದು ಈಗಲೂ ಆಗಲಿಲ್ಲವೋ ಎನ್ನುವ ಮಾತನ್ನು ಹೇಳಿದರು, ಈಗಲೂ ಆಗಲಿಲ್ಲವ ಅಂತ. ಹಾಗೆ ಒಬ್ಬ ಶಿಷ್ಯ ರಾಮಮೂರ್ತಿ ಅಂತ ಹೇಳುವವರು ಎಸ್ ವಿ ಪಿ ಅವರ ಸಾಹಿತ್ಯ ಮಾರ್ಗ ಅಂತ ವಿಷಯ ತೆಕ್ಕೊಂಡು ನನ್ನ ಜೊತೆಗೆ ಅಥವಾ ಆರಂಭದಲ್ಲಿ ಕೆಲಸ ಪ್ರಾರಂಭಿಸಿ ಇತ್ತೀಚೆಗೆ ಧನಂಜಯ ಅವರ ಮಾರ್ಗದರ್ಶನದಲ್ಲಿ ಅವರು ಪಿ ಎಚ್ ಡಿ ಕೆಲಸವನ್ನು ಮುಗಿಸಿದ್ದಾರೆ. ಅಂದರೆ ಕನ್ನಡ ವಿಭಾಗ ಸುಮಾರು 40-45 ವರ್ಷಗಳ ಅವಧಿಯಲ್ಲಿಯೂ ಕೂಡ ಎಸ್ ವಿ ಪಿ ಅವರನ್ನ ಒಂದಲ್ಲ ಒಂದು ಬಗೆಯಲ್ಲಿ ನಾವು ಸ್ಮರಿಸ್ತಾ, ನೆನಪಿಸ್ತಾ, ಗೌರವಿಸ್ತಾ ಬಂದಿದ್ದೇವೆ ಅಂತ ಹೇಳ್ತಾ, ಬಹುಶಃ ಕನ್ನಡ ವಿಭಾಗದ ಇತ್ತೀಚೆಗಿನ ಒಂದು ಗೌರವ ಅಂತಂದರೆ ಎಸ್ ವಿ ಪಿ ಅವರ ಎಲ್ಲ ಸಾಹಿತ್ಯ ಕೃತಿಗಳನ್ನು ಅಧ್ಯಯನ ಮಾಡಿ ಒಂದು ಸಂಶೋಧನಾ ಪ್ರಬಂಧವನ್ನು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಿಸಿ ಅದು ವೈವ ಕೂಡ ಮುಗಿದಿದೆ. ಬಹುಶಃ ಅಧಿಕೃತ ಫಲಿತಾಂಶ ಕೂಡ ಪ್ರಕಟ ಆಗಿದೆ ಅಂತ ಕೆಸ್ತರು ಹೇಳ್ತಾ ಇದ್ದಾರೆ. ಹಾಗಾಗಿ ಅದು ಒಂದು ಒಂದು ಒಂದು ಅರ್ಥದಲ್ಲಿ ನಮಗೆಲ್ಲ ಸಂತೋಷದ, ಅಭಿಮಾನದ ವಿಷಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಇಷ್ಟು ಮಾತುಗಳನ್ನು ಹೇಳಿ ನೇರವಾಗಿ ನಾನು ತಾಳ್ತಜೆಯವರ ಬಗೆಗೆ ನಾಲ್ಕು ಮಾತುಗಳನ್ನು ಆಡುವುದಕ್ಕೆ ನಾನು ಮುಂದುವರಿಯುತ್ತೇನೆ. ಕನ್ನಡ ಒಬ್ಬ ಮಹತ್ವದ ಸಂಶೋಧಕ, ಮಹತ್ವದ ವಿದ್ವಾಂಸರು, ಮಹತ್ವದ ಸಾಹಿತಿ ಲೇಖಕರು ಆಗಿದ್ದ ಎಸ್ ವಿ ಪಿ ಅವರ ಹೆಸರಿನಲ್ಲಿ ಇವತ್ತು ಇಬ್ಬರಿಗೆ ಪ್ರಶಸ್ತಿ ಸಲ್ತಾ ಇದೆ. ಅಷ್ಟೇ ಮಹತ್ವದ, ಈಗಾಗಲೇ ಪ್ರಾಸ್ತಾವಿಕ ಹೇಳುವಾಗ ಮಾತನ್ನು ಹೇಳಿದರು, ಬಹುಶಃ ಅಷ್ಟೇ, ಬಹುಶಃ ಒಂದು ವಿದ್ವತ್ ಪರಂಪರೆಯ ಬಹಳ ಬಹಳ ಬಹಳ ಯಶಸ್ವಿಯಾಗಿ, ಬಹಳ ಸಮರ್ಥವಾಗಿ ಮುಂದುವರಿಸುತ್ತಿರುವಂಥ ಓ ಎಲ್ ನಾಗಭೂಷಣ ಸ್ವಾಮಿಯವರು, ಆಮೇಲೆ ತಾಳ್ತಜೆ ವಸಂತ್ ಕುಮಾರ್ ಅವರಿಬ್ಬರನ್ನು ನಾವು ಇವತ್ತು ಸತ್ಕರಿಸ್ತಾ ಇದ್ದೇವೆ. ಈಗಾಗಲೇ ಹೇಳಿರುವ ಹಾಗೆ ತಮಗೆಲ್ಲ ಗೊತ್ತಿದೆ, ತುಂಬ ಅರ್ಹವಾದ ಇಬ್ಬರು ವಿದ್ವಾಂಸರನ್ನು ನಾವು ಆ ಪ್ರಶಸ್ತಿ ಕೊಟ್ಟು ಸತ್ಕರಿಸ್ತಾ ಇದ್ದೇವೆ. ತಾಳ್ತಜೆಯವರು ಈಗ ನಮ್ಮ ಹತ್ತಿರದವರು, ಉಪ್ಪಿನಂಗಡಿಯ ಪಂಜಾಳದಲ್ಲಿದ್ದಾರೆ ಅವರು. ತಾಳ್ತಜೆಯವರು, ನಾನು ಅವರ ಬಗ್ಗೆ ಮತ್ತು ಅವರ ಕೃತಿಗಳ ಬಗ್ಗೆ ಒಂದು ನಾಲ್ಕು ಮಾಹಿತಿಗಳನ್ನು, ಇನ್ಫಾರ್ಮೇಷನ್ ಸಭೆಗೆ ಕೊಟ್ಟು ಮತ್ತೆ ಸಮೀಕ್ಷೆಯ ಒಂದು ನಾಲ್ಕು ಮಾತುಗಳನ್ನು ಹೇಳ್ತೇನೆ. ಒಂದು 10-15 ನಿಮಿಷ, ಬಹುಶಃ 3 ನಿಮಿಷ ಮುಗಿಯಿತು, ಒಂದು 12 ನಿಮಿಷದ ಒಳಗಡೆ ನನ್ನ ಮಾತುಗಳನ್ನು ನಾನು ಮುಗಿಸ್ತೇನೆ. ಯಾಕಂದರೆ ಇಂಥ ಸಂದರ್ಭದಲ್ಲಿ ಅದು ಪರಿಚಯದ ರೂಪದ ಕೆಲವು ಮಾತುಗಳನ್ನು ಆಡುವುದು ಕೂಡ ಬಹಳ ಮುಖ್ಯ ಆಗ್ತದೆ. ಯಾಕೆ ಎಳೆಯ ಮನಸ್ಸುಗಳಿಗೆ ಯಾರು ಏನು ಅಂತ ನಮಗೆ ಹಿರಿಯರಿಗೆಲ್ಲ ಗೊತ್ತಿದೆ. ತಾಳ್ತಜೆಯವರ ಬಗ್ಗೆ ಭಾಳ ಹೊಸತಾದನ್ನು ಸೇರಿಸುವಂಥದ್ದು ಏನೂ ಇಲ್ಲ. ಅವರ ಶಿಷ್ಯ ನಾನು. 1973 ವಿವೇಕಾನಂದ ಕಾಲೇಜ್ ಸೇರಿದಾಗ, ಅಲ್ಲಿ ಕನ್ನಡ ಬಿ ಎ ಐಚ್ಛಿಕ ಆರಂಭ ಆದಾಗ ಮೊದಲ ತಂಡದ ವಿದ್ಯಾರ್ಥಿ ನಾನು, ಪಾದೇಕಾಲು ವಿಷ್ಣುಭಟ್ಟು ಹೀಗೆ ಎಲ್ಲ. ಆಗ ತಾಳ್ತಜೆ ಅಲ್ಲಿದ್ದರು. ಅಂದರೆ ಒಂದು ಅಂದಾಜು ಲೆಕ್ಕ ಹಾಕುವುದಾದರೆ ಇದು ನಮ್ದು 50ನೇ ವರ್ಷ ಸುವರ್ಣ ಮಹೋತ್ಸವ ನಮ್ಮ ಅಂದರೆ ಪರಿಚಯದ ದೃಷ್ಟಿಯಿಂದ 1923 ಅಂದರೆ ಸುಮಾರು 50 ವರ್ಷಗಳ ಒಂದು ನಿಡುಗಾಲದ ಎಲ್ಲ ಅರ್ಥಗಳಲ್ಲಿಯೂ ಕೂಡ ಎಲ್ಲೂ ಯಾವುದೇ ಬಿರುಕು ಮುರಿಯದೆ ಅಡೆ ತಡೆ ಇಲ್ಲದೆ ನಿರಂತರವಾಗಿ ಸಾಗ್ತಾ ಬಂದ ಒಂದು ಸಂಬಂಧ ಅವರದ್ದು ಮತ್ತು ನನ್ನದು, ಹಾಗೆ ಅನೇಕರದ್ದು ಈ ಭಾಗದಲ್ಲಿ ಇದೆ. ಏಕೆಂದರೆ ಅವರ ಸ್ವಭಾವ ಅಂಥದ್ದು, ತಾಳ್ತಜಿಯವರ ಸ್ವಭಾವ ಎಲ್ಲರೊಟ್ಟಿಗೆ ಹೊಂದಿಕೊಳ್ಳುವಂಥದ್ದು, ಆಮೇಲೆ ತನ್ನ ಅಭಿಪ್ರಾಯಗಳನ್ನು ಮಂಡಿಸುತ್ತಲೂ ಕೂಡ ಉಳಿದವರ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡುವಂಥದ್ದು, ಇದು ಬಹಳ ಮಹತ್ವದ ಸಂಗತಿ. ಇವತ್ತು ಅನೇಕ ಸಂದರ್ಭಗಳಲ್ಲಿ ನಾವು ಹೇಳುವುದನ್ನು ಉಳಿದವರು ಕೇಳಬೇಕು ಅಂತ ಹೇಳುವ ಒಂದು ಹಠ ಇರ್ತದೆ, ಮತ್ತೊಬ್ಬರು ಹೇಳಿದ್ದನ್ನು ನಾವು ಕೇಳಬೇಕು ಅನ್ನೋ ಸೌಜನ್ಯ ಇರುವುದಿಲ್ಲ. ಆದರೆ ಹೇಳಬೇಕಾದ್ದನ್ನು ಹೇಳಿ ಆಮೇಲೆ ಉಳಿದವರ ಅಭಿಪ್ರಾಯಗಳನ್ನು, ಇದಕ್ಕೆ ನಾನು ಯಾವಾಗಲೂ ಎರಡು ಪದ ಬಳಸುವುದುಂಟು, ನಾವು ಯಾವಾಗಲೂ ವಿರೋಧ ಮತ್ತು ಭಿನ್ನ ಈ ಎರಡು ಪದಗಳನ್ನು ನಾವು ಏನೋ ಬಳಸ್ತಾ ಇದ್ದೇವೆ. ವಿರೋಧ ಬೇರೆ, ಭಿನ್ನತೆ ಬೇರೆ. ವಿರೋಧ ಇದ್ದಾಗಲೂ ಕೂಡ ಅದರೊಂದು ಭಿನ್ನ ಅಭಿಪ್ರಾಯ ಅಂತ ಇಟ್ಟುಕೊಂಡು ಅದು ವಿರೋಧ ಆಗಬೇಕಾಗಿಲ್ಲ. ಭಿನ್ನತೆ ಇದ್ದಾಗ ಅದು ಪ್ರಜಾಪ್ರಭುತ್ವದ ಬಹಳ ಮುಖ್ಯವಾದ ಲಕ್ಷಣ. ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಕಳೆದ ಇಷ್ಟು ವರ್ಷಗಳಲ್ಲಿ ಕೂಡ ಅವರು ಕೆಲಸ ಮಾಡಿದ ಎಲ್ಲ, ಅದು ಪುತ್ತೂರು ವಿವೇಕಾನಂದ ಕಾಲೇಜ್ ಇರ್ಬೋದು, ಮಂಗಳೂರು ವಿಶ್ವವಿದ್ಯಾಲಯವರು ಸಂಶೋಧನೆ ಮಾಡುವ ದಿನಮಾನ ಇರ್ಬೋದು, ಮುಂಬೈಗೆ ಹೋದ ಸಂದರ್ಭ ಇದು, ಎಲ್ಲ ಕಡೆಯೂ ಕೂಡ ಎಲ್ಲರನ್ನು ಒಂದು ಸಂಸ್ಥೆಯ ಬೆಳವಣಿಗೆಗೆ ಒಂದು ಅರ್ಥದಲ್ಲಿ SVP ಅವರ ಒಂದು ಮಾದರಿಯನ್ನು ನಾನು ಅವರಲ್ಲಿ ಕಂಡಿದ್ದೇನೆ. ನಾನು ಎಲ್ಲರನ್ನ ಒಳಗು ಮಾಡಿಕೊಂಡು ಒಂದು ವಿಭಾಗವನ್ನು ಕಟ್ಟಬೇಕಾದರೆ ಅದಕ್ಕೆ ಸುತ್ತ ಎಲ್ಲರ ಸಹಕಾರ ಬೇಕು. ಅದು ವಿಭಾಗ ಒಳಗಿಂದ ಆಗುವ ಕೆಲಸ ಆದರೂ ಕೂಡ ಹೊರಗಿನ ಎಲ್ಲ ಪ್ರೇರಣೆಗಳು ವಿಭಾಗ ಹರಿದು ಬರಬೇಕು ಅಂತ ನಂಬಿದವರು SVP ಅವರು. ಅದನ್ನೇ ಮುಂದುವರಿಸಿದವರು ತಾಳ್ತಜೆ ವಸಂತ್ ಕುಮಾರ್ ಅವರು. ಅವರು ಬಾಯಾರಿನ ಒಂದು ಮುಳಿಗದ್ದೆ ಅಂತ ನಮ್ಮ ಕಾಸರಗೋಡು ಹತ್ತಿರ ಅಲ್ಲಿ ಹುಟ್ಟಿದ್ದು 1948. ಆಮೇಲೆ ಅವರ ಸಂಚಾರ ಮಾತ್ರ ಅದು ಮುಳಿಗದ್ದೆಯಿಂದ ಮಡಿಕೇರಿ, ಮಡಿಕೇರಿಯಿಂದ ಮೈಸೂರು, ಮೈಸೂರಿಂದ ಉಪ್ಪಿನಂಗಡಿ, ಉಪ್ಪಿನಂಗಡಿಯಿಂದ ಮಂಗಳೂರು. ಸಂತ ಎಲೋಶಿಯಸ್ ಕಾಲೇಜಿನ ಹಳೆ ವಿದ್ಯಾರ್ಥಿ ಅವರು ತಾಳ್ತ ವಸಂತ್ ಕುಮಾರ್. ಅವಶ್ಯ ಇವತ್ತು ಆ ಅರ್ಥದಲ್ಲಿ ಅವರ ಸಮಾರಂಭ ಇಲ್ಲಿ ಆಗ್ತಾ ಇರುವುದು ಕೂಡ ಒಂದು ಬಹಳ ಸಂತೋಷದ, ಈ ಕಾಲೇಜಿಗೆ ನಮಗೆಲ್ಲರಿಗೂ ಸಂಭ್ರಮದ ವಿಷಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಸಂತ ಎಲೋಶಿಯಸ್ ಕಾಲೇಜಲ್ಲಿ PUC ಮುಗಿಸಿದ್ರು, ಆಮೇಲೆ ಪುತ್ರ ವಿವೇಕಾನಂದ ಕಾಲೇಜಿಗೆ ಹೋಗಿ ಆಮೇಲೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸ್ನಾತಕೋತ್ತರ ಪದವಿಯನ್ನು ಪಡೆದರು, ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ PhD ಪದವಿಯನ್ನು ಪಡೆದರು. ಆಮೇಲೆ ಶೈಕ್ಷಣಿಕ ವಿವೇಕಾನಂದ ಕಾಲೇಜಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಿದ ಮೇಲೆ ಅವರು ಮತ್ತೆ ಮುಂಬೈ ವಿಶ್ವವಿದ್ಯಾನಿಲಯಕ್ಕೆ ಹೋದರು. ಅಲ್ಲಿ ಸಹಜವಾಗಿ ಒಂದು ವಿಶ್ವವಿದ್ಯಾನಿಲಯದ ಪ್ರವಾಚಕರದ ಲೀಡರ್ ಆಗಿ, ಪ್ರೊಫೆಸರ್ ಆಗಿ, ಮುಖ್ಯಸ್ಥರಾಗಿ ಮತ್ತು ಆ ಯೂನಿವರ್ಸಿಟಿ ಎಲ್ಲ ಅಂಗಸಂಸ್ಥೆಗಳ ಜವಾಬ್ದಾರಿ ತೆಗೆದುಕೊಂಡು ಒಬ್ಬ ಯಶಸ್ವಿ ಪ್ರಾಧ್ಯಾಪಕ, ಒಬ್ಬ ಯಶಸ್ವಿ ಆಡಳಿತಗಾರ ಅಂತ ಅಲ್ಲಿಯವರಿಂದ ಮತ್ತು ದೂರ ನಮ್ಮಿಂದ ಇಲ್ಲಿಂದಲೂ ಕೂಡ, ಹಾಗಾಗಿ ನಾವು ಗಡಿನಾಡು ಅಂತ ಅಥವಾ ಹೊರನಾಡು ಅಂತ ಹೇಳುವ ಪದವನ್ನು ಬಳಸುವುದಿಲ್ಲ. ತಾಳ್ತಜಿಯವರನ್ನು ಹೊರನಾಡು ಹೇಳಲಿಕ್ಕೆ ಆಗುವುದಿಲ್ಲ, ಗಡಿನಾಡು ನಾವು ಅಂತ ಹೇಳಿ. ಅವು ನಮ್ಮ ನಾಡೇ ಅದು, ಮುಂಬೈ ಅವರಿದ್ದ ದಿನಗಳು, ಅದು ಇವತ್ತಿಗೂ ಕೂಡ ಅದು ಕರ್ನಾಟಕದ ಒಂದು ಸಾಂಸ್ಕೃತಿಕ ಭಾಗವೇ, ಒಂದು ಶೈಕ್ಷಣಿಕ ಭಾಗವೇ ಆದ್ದರಿಂದ ಆ ಸಂಬಂಧವನ್ನು ಉಳಿಸಿಕೊಂಡು ಬಹಳ ಕಾಲ ನಮ್ಮ ಕರ್ನಾಟಕದ ಒಳಗಿನ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳ ಸಂಬಂಧವನ್ನು ಆ ಸಂಸ್ಥೆಯ ಜೊತೆಗೆ ಇರಿಸಿಕೊಂಡು ಬಂದವರು. ಆಮೇಲೆ ನಿವೃತ್ತಿ 1908 ಆಯಿತು. ಅನೇಕ, ನಾನು ಈಗಾಗಲೇ ಹೇಳಿದ ಹಾಗೆ, ಒಂದು ವಿಶ್ವವಿದ್ಯಾನಿಲಯದ ಅನೇಕ ಹೊಣೆಗಾರಿಕೆಗಳನ್ನು ಅವರು ನಿರ್ವಹಿಸಿದ್ದಾರೆ. ಉದಾಹರಣೆಗೆ PhD ಮಾರ್ಗದರ್ಶಕರಾಗಿ 15 ಮಂದಿಗೆ, ಆಮೇಲೆ ಅದು ಮುಂಬೈ ಮಾತ್ರ ಅಲ್ಲ, ಹಂಪಿ ವಿಶ್ವವಿದ್ಯಾನಿಲಯ ಅಲ್ಲಿಯೂ ಮಾರ್ಗದರ್ಶಕರಾಗಿ ಅವರು PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಆಮೇಲೆ UGC ಮಹತ್ವದ 4 ಮೇಜರ್ ಪ್ರಾಜೆಕ್ಟ್ ರಿಸರ್ಚ್ ಪ್ರಾಜೆಕ್ಟ್ಸ್ ಅನ್ನ ಮೇಜರ್ 4 ಮತ್ತೆ ಕಿರು ಯೋಜನಾ ಸಂಶೋಧನಾ ಯೋಜನೆ ಅದೊಂದು 3-4 ಮುಗಿಸಿದ್ದಾರೆ. ಆಮೇಲೆ ಬಹಳ ಮುಖ್ಯ ಹೇಳಬೇಕಾದದ್ದು, ನಾನು ಅವರ ಪ್ರಕಟಣೆಗಳು ಸುಮಾರು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಸುಮಾರು 40 ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಒಬ್ಬ ಸಂಶೋಧಕ ಮತ್ತು ವಿಮರ್ಶಕ ಇದೆರಡು ಪ್ರಜ್ಞೆ ಅವರಲ್ಲಿ ಉದ್ದಕ್ಕೂ ಒಂದರ ಜೊತೆಗೆ ಅದು ಒಂದನ್ನು ಮೀರಿ ಅಂತ ಹೇಳ್ತಾ ಇಲ್ಲ ನಾನು, ವಿಮರ್ಶೆ ಅದನ್ನು ಸ್ವಲ್ಪ ಮುಂದಕ್ಕೆ ಸಂಶೋಧನೆ ಅಥವಾ ಸಂಶೋಧನೆ ಆರಂಭಿಸಿ ವಿಮರ್ಶೆಯ ನೆಲೆಗಳನ್ನು ತಮ್ಮ ಬರವಣಿಗೆಗಳಲ್ಲಿ ಮಾಡಿದವರು ತಾಳ್ತಜಿಯವರು. ಆಮೇಲೆ ಒಟ್ಟು ಅವರ ಲೆಕ್ಕ ಹಾಕಿದರೆ ಸುಮಾರು 18 ಕೃತಿಗಳನ್ನು, ಅದು ಸಂಪಾದಿತ ಕೃತಿಗಳು ಮತ್ತು ಸ್ವಂತ ಕೃತಿಗಳು ಸೇರಿದರೆ ಸುಮಾರು 18 ಕೃತಿಗಳನ್ನು ಅವರು ಪ್ರಕಟ ಮಾಡಿದ್ದಾರೆ. ಸಹಜವಾಗಿ ಈ ಭಾಗದ CDAPO ಪ್ರಶಸ್ತಿ ಅವರಿಗೆ ಬಂದಿದೆ, ಗುರೂರು ಸಾಹಿತ್ಯ ಪ್ರಶಸ್ತಿ ಬಂದಿದೆ, ಕಾಂತಾವರ ಕನ್ನಡ ಸಂಘ ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿಗಳು ಅವರನ್ನು ಅರಸಿಕೊಂಡು ಬಂದಿವೆ. ಅಥ ಇವರು ಹರಸಿ ಹೋದದ್ದಲ್ಲ, ಅವುಗಳು ಹರಸಿ ಬಂದಿವೆ ಅಂತ ಹೇಳುವುದು ಹೆಚ್ಚು ಸರಿಯಾದ ಶಬ್ದ. ಬೇರೆ ಬೇರೆ ಕೇಂದ್ರಗಳಲ್ಲಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಅಧ್ಯಯನದ ವಿಷಯಗಳು ತಗೊಂಡ್ರೆ ನಾವು ಮುಖ್ಯವಾಗಿ ವಿದೇಶಕ್ಕೆ ಜರ್ಮನ್ ದೇಶಕ್ಕೆ ಡ್ಯಾಡ್ ಫೆಲೋಶಿಪ್ ಪಡ್ಕೊಂಡವರು ಜರ್ಮನ್ ಪ್ರವಾಸ ಮಾಡಿದ್ದಾರೆ. ಅಲ್ಲಿ ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಸಂಸ್ಕೃತಿಗೆ ಸಂಬಂಧಪಟ್ಟ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟ ವಿಶೇಷ ಉಪನ್ಯಾಸಗಳನ್ನು ಕೂಡ ನೀಡಿದ್ದಾರೆ. ಇದು ಒಂದು ಭಾಗ. ಪ್ರಕಟಣೆಗಳು, ಇದು ಮಾಹಿತಿಗೆ ನಾನು ಕೊಡ್ತಾ ಇರುವಂಥದ್ದು. ಅವರ ಮೊದಲ ಕೃತಿ ಬಹುಶಃ 1980 ಬಂದದ್ದು, ಅದು ಹರಿಹರನ ರಗಳೆಗಳು ಅಂತ. ಈ ಪಟ್ಟಿ ನಾನು ಯಾಕೆ ಕೊಡ್ತಾ ಇದ್ದೇನೆ ಅಂತ ನಾನು ಆಮೇಲೆ ಹೇಳ್ತೇನೆ. ನಾನು ಒಂದು ಹರಿಹರ ರಗಳೆಗಳು, ಆಮೇಲೆ ಸಿಂಗಾರ ಮತ್ತು ಸಾರಸ ಎನ್ನುವ ಎರಡು ವಿಮರ್ಶಾ ಸಂಕಲನಗಳು, ಮತ್ತು ಸಂಪಾದಿತ ಕೃತಿಗಳು ಉದಾಹರಣೆಗೆ ಬೇರು ಬೀಳಲು, ಬಹಳ ಮಹತ್ವದ ಎರಡು ಗ್ರಂಥಗಳು ಅಂದರೆ ಒಂದು ಕರ್ನಾಟಕದಲ್ಲಿ ಬೌದ್ಧ ಸಂಸ್ಕೃತಿ ಮತ್ತು ಬೌದ್ಧಾಯನ, ಇದೆರಡು ಗ್ರಂಥಗಳು. ನಾನು ಇಲ್ಲೇ ಆ ಮಾತನ್ನು ಹೇಳಿಬಿಡ್ತೇನೆ. ನಾನು ನಮ್ಮಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯದ ಬಗ್ಗೆ ಮಾತನಾಡುವಾಗ ಎಲ್ಲ ವಿದ್ಯಾರ್ಥಿಗಳು, ಅಧ್ಯಾಪಕರು ಕೂಡ ಕೊಂಡಾಡುವ ಅಥವಾ ಮೆಚ್ಚುವ, ಪರಿಶೀಲಿಸುವ, ರೆಫರ್ ಮಾಡೋದು ಗ್ರಂಥ ಅಂದರೆ ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಎಂ ಎಂ ಕಲಬುರ್ಗಿಯವರದ್ದು. ಎಲ್ಲರಿಗೂ ಗೊತ್ತಿದೆ ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯವನ್ನು ಪ್ರಸ್ತಾವಿಸದೆ ಮುಂದೆ ಹೋಗುವ ಪ್ರಶ್ನೆ ಬರುವುದಿಲ್ಲ. ಆದರೆ ಅದಕ್ಕಿಂತ ಹಿಂದಿನ ಒಂದು ಕರ್ನಾಟಕದ ಬೌದ್ಧ ಸಂಸ್ಕೃತಿ, ಬೌದ್ಧ ಸಂಸ್ಕೃತಿ ಮತ್ತು ಸಾಹಿತ್ಯಿಕ ನೆಲೆಗಳನ್ನು ಅಧ್ಯಯನ ಮಾಡಿದವರು ತಾಳ್ತಾಜಿಯವರು. ನಾನು ಒಂದೇ ಮಾತು ಹೇಳಬಹುದೇನೋ, ಅದು ಯಾಕೋ ಏನೋ ಗೊತ್ತಿಲ್ಲ, ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಆ ಗ್ರಂಥ ಪಡ್ಕೊಂಡಷ್ಟು ಒಂದು ಪ್ರಚಾರವನ್ನು, ಪ್ರಾಮುಖ್ಯತೆಯನ್ನು ಅದು ಈ ಕರ್ನಾಟಕದ ಬೌದ್ಧ ಸಂಸ್ಕೃತಿ ಬುದ್ಧಾಯನ ಗ್ರಂಥ ಪ್ರಶಸ್ತಿ ಬಂದಿದೆ ಇದಕ್ಕೆ. ಆದರೆ ಬಹುಶಃ ನಮ್ಮ ಎಲ್ಲ ಅಧ್ಯಯನಗಳು ಕೂಡ ಕವಿರಾಜ ಮಾರ್ಗದಿಂದ ಈಚೆಗೆ ಆರಂಭ ಆಗುವುದರಿಂದ, ಅದರ ಹಿಂದಿನದು ನಮಗೆ ಅನೇಕ ಕೃತಿಗಳು ಅಲಭ್ಯ ಆದದ್ದರಿಂದ ಒಂದೇ ಮಾತಲ್ಲಿ ಬಹುಶಃ ಸಾಹಿತ್ಯ ಚರಿತ್ರೆ ಪಾಠ ಮಾಡುವಾಗಲೂ ಕೂಡ ಆರಂಭ ಮಾಡೋದು ಅಲ್ಲಿಂದಲೇ. ಸಾಧಾರಣ ಕವಿರಾಜ ಮಾರ್ಗ ಪಂಪಯುಗ ಅಂತ ಹೇಳಿಕೊಂಡು ಶುರು ಮಾಡ್ತಾರೆ. ಅದರ ಹಿಂದೆ ಅಷ್ಟಾಗಿ ಗಮನ ಕೊಡದೆ ಹೋಗುವುದರಿಂದ ಆ ಕಾರಣವು ಇರಬಹುದು ಅಂತ ಕಾಣುತ್ತೆ. ಮತ್ತು ಅದು ಒಂದು ಮಾತಲ್ಲಿ ಹೇಳಿಬಿಡುವುದು, ಅದು ಆಗ ಅನೇಕ ಗದ್ಯಕೃತಿ ಪದ್ಯಕವಿಗಳ ಉಲ್ಲೇಖ ಬರ್ತದೆ, ಅದರಲ್ಲಿ ಅನೇಕ ಅಲಭ್ಯ ಅಂತ ಮಕ್ಕಳಿಗೆ ಬಹಳ ಖುಷಿ ಆಗ್ತದೆ. ಅಲಭ್ಯ ಅಂತ, ಲಭ್ಯ ನಾನು ನೋಡಿದ್ದೇನೆ ಸಾಹಿತ್ಯ ಚರಿತ್ರೆ ಪಾಠ ಮಾಡುವಾಗ ಆ ಕಾಲದ ಅನೇಕ ಕೃತಿಗಳು ಅಲಭ್ಯ ಅಂತ ಆಗುವಾಗ ಮಕ್ಕಳು ಹೀಗೆ ಅದು ಸಿಕ್ಕದೆ ಹೋಗಲಿ ಅಂತ, ಮತ್ತೆ ಓದಬೇಕಲ್ಲ ಇದ್ದದ್ದೇ ಜಾಸ್ತಿ ಆಗಿದೆ ಅಂತ ಇರುವುದರಿಂದ ಅದು ಒಳ್ಳೆಯದೇ, ಅಲಭ್ಯ ಅಂತ ಇರುವುದೇ ಒಳ್ಳೆಯದು ಅಂತ. ಆದರೆ ಆ ಕಾಲದ ಸಾಹಿತ್ಯವನ್ನು ನಾನು ಹೇಳಬೇಕಾದ ಒಂದು ಮಾತು, ಇಡೀ ಬೌದ್ಧ ಒಂದು ಸಾಹಿತ್ಯ ಯುಗ ಆಗಿ ಹೋಗಿದೆ ಎನ್ನುವುದು, ಅದು ಯಾವ ಕಾರಣಗಳಿಗಾಗಿ ನಾಶ ಹೊಂದಿತ್ತು ಎನ್ನುವಂಥದ್ದು, ಒಂದು ಚಾರಿತ್ರಿಕ ಸಂದರ್ಭದ ಮಾಹಿತಿಗಳನ್ನು ಒಂದು ಸಾಂಸ್ಕೃತಿಕ ಪಠ್ಯವಾಗಿ ನೋಡುವ ಇಡೀ ಕ್ರಮವೇ ನನಗಂತೂ ಬಹಳ, ನಾನು ಅನೇಕ ಬಾರಿ ಅದು ಸಾಹಿತ್ಯ ಚರಿತ್ರೆ ಪಾಠ ಮಾಡುವಾಗ ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯದ ಬಗ್ಗೆ ಗೊತ್ತಿರುವ ಮಾಹಿತಿ, ಆದರೆ ನಾವು ತಿಳ್ಕೊಳ್ಬಹುದಾದ, ಊಹಿಸಬಹುದಾದ ಇಕ್ಕಿ ಮೆಟ್ಟಿದುವು ಅಂತ ಪಂಪ ಹೇಳ್ತಾನೆ. ಇಕ್ಕಿ ಮೆಟ್ಟಿದುವು ಮುಂದಿನ ಕಂಬಗಳಂದ್ರೆ ಯಾವುದನ್ನು ಇಕ್ಕಿ ಮೆಟ್ಟಿದ್ದದು, ಗದ್ಯ ಪದ್ಯ ಕವಿಗಳ ದೊಡ್ಡ ಪಟ್ಟಿ ಬರ್ತದೆ ಕವಿರಾಜ ಮಾರ್ಗದಲ್ಲಿ ಅಲ್ವಾ, ಕತೆ ಪಿರಿದಾದೊಡಂ ನಿಮ್ಗೆ ಗೊತ್ತಿದೆ ಪಂಪ ಹೇಳ್ತಾನೆ, ಅಥವಾ ಅಪೂರ್ವಮಾಗೆ ಸಲಮೇಳದ ಕತೆ ಪಿರಿದಾದೊಡಂ ಕತೆಯ ಮೈಗಿಡಲಿಯದೆ ಮುಂ ಸಮಸ್ತ ಭಾರತಮ್ಮ, ಅಪೂರ್ವಮಾಗೆ ಹೇಳಿದ ಕವೀಶ್ವರ ಇಲ್ಲ, ಅಪೂರ್ವವಾಗಿ ಹೇಳಿದವರಿಲ್ಲ, ಬೇರೆ ರೀತಿ ಹೇಳಿದವರು ಇದ್ದಿರಬೇಕಲ್ಲ. ಇಂಥ ಮಾತುಗಳನ್ನೆಲ್ಲ ತರಗತಿಯಲ್ಲಿ ಪಾಠ ಮಾಡಿದ್ದಾರೆ ಅವರು, ಅನೇಕ ದಾಖಲೆಗಳನ್ನು ಇಟ್ಟುಕೊಂಡು ಅದಕ್ಕಿಂತ ಮುಂಚಿನ ಒಂದು ಸಾಹಿತ್ಯ ಪರಂಪರೆಯನ್ನು ರೀಕನ್ಸ್ಟ್ರಕ್ಟ್ ಮಾಡುವ ಕೆಲಸವನ್ನು, ನನ್ನ ದೃಷ್ಟಿಯಲ್ಲಿ ಎರಡು ಸಂಶೋಧನಾ ಗ್ರಂಥಗಳು ಬಹಳ ಮುಖ್ಯದ್ದು. ಅದಕ್ಕಾಗಿ ಅವರ ಮನೆಗೆ ಬೌದ್ಧಾಯನ ಎನ್ನುವ ಹೆಸರು ಬಹಳ ಅನ್ವರ್ಥವಾದದ್ದು. ಅವರು ಬೌದ್ಧಾಯನ ಆ ಮನೆಗೂ ಹಾಗೆ ಹೆಸರನ್ನು ಇಟ್ಟಿದ್ದಾರೆ. ಹಾಗೆ ಜನಪರ ನಿಲುವು, ಸೋಪಾನ, ಮೂರು ಮಂದಿಯ ವಿಕ್ರ ಗೋಕಾಕ್, ಡಾಕ್ಟರ್ ಶಿವರಾಮ ಕಾರಂತ್ ಮತ್ತು ರಂಶಿ ಮುಗಳಿ, ಬಹುಶಃ ಇವರಿಗೆ ಬಹಳ ಒಂದು ಅರ್ಥದಲ್ಲಿ ಬಹಳ ಪ್ರಿಯರಾದ ಹಿರಿಯ, ಅನೇಕರ ಬಗ್ಗೆ ಬರೆದಿದ್ದಾರೆ, ಇಲ್ಲ ನಾನು ಹೇಳ್ತಾ ಇಲ್ಲ, ಆ ಮೂವರ ಬದುಕು ಬರಹಗಳ ಬಗ್ಗೆ ಪ್ರತ್ಯೇಕ ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಮುತ್ತಿನ ಸತ್ತಿಗೆ ಬಹಳ ಬಹಳ ಮುಖ್ಯವಾದ ಒಂದು ವಿಮರ್ಶಾ ಸಂಕಲನ. ಹಾಗೆಯೇ ಅದೇ ಬೌದ್ಧಯಾನ ಮತ್ತೆ ಬಂತು, ಹಣತೆಗೆ ಹನಿ ಎಣ್ಣೆ ಇತ್ಯಾದಿ ಕೃತಿಗಳನ್ನು ಬರೆದಿದ್ದಾರೆ. ನನಗೆ ಹೇಳಬೇಕಾದ ಮಾತು, ಇದನ್ನು ನೀವು ಅವಲೋಕನ ಮಾಡಿದರೆ ಇವರ ಆಸಕ್ತಿ ನೋಡಿ, ಒಂದು ಪ್ರಾಚೀನ ಸಾಹಿತ್ಯ, ನಡುಗನ್ನಡ ಸಾಹಿತ್ಯ, ಆಧುನಿಕ ಸಾಹಿತ್ಯದ ಎಲ್ಲ ಪ್ರಕಾರಗಳು. ನಾನು ಈ ಮಾತನ್ನು ಮುಖ್ಯ ಯಾಕೆ ಹೇಳಬೇಕು ಅಂತಂದರೆ, ಇವರ ಇಡೀ ಸಂಶೋಧನೆ ವಿಮರ್ಶೆ ಹಿಂದೆ ಕೆಲಸ ಮಾಡಿರುವುದು ಒಬ್ಬ ಅಧ್ಯಾಪಕ. ನಾವಿವತ್ತು ಎಲ್ಲಿಗೆ ಬಂದು ನಿಂತಿದ್ದೇವೆ ಅಂದರೆ, ಕನ್ನಡ MA ಮಾಡಿದ ಮೇಲೆ ನಾವು ನೋಡ್ತಾ ಇದ್ದೇವೆ ಈಗ ಅನೇಕ, ಇಲ್ಲ ನಂದು ತಜ್ಞತೆ ಆಧುನಿಕ ಕಾವ್ಯ ಅಂತ ಒಂದು ಕನ್ನಡ MA ಆಗಿದೆ, ಒಬ್ಬ ಕನ್ನಡ ತರಗತಿಗಳಿಗೆ ಪಾಠ ಮಾಡುವ ಅಧ್ಯಾಪಕ ಇವತ್ತು ಅನೇಕ ಸಂದರ್ಭಗಳಲ್ಲಿ, ನಾನು ಅದನ್ನು ಒಂದು ಜನರಲೈಸ್ ಮಾಡ್ತಾ ಭಾವಿಸಬಾರದು ಯಾರು ಕೂಡ, ಎಲ್ಲ ಗೊತ್ತಿರುವ ಹಾಗೇನೆ ನಮಗೆ ಹಳಗನ್ನಡದ ಅಷ್ಟು ಪ್ರವೇಶ ಇಲ್ಲ ಅಂತ ಹೇಳುವ ಒಂದು ಮಾತು ವಿಶೇಷವಾಗಿ ಕೇಳ್ತಾ ಇದ್ದೇವೆ. ಒಂದು ಕಾಲದ SEP ಅವರಿಂದ ಹಿಡಿದು ಬಹುಶಃ ಆ ತಲೆಮಾರಿನ ಹಿರಿಯ ತಲೆಮಾರಿನ ಎಲ್ಲ ಅಧ್ಯಾಪಕರು ಕೂಡ ಕನ್ನಡ ಸಾಹಿತ್ಯ ಅಂತ ಹೇಳಿದ ಮೇಲೆ ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ತಜ್ಞತೆ ಪ್ರವೇಶ ಇರಬೇಕು, ಅದವನ ಅವನ ಧರ್ಮ ಅದು ಅಂತ. ನಮಗೆ ಕನ್ನಡ ವಿಭಾಗದಲ್ಲಿ ಕೆಲಸವನ್ನು ಹಂಚುವಾಗ ನಾವು ಕೆಲವೇ ಪ್ರಸತ್ತು ಹೇಳಿದು ಉಂಟು, ಸರ್ ಅಷ್ಟು ಪ್ರವೇಶ ಇಲ್ಲ, ಪ್ರವೇಶ ಪ್ರಶ್ನೆ ಅಲ್ಲ, ಅದು ಪ್ರವೇಶ ಮಾಡಿಕೊಳ್ಳಬೇಕು, ತಜ್ಞತೆ ಮಾಡಿಕೊಳ್ಳಬೇಕು ಅಂತ. ಕನ್ನಡ ವಿಭಾಗದಲ್ಲಿ ವಿವೇಕರಾಯ ಪ್ರೊಫೆಸರ್ ಇದ್ದಷ್ಟು ಕಾಲ, ಆ ನಂತರವೂ ಕೂಡ ಆ ಪರಂಪರೆ ಮುಂದುವರಿಯುತ್ತದಿಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಯಾವನೇ ಅಧ್ಯಾಪಕ ಯಾವುದೇ ಕನ್ನಡದ ವಿಷಯವನ್ನು ಕೊಟ್ಟರೂ ಕೂಡ ಅದನ್ನು ಅಧ್ಯಯನ ಮಾಡಿ ಪಾಠ ಮಾಡಬೇಕು ಅಂತ. ಬಹುಶಃ ನಾನು ಹೇಳ್ತಿರೋದು ಹೇಗೆಂದರೆ, ತಾಳ್ತಜೆಯವರಲ್ಲಿ ಆ ಗುಣ, ಒಬ್ಬ ಅಧ್ಯಾಪಕನ ಗುಣ ಬಹಳ, ಸ್ವಭಾವ ಬಹಳ ಮುಖ್ಯವಾಗಿದ್ದರಿಂದ ಕನ್ನಡದ ಪ್ರಾಚೀನ ಬೌದ್ಧ ಸಾಹಿತ್ಯದಿಂದ ಹಿಡಿದು ಆಧುನಿಕ ಕಾಲಘಟ್ಟದವರೆಗೆ ಎಲ್ಲ ಪ್ರಕಾರಗಳನ್ನು, ಆಧುನಿಕದ ನಾಟಕ, ನಾನು ಅವರ ನೇರ ಶಿಷ್ಯ, ನನಗೆ ಗೊತ್ತಿದೆ, ಸಾಹಿತ್ಯ ಚರಿತ್ರೆ ನಾನು ಕೇಳಿದ್ದೇನೆ, ಹಳಗನ್ನಡ ಕಾವ್ಯಗಳನ್ನು ಪಾಠ ಮಾಡಿದ್ದು ನಾನು, ಎಲ್ಲ ನಡುಗನ್ನಡ ಕಾಲದ ಅದು ಜನನ ಯಶೋಧ ಚರಿತ್ರೆ ಅದನ್ನು ಪಟ್ಟಿ ಮಾಡ್ತಾ ಇಲ್ಲ, ಎಲ್ಲ ಪಠ್ಯಗಳನ್ನು ಪಾಠ ಮಾಡಿದ್ದಾರೆ, ಆಧುನಿಕ ಕಾಲದ ನಾಟಕಗಳು ಕಾವ್ಯವರು. ಹಾಗೆ ನೋಡಿದರೆ ಬಹುಶಃ ಕಾವ್ಯ ಹೆಚ್ಚು ಪ್ರಿಯವಾದದ್ದು ಅಂತ ನಾನು ಒಂದು ಹೇಳಬಹುದು ಏನೋ ಅವರಿಗೆ. ಕಾವ್ಯದಲ್ಲಿಯೂ ಕೂಡ ಪ್ರೇಮ ಕವನಗಳು, ಪ್ರೀತಿಯ ಕವನಗಳು ಬಂದರೆ, ಪ್ರಣಯದ ಕವನಗಳು ಬಂದರೆ, ಸ್ವಲ್ಪ ಹೇಳ್ತೇನೆ ನಾನು ಆಯಿತಾ, ಅದು ಸಣ್ಣ ತಮ ಇರಲಿ ಅಂತ ಪಾಠ ಮಾಡ್ತಾರೆ, ಬಹಳ ಚಂದ ಪಾಠ ಮಾಡ್ತಾರೆ. ಭಾರಿ ಹೆಗ್ಗಡೆಯ ಮಗಳು ಗೊತ್ತಲ್ಲ ಕೊನೆಗೆ ದುರಂತದಲ್ಲಿ ಇವರು ಉದ್ದ ನೋಡಿ ಉದ್ದಲ್ವ, ಅದು ಆ ಮುಳುಗುದನ್ನೆಲ್ಲರೂ ಮಾಡಿ ತೋರಿಸ್ತಾರೆ ಸ್ಟೇಜಲ್ಲಿ ನಿಂತು, ಯಾರಾದರೂ ಬಂದು ರಕ್ಷಿಸಿ ಅಂತ ಹೇಳುವ ಭಾಗ ಅದನ್ನು ಬಹಳ ಚಂದ. ಪ್ರೀತಿ ಅಂದರೆ ಅದಕ್ಕೆ ಅನೇಕ ಮಾತುಗಳನ್ನು ಹೇಳ್ತಾರೆ, ಅದು ಜಾರ ತೊಡಗಿದರೆ ಜಾರುತ್ತಲೇ ಹೋಗುತ್ತದೆ ಅಂತ ಹೇಳಿ ಹೇಳಿ ಮತ್ತೆ ಒಬ್ಬರದ್ದು ನಮ್ಮ ಗ್ರಾಚಾರ್ಯಕ್ಕೆ ನಮ್ಮಂತ ಒಬ್ಬರದ್ದು ಹೆಸರು ಹೇಳುದು, ಏನ್ ಹೇಳ್ತೀವಿ ಚಿನ್ನಪ್ಪ, ನಾವು ಎಂಥದ್ದು ಹೇಳುದಾಗ BA ನಮ್ಮನ್ನೊಂದು ಒಳಗೆ ತೆಕ್ಕೊಂಡು ಅದರ ಒಳಗಡೆ ಕೊನೆಗೊಂದು ಮಾತು ಉಂಟು, ಅವ್ರು ಮಾತಾಡ್ತಾರೆ, ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ, ಬಲ್ಲವನೇ ಬಲ್ಲ, ಇದು ಅವ್ರಿಗೆ ಗೊತ್ತುಂಟು ಎಲ್ಲದು, ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ, ನಿಮಗೆ ಏನು ಗೊತ್ತುಂಟು ಅಂತ ಒಂದು ಹೇಳಿ ಅಂದ್ರೆ ಒಂದು ವಿಷಯದ ಒಳಗಡೆ ತೆಕ್ಕೊಂಡು. ಪಂಪನ ಕಾವ್ಯದ ಅಂತ ಸನ್ನಿವೇಶಗಳು, ಜನನ ಅಮೃತಮತಿಯ ಪ್ರಸಂಗ ಬಹಳ ನಾನು ಅನೇಕ ದೃಷ್ಟಿ ಹೇಳಬಲ್ಲೆ. ಅಂದ್ರೆ ಒಂದು ಕಾವ್ಯದ ಒಂದು ಸತ್ವ, ಅದರ ಶಕ್ತಿ, ಅದ ನಾವು ಹಳೆಯ ಪರಿಭಾಷೆ ರಸಗಟ್ಟಿ ಅಂತ ಹೇಳ್ತೇವೆ ನಾವು, ಆದರೆ ಅದನ್ನು ವಿದ್ಯಾರ್ಥಿಗಳಿಗೆ ತಲುಪಿಸಿ ಅತ್ಯುತ್ತಮ ಬೋಧಕ, ಅದರ ಮಟ್ಟಿಗೆ ನೀವು ಅನುಮಾನ ಪಡೋದು ಬೇಡ. ತಾಳ್ತಜೆಯವರು ಇದ್ರೆ, ಅಮೃತರು ಇದ್ರು, ಆಗ ಅಮೃತರು ಇದ್ರು, ಅವರೊಂದು ಕ್ರಮ ಬೇರೆ. ಆದರೆ ಅಮೃತರ ಒಂದು ಅರ್ಥದಲ್ಲಿ ತರಗತಿಗಳನ್ನು ಕೂಡ ದೊಡ್ಡ 100-130 ವಿದ್ಯಾರ್ಥಿಗಳಾಗ ಸೆಕೆಂಡ್ ಲ್ಯಾಂಗ್ವೇಜಿಗೆಲ್ಲ, ಅದಕ್ಕೆ ಆದಷ್ಟು ಅಮೃತರನ್ನ ಕಳಿಸದೆ, ಗೊತ್ತುಂಟು ಯಾಕೆ ಕಳಿಸುವುದಿಲ್ಲ ಇವರು ಅಂತ, ಇವರ ಗುರುಗಳವರು ಇವರೇ ಹೋಗೋದು 100-130 ಮಂದಿ ಜನರಲ್ ಕ್ಲಾಸಿಗೆ. ಆಗ ಕನ್ನಡದ ಪಾಠವನ್ನು ಹೇಗೆ ಅಷ್ಟು ಮಂದಿಗೆ ತಲುಪಿಸಬೇಕು ಅಥವಾ ಹೇಗೆ ಪಾಠ ಮಾಡಬೇಕು ಎನ್ನುವುದು ಬಹಳ ದೊಡ್ಡ ಸವಾಲೇದು. ಅದನ್ನು ನಾನು ಒಂದೇ ಮಾತ್ರ ಹೇಳುದು, ನನಗೆ ಗೊತ್ತಿರುವ ಹಾಗೆ ನನ್ನ ಅನೇಕ ಅಧ್ಯಾಪಕರ ಪಾಠ ನಾನು ಕೇಳಿದ್ದೇನೆ, ನಾನು ಉದ್ದಕ್ಕೂ ಕೂಡ ಅದು ಹೈಸ್ಕೂಲಿಂದ PUC ಸ್ನಾತಕೋತ್ತರ ಪದವಿಯವರೆಗೂ ಅನಂತರವೂ ಕೂಡ ತುಂಬಾ ಒಳ್ಳೆಯ ಮಾತುಗಾರ. ವಿದ್ಯಾರ್ಥಿಗಳನ್ನ ಸೆರೆಹಿಡಿಯಬಲ್ಲ ಎಲ್ಲ ಶಕ್ತಿ ಸಾಮರ್ಥ್ಯ ಮಷ್ಟು ಅಂತ ಓದು, ಆಳ ಬೇಕಾದಲ್ಲಿಗೆ ಆಳ, ವಿಸ್ತಾರ ಬೇಕಾದಲ್ಲಿಗೆ ವಿಸ್ತಾರ, ಮತ್ತು ಅನೇಕ ದೃಷ್ಟಾಂತಗಳನ್ನು ಕೊಡ್ತಾ ವಿದ್ಯಾರ್ಥಿಗಳ ಮನಸ್ಸನ್ನು ಗೆದ್ದು ಪಾಠ ಮಾಡ್ತಾ ಇದ್ದವರು ಬಹುಶಃ SVP ಅವರದ್ದು ಬಹಳ ದೊಡ್ಡ ಶಕ್ತಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಅವರನ್ನು ಬಹಳ ಎಲ್ಲರೂ ಮೆಚ್ಚುತ್ತಾ ಇರುವಂಥದ್ದು, ಒಬ್ಬ ಅಧ್ಯಾಪಕ ಸಾಂಸಾರಿಕ ತಾಪತ್ರಯದ ಅದು ತರಗತಿ ಹೊರಗಡೆ ಬಿಟ್ಟು ಬರಬೇಕು ಅಂತ ಪ್ರತಿ ಬಾರಿಯೂ ಪ್ರೊಫೆಸರ್ ವಿವೇಕರೇ ಹೇಳ್ತಾರೆ. ಅವರ ತರಗತಿಯ ವಿಶೇಷಗಳನ್ನು ಮಾಡುವಾಗಲೆಲ್ಲ ಹೇಳ್ತಾರೆ, ತಾಪತ್ರ ಇದ್ರೆ ಕ್ಲಾಸಿನ ಹೊರಗೆ ಬಿಡಿ, ಮನೆ ತರಗತಿಯ ಒಳಗಡೆ ಬಂದರೆ ಮತ್ತೆ ಪಾಠವನ್ನೇ ಮಾಡಿ ಎನ್ನುವಂಥ ಆ ದೃಷ್ಟಿಯಿಂದ ತಾಳ್ತಜಿಯವರದ್ದು ಬಹಳ ಬಹಳ ಮುಖ್ಯವಾದ ಹೇಳಬೇಕಾದ ಒಂದು ಮಾತು. ತಾಳ್ತಜಿಯವರು ಈಗ ಏನು ಮಾಡ್ತಾ ಇದ್ದಾರೆ ಅಂತ, ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರ ಮಾತುಗಳು ಪಿತ್ರಾರ್ಜಿತವಾಗಿ ಬಂದ ತೋಟ ಪಟ್ಟಿಗಳಲ್ಲಿ ಸೊಗಸ ಅವುಗಳನ್ನು ಹೊಸದಾಗಿ ನೆಟ್ಟು ಬೆಳೆಸುತ್ತಿರುವ ಅದನ್ನು ಆ ಗಿಡ ಬಳ್ಳಿ ಸಂಕುಲಗಳಲ್ಲಿ ಬದುಕಿನ ಚಿತ್ತಾರವನ್ನು ಕಾಣ್ತಾ ಇದ್ದಾರೆ. ಈಗ ಅವರ ಆಸಕ್ತಿ ಒಂದು ಅರ್ಥದಲ್ಲಿ ಅದು ಕೃಷಿ, ಅದರ ಜೊತೆಗೆ ಸಾಹಿತ್ಯದ ಕೆಲಸವನ್ನು, ನಾನು ಮುಖ್ಯ ಹೇಳಬೇಕಾದದ್ದು ಅವರ ವಸುಧಾ ಪ್ರತಿಷ್ಠಾನದ ಕೆಲಸವನ್ನು, ಅವರ ಮಡದಿ ಮಣಿಮಾಲಿನಿಯನ್ನು ನಾನು ನೆನಪಿಸಿಕೊಳ್ಬೇಕು. ಈ ಸಂದರ್ಭದಲ್ಲಿ ತುಂಬ ಒಳ್ಳೆಯ ವಿದ್ವತ್ತು ಇದ್ದವರು, ಪುರಾಣಗಳನ್ನು ಸ್ತ್ರೀ ಸಂವೇದನೆ ಮೂಲಕ ಅಧ್ಯಯನ ಮಾಡಿದವರೆಲ್ಲ ಗೊತ್ತಿರುವಂಥದ್ದೇ. ಅವರು ಅಕಾಲವಾಗಿ ನಿಧನಗೊಂಡ ಮೇಲೆ ಒಂದು ವಸುಧಾ ಪ್ರತಿಷ್ಠಾನ ಅಂತ ಮಾಡಿ ಮಣಿಮಂಟಪ ಅಂತ ಒಂದು ವೇದಿಕೆಯನ್ನು ಕಲ್ಪಿಸಿ ಪ್ರತಿ ವರ್ಷ ಒಂದು ಹೇಮಂತ ಹಬ್ಬ ಅಂತ ಅವರು ಮಾಡ್ತಾರೆ. ಅದರಲ್ಲಿ ಎಲ್ಲ ಕೆಲವು ಸಾಹಿತಿಗಳನ್ನು ಕರೆದು ಒಂದು ದಿವಸದ ಹಬ್ಬವೇ ಅದು, ಹೇಮಂತ ಹಬ್ಬವೇ. ನಾಗಭೂಷಣ ಸ್ವಾಮಿ ಬರಬೇಕಲ್ಲಿ ಒಳ್ಳೆ ಪಾಯಸ ಹಬ್ಬ ಅಂತ ಹೇಳಿದರೆ ಹೇಳಬೇಕು. ಸಾಹಿತ್ಯ ಉಂಟು, ಹಬ್ಬ ಮತ್ತು ಹೋಳಿಗೆ. ಈಗ ವಿವೇಕರೇ ಮತ್ತೆ ಹೇಳ್ತಾರೆ, ಅದಕ್ಕೆ ನಾನು ಹೇಳಿಬಿಡ್ತೇನೆ ಅಂತ. ಹೋಳಿಗೆ ಪಾಯಸ ಮತ್ತು ನಡು ನಡುವೆ ಬಿಸಿ ಬಿಸಿ ಇದು ಅಂಬಡೆ ಚಟ್ಟಂಬಡೆ ಗೋಳಿಬಜೆ. ಅಂದರೆ ಸಾಹಿತ್ಯವನ್ನು ಸವಿಬೇಕಾದರೂ ಅಂತಹದ್ದೊಂದು ಒಂದು ವಾತಾವರಣವನ್ನು ಕಲ್ಪಿಸುವ. ನಾನೇನು ಉತ್ಪ್ರತಿ ಹೇಳಿದ್ದೆ ಅಲ್ಲ, ವಸುಧಾ ಪ್ರತಿಷ್ಠಾನ ನಡೆಸುವ ಹೇಮಂತ ಹಬ್ಬಕ್ಕೆ ನೀವು ಕರೆಯದೇ ಹೋಗ್ಬೋದು ಸುದ್ದಿ ಸಿಕ್ಕಿದರೆ. ಆ ಕಾರಣಕ್ಕಾಗಿ ಅಷ್ಟು ಒಳ್ಳೆಯ ಅತಿಥಿ ಸತ್ಕಾರವನ್ನು ಮಾಡುವಂಥವ್ರು ಅದು ಆ ಮನೆಯ ಗುಣ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಒಂದು ಕೊನೆಯ ಮಾತು, ವಿವೇಕರಯ್ಯವರು ನಾವು ಅಯನ ಅಂತ ಒಂದು ಅಭಿನಂದನ ಸಂಪುಟ ನಾವು ಸಂಪಾದಿಸಿ 570 ಪುಟಗಳ, ಅದನ್ನು ನೋಡಿ, 570 ಪುಟಗಳ ಒಂದು ಅಯನ ಅಂತ ಒಂದು ಪಾದೆಕಲ್ಲು ವಿಷ್ಣು ಭಟ್ ಅನೇಕರು ಸೇರಿ, ನಾನು ಅದರ ಪುಣ್ಯವಶಾತ್ ಅದರ ಪ್ರಧಾನ ಸಂಪಾದಕನಾಗಿದ್ದೆ. ಅವರ ಎಲ್ಲ ಕೃತಿಗಳ ವಿಮರ್ಶೆಯನ್ನು ಆಗ ಓದುವ ಅಥವಾ ಬರಹಗಳನ್ನು ಓದುವ ಒಂದು ಅವಕಾಶ ಬಂದಿತ್ತು. ಅದರಲ್ಲಿ ಒಂದು ಸಣ್ಣ ಮಾಹಿತಿಗಷ್ಟೇ, ಅದರಲ್ಲಿ ಅದನ್ನು ಮತ್ತೆ ಸೇರಿಸ್ತೇನೆ ನಾನು. ಒಂದು ಚಿತ್ರಾಂಕನ ಅಂತ ಒಂದು ಭಾಗ ಇದೆ, ಜೀವನ ಅಂತ ಒಂದು 50 ಪುಟಗಳ ಅವರ ಬದುಕಿನ ಹೆಜ್ಜೆ ಗುರುತು ಕೊಟ್ಟಿದ್ದಾರೆ. ಆಮೇಲೆ ಸಂದರ್ಶನ ಅಂತ ಒಂದು 47 ಪುಟಗಳ ಸಂದರ್ಶನ ಉಂಟು ಅದರಲ್ಲಿ. ಅದರಲ್ಲಿ ಒಂದು ಭಾಗ ಬಾಗಿನ ಅಯನ ಬಾಗಿನ ಸಿಂಚ ಹೆಸರು ಅಯನ ಅಂತ ಹೆಸರು ಕೊಟ್ಟಿದ್ದೇವೆ ನಾವು. ಈ ಮುಂಬೈ ಎಲ್ಲ ಒಂದು ವಲಸೆ ಸಂಸ್ಕೃತಿಯವರವರು, ಹಾಗಾಗಿ ಸಿಂಚನ ಅಂತ ಒಂದಿದೆ, ಆಮೇಲೆ ನಮನ ಅಂತ ಒಂದಿದೆ, ಅವಲೋಕನ ಅಂತ ಇದೆ, ಬೇರೆ ಬೇರೆ ಈ ಥರದೆಲ್ಲ ಭಾಗಗಳು ಅದರಲ್ಲಿ ಇವೆ. ಅದರಲ್ಲಿ ಒಂದು ಬಾಗಿನ ಅಂತ ವಿವೇಕರಯ್ಯವರೊಂದು ಅವರ ವ್ಯಕ್ತಿ ಚಿತ್ರವನ್ನು ಕಟ್ಟಿಕೊಡ್ತಾರೆ. ಅದು ಹೇಳಿದರೆ ನನ್ನ ಭಾಷಣಲ್ಲಿಗೆ ಅದು ಸಮಗ್ರ ಆಗ್ತದೆ ಅಂತ ಭಾವಿಸಿಕೊಂಡಿದ್ದೇನೆ. ಅವ್ರು ಹೇಳ್ತಾರೆ ತಾಳ್ತಜಿಯವರು, ಇವರ ಇದು ವಿವೇಕರಯ್ಯವರು, ಅದು ಬುದ್ಧನ ಬೆಳಕು ತಾಳ್ತಜಿಯವರ ಸಾಂಗತ್ಯ ಅಂತ. ಅದರ ಬುದ್ಧನ ಬೆಳಕು ಮತ್ತು ತಾಳ್ತಜಿಯ ಸಾಂಗತ್ಯ ಆ ಲೇಖನದಲ್ಲಿ, ನೀಳವಾದ ಕಾಯ. ಪ್ರೊಫೆಸರು ಒಂದು ಒಂದು ಪ್ರೇಯಸಿಯ ಬಗ್ಗೆಯೂ ಕೂಡ ಇಷ್ಟು ಚಂದ ಒಂದು ವರ್ಣಿಸಿರ್ಲಿಕ್ಕಿಲ್ಲ ನೋಡಿ, ಹೇಳ್ತೇನೆ ಈಗ. ನೀಳವಾದ ಕಾಯ, ಸ್ವಲ್ಪ ಎತ್ತರವಾದ ಕುತ್ತಿಗೆ, ಉದ್ದ ಅಂತ, ಸ್ವಲ್ಪ ಉದ್ದವಾದ ಕುತ್ತಿಗೆ, ಸದಾ ನಗು ಚೆಲ್ಲುವ ತಾರುಣ್ಯ ಹೊಮ್ಮುವ ಕೋಲು ಮುಖ. ವರ್ಷ 48 ಹುಟ್ಟಿದವರು, ಎಷ್ಟಾಯ್ತು ನೋಡಿ ಈಗ. ಹೇಳ್ಯಾರ ಯಾರಾದರೂ ಹೇಳ್ಯಾರ ಎಷ್ಟು ವರ್ಷ ಆಯಿತು ಅಂತ? ಕರೆಕ್ಟ್ ಹೇಳಿದ್ದಾರೆ ಪ್ರೊಫೆಸರ್ ಅವರು. ಹೊಮ್ಮುವ ಕೋಲು ಮುಖ, ಎಲ್ಲೇ ಇದ್ದರೂ ಎದ್ದು ಕಾಣುವ ಆಕರ್ಷಕ ವ್ಯಕ್ತಿತ್ವ. ಎಲ್ಲೇ ಇದ್ದರೂ ಎದ್ದು ಕೂತರು ಎದ್ದು ಕಾಣ್ತಾರೆ, ಉದ್ದ ಇದ್ದಾರೆ ನೋಡಿ ಅವರು. ಎಲ್ಲೇ ಇದ್ದರೂ ಎದ್ದು ಕಾಣುವ, ಕುಳಿತಿದ್ದರೂ ಎದ್ದು ಕಾಣುವ ಒಂದು ಆಕರ್ಷಕ ವ್ಯಕ್ತಿತ್ವ ಇದು ನೋಡಿ. ನವೋದಯದ ಮಾತಿನಲ್ಲಿ ನವೋದಯದ ಕಾವ್ಯ ಭಾಷೆಯ ಗಾಢ ಪ್ರಭಾವ. ನೀವು ಪಾಠದ ಇಡೀ ಇದಕ್ಕೊಂದು ಆ ಮಾತಿನ ವ್ಯಾಖ್ಯಾನ ಇಟ್ಟುಕೊಳ್ಬಹುದು. ನವೋದಯ ಮಾತಿನಲ್ಲಿ ನವೋದಯದ ಕಾವ್ಯ ಭಾಷೆಯ ಗಾಢ ಪ್ರಭಾವ, ಕನ್ನಡ ದಿಗ್ಗಜ ಪ್ರಾಧ್ಯಾಪಕರ ಜ್ಞಾನ ಸ್ರೋತದ ಸಿಂಚನದ ಸ್ಪರ್ಶ, ಭಾಷೆಯ ಪ್ರಯೋಗಗಳಲ್ಲಿ ಸರಸತೆ, ಅಲಂಕಾರಗಳ ಶೃಂಗಾರದ ಈ ಮಾತು ಇದೆಲ್ಲ ಅವರ ಬದುಕಿನ ಮತ್ತು ಅವರ ಬದುಕು ಮತ್ತು ಬರಹಗಳಲ್ಲಿ ಈ ಅಂಶಗಳು ಸ್ಪಷ್ಟವಾಗಿ ಅಡಕವಾಗಿವೆ. ಬಹುಶಃ ಅವರ ವ್ಯಕ್ತಿತ್ವವನ್ನು, ಬಾಹ್ಯ ವ್ಯಕ್ತಿತ್ವವನ್ನು ಹಾಗೆಯೇ ಅವರ ವ್ಯಕ್ತಿತ್ವದ ಒಳಪದರಗಳನ್ನು ಇದಕ್ಕಿಂತ ಚಂದ ಹೇಳುವುದು ಕಷ್ಟ. ಇಂತಹ ತಾಳ್ತಜಿಯವರು ಗುರುಗಳಾಗಿ ಅನೇಕರಿಗೆ, ವಿವೇಕಾನಂದಗಳು ಹಲವು ವರ್ಷ ಮುಂಬೈಯಲ್ಲಿ ಹಲವು ವರ್ಷ, ಆಮೇಲೆಯೂ ಕೂಡ ಒಂದು ಅಧ್ಯಾಪನ ವೃತ್ತಿಯನ್ನು ಮತ್ತು ಸಂಶೋಧನೆ ಭಾಗವನ್ನಾಗಿ ಅದನ್ನು ಮಾಡಿಕೊಂಡು ಬಂದವರು. ಅವರಿಗೆ ಅವರ ಎಲ್ಲ ಶಿಷ್ಯರ ಪರವಾಗಿ, ಅವರೆಲ್ಲ ಸಹೃದಯ ಬಂಧುಗಳ ಪರವಾಗಿ ನಾನೊಂದು ಫೇಸ್ಬುಕ್ಕಲ್ಲಿ ಅವರೊಂದು ಫೋಟೋ ಹಾಕಿ ಒಂದು ಸಣ್ಣ ಬರಹ ಬರೆದೆ. ಎಲ್ಲರೂ ನನ್ನ ಬರಹವನ್ನಲ್ಲ, ಎಲ್ಲರೂ ಕೊಂಡಾಡಿದ್ದು ತಾಳ್ತಜಿಯವರನ್ನೇ. ನಾನು ಅದರಲ್ಲಿ ಏನು ಹೇಳಿದ್ದೇನೆ ಅಂತೇಳಿ ಮುಖ್ಯವಲ್ಲ, ಎಷ್ಟು ಚಂದ ಕಾಣ್ತಾರೆ ಇವರು ಅಂತ, ಎಷ್ಟು ಚಂದ ಕಾಣ್ತಾರೆ ಅಂತ. ಸುಮಾರು 200 ಹೆಚ್ಚು ದಿನ ಬೆಳಗಾದರೆ ಅದಕ್ಕೆ ಪ್ರತಿಕ್ರಿಯೆ ಬಂತು. ಅಂಥ ಚಂದದ ಒಳ ಹೊರಗೆ ಚಂದ ಇರುವ ತಾಳ್ತಜಿಯವರನ್ನು ನಿಮಗೆ ಪರಿಚಯಿಸುವ ಒಂದು ಸಣ್ಣ ಪ್ರಯತ್ನ ನಾನು ಮಾಡಿದ್ದೇನೆ. ಅವರಿಗೆ ಇವತ್ತು ಈ ಪ್ರಶಸ್ತಿ SVC ಪ್ರಶಸ್ತಿ ಸಲ್ತಾ ಇದೆ. ತಮ್ಮೆಲ್ಲರ ಪರವಾಗಿ ಮತ್ತು ಅವರ ಇಡೀ ಶಿಷ್ಯ ವರ್ಗದ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ.
0: ಇಷ್ಟರವರೆಗೆ ಎಸ್ ವಿ ಪರಮೇಶ್ವರ ಭಟ್ ಸಂಸ್ಮರಣಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಡಾಕ್ಟರ್ ಕೆ ಚಿನ್ನಪ್ಪಗೌಡರವರ ಮಾತುಗಳನ್ನು ಕೇಳಿದೆವು. ಇದು ರೇಡಿಯೋ ಸಾರಂ 107.8 FM ಬಣ್ಣ ಬಣ್ಣದ ಬದುಕು.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಯಕ್ಷಗಾನ ಹಾಸ್ಯ ಕಲಾವಿದರ ಒಕ್ಕೂಟ ಇವರು ಅರ್ಪಿಸುವ ಆಟದ ಆಯನ ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ಬಂಗಾರು ಬೊಡಿದಿ. ಈಗ ಬಂಗಾರು ಬೊಡಿದಿ ಈ ಯಕ್ಷಗಾನದ 6ನೇ ಕಂತು.
1: ಒಂದೇ ಒತ್ತಿಗೆ ಬರ್ತೀನಿ.

0: Kotene.
1: Ni nyina.
2: Boki. Upi, boki, upi, boki.
0: Achi banne, achi banne.
1: Achi. Nina, ji ne ngoda tuwolo. Borcha ne pura bandu wor tu parabu.
0: Parabatte nachi. Achi. Nanna dalonda.
1: Ada, bega.
0: Aadi.
1: Ha. Na. Mundasu. Dila.
0: Diga.
1: Deal aul di varanna.
0: Mukka.
1: Aul di varanna.
0: Mukka.
1: Mandega dila. Mandega dila. Anjana munda sthipu nanchana.
0: Mukka.
1: Munda sthipu nanchana.
0: Mukka.
1: Gotti jani munda. Rakku. Kola mande. Aadu vanama. ನಿನ್ನ ಮೋನೆಗೆ ಕನ್ನಡಿ ಬೇಟೆ ನಿನ್ನ ಅರಸುಲ್ ನಡೆಲೆ ತೋಪೆ ಅರಸುಲ್ ನಡೆ ಬರೀ ಅಲ್ಪ ಉಡ್ರಾಸಿ ಬದುಲಲೆ ಕಮಲ್ ಪುನಾತ್ತು ಒಂಚೂರು ಗಂಭೀರವಾದಿ
0: ಗಂಭೀರ
1: ಆತ ಮೊಟ್ಟಿ ಮಾರ ನಾನೇ ಚಪ್ಪಲ್ ನಿಂತಿದ್ದಾನೆ ಆತತ್ತಿ ಅದೋಟು ಚೂರು ಈಚೆ ಪ್ರಭಾವ ಪ್ರಭಾವ
0: ಪರಭಾವ
1: ಏನಿಗೆ ಪ್ರಭಾವ
0: ಪರಭಾವ
1: ಪ್ರಭಾವ
0: ಮರಳು ಪ್ರಭಾವ ಬಂದೆ ಪ್ರಭಾವ
1: ಪ್ರಭಾವ
0: ಪ್ರಭಾವ
1: ವಿಭಾವ
0: ವಿಭಾವ ವಿಭಾವ
1: ಏನು ಬಾವಿ
0: ವಿಭಾವ
1: ವಿಭಾವ
0: ವಿಭಾವ
1: ವಿಭಾವ
0: ವಿಭಾವ ವಿಭಾವ ವಿಭಾವ
1: ಆನಂದ
0: ಆನಂದ
1: ಆನಂದ
0: ಆನಂದ
1: ಆನಂದ
0: ಆನಂದ
1: ನಂದನ
0: ನಿಂಗದನ
1: ಏನಂತೂ ನಗಂಚ ತೋಜಿವೆನ ಏನಂತೂ ನಗಂಚ ತೋಜಿವೆನ ನಿಕ್ಕ ರೆಂಡು ವರ್ಷದ್ದು ತುಂಬಾ ಅನ್ವಂಚ ತೋಜಿದ್ ಇತ್ತ ತೋಜಿವೆ ನಂದನ
0: ನಂದನ
1: ಪಾರ್ಥಿವ ಕುಲ ತಿಲಕ
0: ಪಾರ್ಥಿವ ಕುಲದು ತಿನಕ
1: ಪಾರ್ಥಿವ ಕುಲ ತಿಲಕ
0: ಪಾರ್ಥಿವ ಕುಲ ತಿಲಕ
1: ಪಾರ್ಥಿವ
0: ಪಾರ್
1: ಶಿವ
0: ಶಿವ
1: ಕುಲ
0: ಕುಲ
1: ತಿಲಕ
0: ತಿಲಕ
1: ಪಾರ್ಥಿವ ಕುಲ ತಿಲಕ
0: ಪಾರ್ಥಿವ ತಿಲ ಕುಲಕ
1: ಪಾರ್ಥಿವ ಕುಲ ತಿಲಕ
0: ಪಾರ್ಥಿವ ಕುಲ ಕುಲ ತಿಲಕ
1: ಪಾರ್ಥಿವ
0: ಪಾರ್ಥಿವ ಕುಲ ತಿಲಕ
1: ಪಾರ್ಥಿವ ಕುಲ ತಿಲಕ ಗಂಭೀರೋಡು ಪಣ ಒಂಜಿ ಸುತ್ತು ಪಣಂದು ಬಲ
0: ಹೆಂಗು ತಪ್ಪೀರ ಪಣಂದಲ್ಲಿ
1: ಪ್ರಭಾವ

0: ಭಾವ ವಿಭಾವ ಆನಂದ ನಂದನ ಪಾರ್ಥಿವ ಪ್ರಭಾವ
1: ಪ್ರಭಾವ ಆನಂದ ನಂದನ
0: ಪ್ರಭಾವ
1: ಪ್ರಭಾವ
0: ಟೊಂಕರಜ್ಜಿ ವಿಭಾವ
1: ವಿಭಾವ
0: ಆನಂದ
1: ಆನಂದ
0: ನಂದನ
1: ನಂದನ
0: ಪಾರ್ಥಿವ ಕುಲ ತಿಲಕ
1: ಪಾರ್ಥಿವ ಕುಲ ತಿಲಕ
0: ನಿನ್ನೆ ಗಂಭೀರೋಡು ಅರಸುಲ್ನೆ ದೊಡ್ಡ ಫನ
1: ಎಲ್ಲ ಇಡೆಟ್ಟು ಬತ್ತದ ದಾಲ ಬಂದ ದಾದ ಬಂದ್ಪುನಿಯೇ
0: ಐಕೊಂಜಿ ಉಪಾಯ ಪನಿಯರ್ಲ ಕೇನರ್ಲ ಪೊರ್ತು ಉಂದತ್ತೆ
1: ಏಲೆಂಚಿನ ಬಾತೆಲ್ಲ ಕೇನೆಲ್ಲ ಪನಿಯಲ್ಲ ಒಂದು ಪೊರ್ತತ್ತೆ
0: ಒಂದು ಪೊರ್ತತ್ತೆ ಈತ ಪನು ಈತ ಪನ್ಪುಣ ಮಾತ್ರ ಗಂಭೀರ ಅರಸುಲೆಗೆ ಒಂಜಿ ಚೂರು ಅನುಮಾನ ಬರ್ರವಲ್ಲಿ ಎನ್ಮೆದ ಏಳು ಭಾಗನಾಥ ಗೊತ್ತಾಂಡ ನಮ್ಮ ಕೆಲಸ ಹಾಳಾವು ಯಾನು ದುಂಬುಡ್ದು ಗಂಭೀರ ತೆಡ್ ಪೋಪ ಪನೊಂದು ಬಾ ಪ್ರಭಾವ
1: ವಿಭಾವ ಆನಂದ
0: ನಂದನ ಸುಭಕೃತ್ ಪಾರ್ಥಿವ ಕುಲ
1: ಚಿಲಕ ಪ್ರಭಾವ ವಿಭಾವ ಆನಂದ ನಂದನ ಸುಭಕೃತ್ ಪಾರ್ಥಿವ ಕುಲ ಚಿಲಕ
0: ಭಾರಿ ಗುಚ್ಚ ಇಂಚ ಪನ್ನೆನ ಕೂಡ್ಲ ತೆತ್ತೋಡ ತುಕ ಕೂಡ
1: ಪ್ರಭಾವ ವಿಭಾವ ಆನಂದ ನಂದನ ಸುಭಕೃತ್ ಪಾರ್ಥಿವ ಕುಲ ಚಿಲಕ
0: ಭಾರಿ ಖುಷಿಯಾದ ಕುಡರಬನೆ
1: ಪ್ರಭಾವ ವಿಭಾವ ಆನಂದ ನಂದನ ಸುಭಕೃತ್ ಪಾರ್ಥಿವ
0: ಅಯ್ಯೇರ್ನ ನಿನ್ನ ಅಮ್ಮನ ಹುಗೆಯಲ್ಲಿ ಬೀತನ ಯಾನ ಜೀವಲಿ ಈ ಜೀವಲಿಯ ಕುಡರಬನ
1: ಪಣಿಯರ್ನ ಕೇಂದ್ರ ಒಂದು ಕೊಟ್ಟು ಏತ್ ಪಾತ್ರ ಬರ್ಲಿ ಹೋಯ್ಯೋ.

0: ದೆಗರ್ನ ನೆತ್ತರದ ಲೆಕ್ಕ ಜಪ್ಪಡಾದು. ಇವ್ರನ್ನ ಮಗಳಿಗೊಂದು ಸರಿಯಾಗಿನ ಆಣನ್ನು ನಾಡೊಂದು ವೈದ್ಯ ಸ್ವಾಮಿ. ತುಲಿ
1: ಎನ್ನ ಮಗಳಿಗೆ
0: ಸರಿಯಾಗಿನ ಆಣನ್ನು ನಾಡೊಂದು ವೈದ್ಯ.
1: ಅಂದೇ ಮಂತ್ರಿಲೆ
0: ಓ
1: ಅದೇ ಪೆರ್ಮರಿ ನಿಂಗಿದೇನೆ
0: ಸ್ವಾಮಿ. ಶಾಸ್ತ್ರದೊಂದು ಪಾತ್ರ ಉಂಟು, ಮಹಾತ್ಮರ ಮಾತಿನ ಮರ್ಮ ಅರಿಯುವುದು ಅಂತ್ಯದಲ್ಲಿ ಆರ್ಲೆಕಂತರ ಮಹಾತ್ಮರ ಅಂಚೆನೆ. ಒಂದೊಂದು ಅಭಿನಯ ಮಲ್ತೇರ್ ಲೈಕ್ ಸಾವಿರ ಅರ್ಥಲಿಪ್ಪುಳು ಸ್ವಾಮಿ.
1: ಮಂತ್ರಿಲೆ
0: ಓ
1: ಇದು ಒಂಜಿ ಬಿರ್ಸಾತಿಗೆ ದಾನ ನೀನು ನಾಡೋಣ ಅಂತ ಪೂಲು ನಾಡಿಯರು
0: ಎನ್ನ ವಸ್ತು ಪಂಡದ ಪ್ರಯೋಜನ ಇದ್ದಿ ಸ್ವಾಮಿ.
1: ಕೇಳೋಣ ಆಸೆ ಎಂಕು
0: ಯಾನು ನಾಡೊಂದು ನಾಡೊಂದು ಕಾಶಿಗೆ ಪೋಯ
1: ಇದು ಬೇಗ
0: ಅತ್ತು ಪಂದ ಉಪಾಯ ಇದ್ದಿ ಬೇತವಲ್ಲ ತಿಕ್ಕಿದ್ದೀರಿ ಅಂಚ ಕಾಶಿಗೆ ಹೋದು ಕಾಶಿ ಇಡ್ಲ ತಿಕ್ಕಿದ್ದೀರಿ. ನನ್ನ ಏಪ ಕಾವಂದೇರಿಗೆ ಪಂಡಿನ ಬೇಲೆ ಮಲ್ಪರ ಹಾಪುಜ ನನ ಏನು ಕಾವಂದೇರಿಗೆ ಮೋನೆ ತೊಯ್ಪಾವುಜಿ ಓಲಾಳ ಮೂಲೆ ಸನ್ಯಾಸಿ ಆಪೆ ಅಂದ ಪಂಡದು ವಾರಣಾಸಿಗೆ ಪೋಯ. ವಾರಣಾಸಿಗೆ ಪೋನಗ ವಾರಣಾಸಿ ವಿದ್ವಾಂಸರ ನಡು ಬೇರಿತ್ತೇರ ಸ್ವಾಮಿ.
1: ಮೇರ್ದಾನೆ ಮಸೀದಿ ಕೂರ್ತಿರ
0: ಇದ್ದ
1: ನಡುಟಿತ್ತೇರಂಟ
0: ಆ ವಿದ್ವಾಂಸರ ನಡುಟು ಅದೇ ಈ ನವಗ್ರಹಗಳ ನಡುಟು ಸೂರ್ಯದೇವರಿಗೆ ಏತ ಪ್ರಭಾವನ ತೊಜಿಪಾವೇರ ಅಂಚೆನೆ ಆತ ವಿದ್ವಾಂಸರ ನಡುಟು ಇಂಬೇರ್ನ ಒಂಜಿ ವಜೈ ಬನ್ಪುಣ ಉದ್ಯರ್ಥದಿತ್ತು
1: ಬಾಲದಂಪುಣ ಸೂರ್ಯನಾರಾಯಣ ದೇವರ ಕವೆಂಕೊಂದಿತ್ತೇರು
0: ಅಂತ ಅಂತ ಅಂತ ಅಂತ ಅಂತ
1: ಅಲ್ಪ
0: ಅಲ್ಪ ಪೋದು ಯಾನು ಇಂಬೆರಡ ದಾಲ ಪಂತಿ ದಾಲ ಕೇಂದ್ರ
1: ಚಾಯ್ಕೆ
0: ಎನ್ನ ಮೋನೆಂತು ಏರಿ ಒಂದೇ ಪಾತ್ರ ಬರ
1: ಹೆಂಚಿನ
0: ತೇಜವತಿರ್ದು ಬರ್ತನ ಕುಮುದ ಪ್ರಿಯ
1: ಇರಡ ಪಾತ್ರರಂತೆ ಇರು ವಾವುರುದು ಬರ್ತಾರೆ ಇನ್ನ ಪುದರದಾದ ಒಂದು ಮೇಲೆ ತಿನ್ನೊಂದೇ
0: ತಿನ್ನೊಂದೇ
1: ಮಂತ್ರಿಲೆ
0: ಓ
1: ಮೇರು ಸಾಮಾನ್ಯ ರತ್ತು
0: ಅತ್ತ
1: ಪೂರ್ಣದ ಸಂಕಲ್ಪ ಬತ್ತನಲ್ಲ ದದನ ಒಂದು ಸಂಗತಿ ಮೇಲೊಂಡು ಅಂತೇನಿ ಅನ್ತೇರಿ
2: ಲಾಭನ ಲಾಭನ ಲಾಭನ ಲಾಭನ
1: ಮಂತ್ರಿಲೆ
0: ಓ
1: ಊಪಿನಗಳ ಕಣ್ಣಗ ಐಸಿರಾವಡೊಂದು ರಾಮಾಯಣದ ಚಿತ್ರಪಟಲ್ಲಿ ಮಾತ ಬಾರ್ದೆ
0: ಅಂತ
1: ರಾಮಾಯಣದ ಚಿತ್ರಪಟ ಅಂತ ಉದಾಹರಣೆ ಪಂಡಿ ರಾಮನ ಅಂದ್ರೆ
0: ಐಕ್ಯ ಬನ್ನ ಸ್ವಾಮಿ ವಿದ್ವಾಂಸರ ನಕಲ್ನ ಪಾತೆರದ ಅರ್ಥ ಬಂಡ ಅಂಚೆನೆ ಆರ್ ಫಂಡಿನ ದಾದ ರಾವಣ ಪನ್ಪುನಂಚಿತ್ನ ಅಕ್ಷರದ ಸುರೂತ ಅಕ್ಷರ ರಾ ಕುಂಭಕರ್ಣ ಪನ್ಪುನಂಚಿತ್ನ ವಾಕ್ಯದ ರಜ್ಞದ ಅಕ್ಷರ ಭಾ ವಿಭೀಷಣ ಪನ್ಪುನ ಶಬ್ದದ ಕಡೇತ ಅಕ್ಷರಣ್ಣ
1: ಮಂತ್ರಿಲೆ
0: ಇಡೀ ರಾಮಾಯಣನ ಮೂಜಿ ಶಬ್ದಡು ಓದಿಯರ
1: ರಾಮಾಯಣ
0: ಆರು ಎಂಚಿನ ಈರ್ ದಾದ ಬಂಪರು ಆರು ಯಾನು ಪೋಯ್ಗುಡ್ಲೆ
2: ಪ್ರಭವ ವಿಭವ ಆನಂದ ನಂದನ ಸುಭಕೃತ್ ಪಾರ್ಥಿವ ಕುಲಚಿಲ ಕಾಲಿ
0: ಆರು ನಾವು ಅವು ಪ್ರಭವ
1: ಪ್ರಭಾವ ಬಂಡ
0: ಬಂಡ ಪ್ರಭವ ಪ್ರಭವ ಏರ್ನ
1: ಏರ್ನ
0: ಪ್ರಭವ ಏರ್ನ ಈರ್ನ
1: ತೇಜಾವತಿಯನ್ನ ಪ್ರಭಾವ
0: ಅಂಡ ಆಕಾಶೋಡ ಏರ್ನ ಪ್ರಭಾವ
1: ಸೂರ್ಯನಾರಾಯಣ ದೇವ
0: ಅಂಚ ತೋಜಿ ಬರು ವಿಭವ
1: ವಿಭವ ಪಂಡದಾನೆ
0: ಏರ್ನ ನಮಕ್ ಕಣ್ಣಗ ತೋಜಿನ
1: ಏರೆ
0: ದೇವೇಂದ್ರಿ ಅಂಚ ಮೂನು ಈರ್ ತೋಜಿ ಬರು
1: ವಿಭವನ ದೇಕಿಡಿಯಾನ ತೇಜೋವತಿ ಬರ್ಲೆ
0: ಆನಂದ
1: ಇಂಚ
0: ಪನ್ಪುನ ಏರೆಗೆ ಹೆಚ್ಚಾದಿ ಪುನ
1: ಏರೆಗೆ
0: ನಾರಾಯಣ ದೇವರಿ ಅಂಚ ಈರು ತೋಜು
1: ನಾರಾಯಣ ದೇವರಿಗೆ
0: ಅಂದ್ ನಂದನ
1: ಪಂಡ
0: ಮಗೆ ಮಗೆ ಜಿಂಡದಾನೆ ಮಗಕ್ ಮಗಲ ಧೀರೆ ಕೊಂಜಿ ಮಗಲು ಬಂದ್ಬಿಡ ತೋಜ ಒಂದು
1: ಕಡೆಯೇ ಕೊಂಜಿ ಪಾತ್ರ ಬಂಡೆ
0: ಎಂತ
1: ಪಾರ್ಥಿವ ಕುಲ ತಿಲಕ
0: ಪಾರ್ಥಿವ ಕುಲ ತಿಲಕ ಏರಿ
1: ನಾನೇ
0: ಏರಿ
1: ದಾಯಕ ಬಂಡೇರಿ
0: ಧರ್ಮರಾಯಿ ಅತ್ತೆ ಧರ್ಮೋಡು ಧರ್ಮರಾಯ ಲೆಕ್ಕ ಒಂಜಿ ಆಳ್ವಿಕೆ ಮಲ್ಪರ ಏರೆಗಾನ ಸಾಧ್ಯ ಉಂಡ ಅರ್ಥ ಧರ್ಮೋಡು ಶಾಸ್ತ್ರೋಡು ಪೂರೆಟ್ಲ ಆಯನ ಮೀರ್ನಕ್ಕಲು ಏರಾಳ ಇಪ್ಪರ ಸಾಧ್ಯ ಅಪಾಗ ನಂದ ಇತ್ಯದ ಧರ್ಮರಾಯ ಈರಿಂದ ಆರು ಸೂಚ್ಯವಾದ ಪಂಪುನಿ
1: ನೆಚ್ಚಿ
0: ಒಕ
1: ಅಂದ ಸ್ವಾಮಿ ಮಹಾತ್ಮರು ಬಂದನಲ್ಲಿ ತೆರಿಯ ಒಲ್ಪಾರ್ದು ಬರ್ತಾರೆ ಇದು
0: ಆರ್ದ ದಿಂಜ ಪಾತ್ರ ರುಚಿ
2: ಏನೆಲ್ಲ ಪನಿಯೆಲ್ಲ ಒಂದು ಪತ್ತೆ
1: ಅವಿಂಚಿನ
0: ಪನಿಯರ್ಲ ಕೇನಿಯರ್ಲ ಇತ್ತ ಪೊರ್ತತ್ತಿ ಪಂಡ ಪಾತೆರ್ನ ದಾದ ಇತ್ತಂಡಲ ಬೊಕ್ಕ ನಮ್ಮ ಮಲ್ಪೊಡಾಯಿನ ಚಿತ್ರ ಬೇಲೆ ದುಂಬು ಪೊಣ್ಣನ ಸುರುಕು ತೋಜಾಲೆ ಬೇಲೆಡು ಬಿರವನ್ ತೋರ್ ಚಿನ್ನ ಇದೇಗು ತೊಗಿಪಾವುಡಾರ
1: ನನ್ನ ರಟ್ಟ ಪಾತೆರೆ
0: ಒಕ್ಕ
1: ಇವರ್ನ ಚಾತುರ್ಪು ದಾದ ಅಂತ ತೆರಿಯ ಬಾಲ ವಿದ್ಯಾಧಾರಿ ನಮ್ಮ ಮಂತ್ರಿಯಾದ ಚಿನ್ನ ಕುಮುದಪ್ರಿಯರು ದೇಶಾಟನೆ ಪೋಯಿನ ಪೊರ್ತೋಡು ನಿಕ್ಕ ಅನುರೂಪವಾಯಿನ ಪೊರ್ಲದ ಅನನ ನಾಡೊಂದು ಬತ್ತೀರಿ. ನಾನು ಇನ್ನೆದ್ರು ಕಂತದಂತಾದ ದುಂಬದ ಅಭಿಪ್ರಾಯದಾದ ನೋಡು ಮಗ.
3: ಅಪ್ಪಾಜಿ ಮಾತ ಆನ ಜೋಕುಲೇಡಂತೆ ಬಗೆ ಬಗೆ ಅಂತ ಪ್ರಶ್ನೆಲೇನೆ ಯಾನ ಕೇಳಿದೆ. ಈ ಪೊರ್ತುಗಳಿಗೆ ಅವಕಾಶ ಉಂಡೆ ಕೇಳು.
0: ಪ್ರಪಂಚ ಬಲ್ಪುನು ಕೊಪ್ಪುನ ಚಿತ್ರ ನೇಸರ ದೇವರು ಕಲ್ತು ನನ್ನ ಚಿತ್ರ ಪೊರ್ತು ಅರೆಗೆ ಅರ್ನ ಕಾರ್ಯ ಮುಗ್ಗಿ ಬಂತು ನನ್ನ ಚಿತ್ರ ಜಾಗ್ರತೆ ಮಾತರೆಗಳ ಕೊರಂದುಲ್ಲೇರಿ ನನ್ನ ನಿಕುಲೊಂಜಿ ಬೇಲೆನು ಒರಿಪಾದಾರತ್ತ ಅಂತ ಬಂದದು ನಿಕುಲು ದಾಯ ಏನಾರ ಪ್ರಶ್ನೆಗೇನೊಂದುಲ್ಲಾರನ್ನ ಆರು ಸೂಚ್ಯವಾದ ಬಂಪುನಿ ಬಂಡ ನಮ್ಮ ವಾವಾ ಬೇಲೆನು ವಾವಾ ಪೊರ್ತುಗು ಮಲ್ಪೋಡು ಅವೇ ಪೊರ್ತುಗು ಮಲ್ಪೋಡು ಅಂದ್ರೆ ತೋಜಾದು ಕೊರ್ಪುನಿ
1: ಬೆಚ್ಚೆ ಒಕ ಬಾಲ ವಿದ್ಯಾಧರೆ ನನ್ನ ಹೆಚ್ಚ ಮಾತೆ ರೀತಿ ಆ ವಿದ್ಯಾಂಶರ ಒಂದೊಂದು ಪಾತ್ರಕ್ಕೆ ದುನ್ನದ ಬೆಲೆ ಅಂಡು
3: ಖಂಡಿ
1: ಪಂಚಾಯತ್ ನನ್ನ ಪೊರ್ತು ಕಡೆ ಸವಲತ್ತು
0: ಅಂದು
1: ಎಲ್ಲದ ದಿನಕ್ಕೂ ಶುಭ ಮುಹೂರ್ತ ತೂದು
0: ಮಕ್ಕಳು
1: ಇರೋದು ಮದುವೆ ಅಲ್ಪ ಅಟ್ಟಣೆ ಮಲ್ಪ ಅವತ್ತೆ ಅವತ್ತೆ ಅವಡ ಮಾತು ಸುಧಾರಿಕೀರೆ
0: ಮಂತ್ರ ಎಂಕಾರ್ನ ಜ್ಞಾನ ಭಂಡಾರ ಎಂಕೊಂಚೂರು ತೆರೆಯೋ ನೋಡು ಒಂದು
1: ಎಲ್ಲದ ದಿನ ಮದುವೆ
0: ಮದಿಮೆ ಆದ್ರೆ ಬದುಕೊಡುವ ಪೆಣ್ಣಿ ಅಂತ.

0: ಯಾರ ಮನಸ್ಸಿಡ ಒಯ್ನು ಎನ್ನೇನೋ ಅವು ಸಾಕಾರ ಅಪನ ಚಿತ್ರ ಬರ್ತು ಇನ್ನಿತ್ತ ದಿನಟ್ಟು ಬತ್ತೇ ಬುಂಡು. ಆನಿ ಎನ್ನ ಅಪಮಾನ ಮಲ್ತೆ ಆರಸು, ಎನ್ನ ಮಗನ ಅಪಮಾನ ಮಲ್ತಲ ಈ ರಾಜಕುಮಾರಿ ಮಲೆಗ ಸರಿಯಾಯಿನ ಮಾತನ್ನು ಯಾನೇ ಕಲ್ಪಾಯ. ಆ ಕುರುಬೆರ ಕಾಳನ್ನು ಕೊಡುತ್ತದೆ ಮಲೆಗ ಮದುವೆ ಮಲ್ತೆ. ಮದುವೆದ ಕಾರ್ಯಕ್ರಮ ಮುಗ್ಗಿದೆ, ನನ್ನಂಬಲ್ನ ಬದುಕು ಬಂಪು ನಾವು ಮಸ ನೋಡಿತ್ತು ನನ್ನ ಚಿತ್ರ ತುಳಸಿದೈತ ಲೆಕ್ಕ ತುವರ ಮಾತ್ರ ತುಳಸಿದೈ ಪೂಜೆಗಲಾ ಪೂಜಿ ಓಮಗಲಾ ಪೂಜಿ ಅಡೆ ಮುಟ್ಟ ಮಲ್ಪಂದೆ ಈ ಮಂತ್ರಿ ಬುಡುವೆನ
1: ಮದಿಮೆ ಆಗತ್ತೆ ನಲ್ಪ ಕೋಣೆ ತಲ್ಪ ಕೊಂದು ಮುಲ್ಪ ಬುಟ್ಟಿರತ್ತೆ ದಾಯ ಮಂತ್ರಪ್ಪ.
0: ಇನಿ ನಿನ್ನ ಶುರುತ ರಾತ್ರಿ
1: ಅಯ್ಯೋ
0: ದೇವರೇ ಅಜ್ಜಿ ನಿಕ್ ಏರ್ ಪಂಡದ ಸೈಪುನ ಮರ ಅಜ್ಜಿನೊಟ್ಟು ಈ ಏಪಲ್ಲ ರಾತ್ರಿನ ಇಪ್ಪು
1: ಒಂದು
0: ಎಂಜಿನ ಪ್ರತಿ ಒಂಜಿ ಆನಾಯಿನ ಹತ್ತು ಒಂಜಿ ಪೊಣ್ಣಾಯಿನ ಇನಿತ ದಿನ ಬಂತು ನಾವು ಜೀವನದ ಒಂಜಿ ಪ್ರಮುಖ ದಿನ ದಯಪಂಡ ಒರಿಯನೊರಿ ಅರ್ಥ ಮಲ್ತೊಂದು ಮನಸ್ಸು ಮನಸ್ಸು ಒಂಜಾದು ರಡ್ಡು ಜೀವಲು ಒಂಜಾದು ದಂಪತ್ಯ ಜೀವನ ಪಂಪು ನನ್ ಚಿತ್ತ ತುದೆಟ್ಟು ಮೀಂದು ನನ್ ಚಿತ್ತನ ಪೊರ್ತು
1: ಮಂಕಪ್ಪ ಮಾತ ಯಾನ್ ಮಲ್ತೊಂದಿತ್ತೈತೆ ಒಂದು ಪ್ರಥಮ ರಾತ್ರಿ ನೀರೇ ಸುಧಾರ
0: ಮಂಗ ಎಂಕ ಪದೇ ಉಂಡ ಸರಿ ಆಂಡ ಆಲ್ಗೆನ್ನ ಮಗಲ್ಲೆಕ್ಕ ಅಂಚಿನ ಭಾವನೆಯನ್ನ ಮನಸ್ಸಿಡಿದ್ದಿ ಆಲ್ನ ಜೀವನ ಹಾಳಾವೋಡು ಮಾತ್ರ ಅತ್ತಂದೆ ಹಾಲು ಎಂಟು ಬೋಡು ಬಂದು ಆಸೆ ಅನ್ನತ್ತೆ
1: ಅಂದಿತ್ತೆ ಪ್ರಥಮ ರಾತ್ರಿ
0: ಎಂಚಿದೆ ಹೋ ಹೋದು ಅಂತ ಬರಟ್ಟು ಪುಲ್ಲು ಆಲ್ ರಾಜಕುಮಾರಿ ಪೇರು ಗುಣಪದು ಅರ್ಧ ಈ ಪರ ಅರ್ಧ ಅಲೇ ಗುರು
1: ಪೆತ್ತದ ಬೇರ ಕುರಿತ ಬೇರ
0: ಅವ್ನ ಆಯ್ದ ಬೇರೆ ನಿಕ್ಕ ನಿಕ್ಕ ಒಯ್ತಾಂಡ ದಾಯಿ ಮಾರ ಪರ್ಪುಣ ಬೇರೆ ಪೇರ ಅಣ್ಣ
1: ಚೂರು ಬರಡೆ
0: ಅರ್ಧ ಈ ಬರ
1: ಅರ್ಧ
0: ಅರ್ಧ ಅಲೇ ಗುರು ಇರುವತ್ತೈದು ಬಗ್ಗೆ ದೀದಿ ಒಂದು ನಾಲ್ಕು ಬಗ್ಗೆ ಬಚ್ಚಂಗ ಸುರೂತ ರಾತ್ರಿಗೆ ದೀಪೂಜೆ ಮಾರ ಬೇತ ಬೇತ ಇಪ್ಪುಡು ಉಪ್ಪುಣು ಒಂದು ಐತಿ ಒಂದ್ ಅರ್ಧ ಈ ತಿಂದದೆ ಒಂದ್ ಅರ್ಧ ದ್ರಾಕ್ಷಿ ಪುಡಿ ಒಂದ್ ಅರ್ಧ ಈ ತಿಂದದೆ ಒಂದ್ ಅರ್ಧ ಅಲೆ ಕೊಡ್ತು ಬೊಕ್ಕ ಅಡೆ ಮುಟ್ಟ ಯಾನ್ ಫಂಡದ ಕೊರಲಿ ಬೊಕ್ಕ ಒರಿನೇನು ಪುರ ಯಾನ್ ಫಂಡದ ಕೊರ್ರ ಆಪುಜಿ ಅವು ದಾಯ ಪಂಡ ಇದು ಬೊಕ್ಕ ನಾವು ನಿಕ್ಲು ನಿಕ್ಲೆ ತೂ ಒಣ್ಣೆ ಇಟ್ಟೆ
1: ಮಂಕ್ರಪ್ಪ ಅಜ್ಜಿ ನೆನಪು ಮಂಕ್ರಪ್ಪ
0: ನಿನ್ನ
1: ಅಜ್ಜಿ ಒತ್ತೆಪ್ಪುನಂತೆ ಕಾಲಿದೆ ಒತ್ತೆಪ್ಪುನಂತೆ ಪೋದಿಗೆ
0: ಬರ್ಚು ನಿನ್ನ ಅಜ್ಜಿನ ಕೈತಡಿ ಯಾನು ಪೋಯಿಂದ ಯಾನು ಫಿರ ಬರ್ತಾವನ್ಕೊಂಡ ಧೈರ್ಯಜ್ಜಿ ಐದು ಬೋಡದು ನಿನ್ನ ಅಜ್ಜಿನದೇ ಬೋರ ಎಗ್ಲಟ್ಟು ಹಿರಿಯ ಸುಮಾರು ಜನ ಉಗ್ಲೇರು ಅಕ್ಲೇನು ಕಡ
1: ಅಜ್ಜಿ
0: ಅಜ್ಜಿಯರ್ ಮಕ್ಕಳು ಸುಮಾರು ಜನ ಉಗ್ಲೇರು ಎರಡು ಮೂರು ಜನ
1: ಮಂಕ್ರಪ್ಪ ಮಂಕ್ರಪ್ಪ ನೀರು ಸುಧಾರ್ ತಂದು ಬರ್ತಾನೆ ಇದೆ ಮುಕ್ತ ಯಾನು
0: ಕಾರು ಬತ್ತಡೇ ಪೂಜಿ
1: ಮಂಕ್ರಪ್ಪೋದಿಗೆ ಈ ತಾತಜಿ ಪ್ರಥಮ ರಾತ್ರಿ ಯಾರ ರಜೆ ಜೊತೆ ಇಪ್ಪುಡು ಬಂದ ಇಂಕ ಭಯಂಕರ ಪೋದಿಗೆ ಅವನೊಂದು ಮಂಕ್ರಪ್ಪ ಯಾರು ಬದುಕದ ಒಳಿಂದ ಎಲ್ಲ ಕಾದೆ ಪಾತ್ರ ಅವನೇ
0: ಲಕ್ಕಮ್ಮ ಏನ್ಯ ಗಡಿಕ್ಕ ಬಿದ್ದಾನ
1: ಗಡಿಕ್ ಪೋಯ್ ಎಲ್ಲ ಪಿರ ಬರ್ಪೆಂದು ಧೈರ್ಯ ಮಿಂಚಿತ್ತಿನ ವಿಷಯ ಭಯಂಕರ ಅಪಾಯ
0: ಓಡಿಯಾಡ ಓಡಿಯಾಡ ನಿಕ್ಕ ದಾಲ ಗೊತ್ತಿದ್ದಿಲ್ಲ ಈ ಪೋಡಿಯಾಡ ನಿಕ್ಕ ಗೊತ್ತಿದ್ದವು ಅಲೇ ಗೊತ್ತುಂಡು ಸುಧಾರಿತೊಂದು ಗೋವಲು ಸುಧಾರಿತೊಂದ್ಲಿ ಎಡ್ಡಡಿಪ್ಪುಲಿ ಯಾನ ನನ್ನ ಬರ್ಪುಜಿ ನಿಕ್ಕಲ್ ನ ಜೀವನ
1: ಬರ್ತಾ ಮುಗ್ದಿನ ಮಾರ ಪುಟ್ಟ.

ಇನಿ ಎನ್ನ ಭವಿಷ್ಯನೇ ಬದಲಾಪಿನ ದಿನ ಸಾರ ಸಾರ ಕಣಕ್ಲೇನೆ ಕಟೊಂದು ವೈದಿನಾಲಿಗ ಎನ್ನಾರಿ ಕಾತದ ಕಾತಮಾಗಿತ್ತಿರೇನೆ.

Para, canta, para.

0: ಇದುವರೆಗೆ ಯಕ್ಷಗಾನ ಹಾಸ್ಯ ಕಲಾವಿದರ ಒಕ್ಕೂಟ ಇವರು ಅರ್ಪಿಸಿದ ಆಟದ ಆಯನ ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ಬಂಗಾರ ಬೊಡೆದಿ ಇದರ 6ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನಿದೆ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ 107.8 FM. ಎಂದೂ ಮರೆಯದ ಹಾಡು.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: ಬನ್ನಿ.
1: आओ कमेटी वालों लगाओ, इन पे टैक्स खर्चूंगी.

Sarang 107.8 FM. Radio Sarang.

Radio Sarang 107.8 FM. Radio Sarang 107.8 FM.

0: Sarang 107.8 FM. ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.
2: ಕೈಯ ಮೇಲೆ ಕೈಯನಿಟ್ಟು ಭಾಷೆ ಕೊಟ್ಟಿನಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

Radio Sarang 107.8 FM.

Radio Sarang 107.8 FM.

0: ಒಂಚೂರು ಇಂಚಿಗೆಲ್ಲಿಗೆ ಫ್ಯಾನ್ ನಿಕ್ಕಲು ಹಾಸ್ಯ ಕಲಾವಿದೆ ಅರವಿಂದ್ ಬೋಲಾವ್ ಪಾತ್ರದಲ್ಲಿ 107. ಇನ್ಮ ಎಫ್ಎಂ ಸಾರಂಗ್ ನಿಕ್ಕಲು ಮಾತಾಡ್ಲಿಕ್ಕೆ ಏನೊಂದು ಎಪ್ಪಡು ಸಾರಂಗದ ರಂಗ್ ರಂಗದ ಬದುಕು
1: ಯಾಪಲ್ಲ ಪ್ರೀತಿ ಉಪ್ಪ.

ನಮಸ್ಕಾರ, ಯಾನೆ ರಂಗಭೂಮಿ ಕಲಾವಿದೆ ಸತೀಶ್ ಬಂದಲ್ಲಿ ಬಾತೇರ್ನು ನಿಗಳು ಕೇಳೋಂದಿಲ್ಲಾರೆ 107.8 FM. ಬಣ್ಣ ಬಣ್ಣದ ಬದುಕು ಕೇಳೊಂದು ಪಡು, ರಂಗ ರಂಗಿದ ಬದುಕು ಕೇಳೊಂದು ಪಿಲವೇ.

0: ನಲಿಪಾಂಗುಲ್ಲರಿಗೆ ನ ಕೋಣಿಗೆ ಆಸಾತ್ರೆ ಪಟ್ಲಾನ್ ಪಡನಕ ಮಾಡಿ ಆ ದೌರೆ
1: ಆ ಉದು ಬೋಂಡಲ ಆರು ಉಲ್ಲರ್ಲ ಅಂಚ ಬಂಡ

பொன்னன் பொன்னன் பொன்னன்